ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 7ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 28ನೇ ತಾರೀಕು ಭಾನುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:45. ಆತ್ಮೀಯ ಕೇಳಿದರೆ ಸ್ವಾಮಿ ವಿವೇಕಾನಂದರ ವಾಣಿಯೊಂದು ಹೀಗಿದೆ: ನನ್ನಲ್ಲಿ ಸಕಲ ಸಾಮರ್ಥ್ಯವೂ ಇದೆ, ನನ್ನ ಇಚ್ಛಾ ಮಾತ್ರದಿಂದ ಅದನ್ನು ನಾನು ಹೊರಹೊಮ್ಮಿಸಬಲ್ಲೆ, ಪ್ರಯತ್ನ ನಿರಂತರವಾಗಿರಲಿ. ಕೇಳಿದರಿಗೆಲ್ಲ ಡಾ ಗಣೇಶ್ ಕಿಂಚನಾಲ್ ಮಾಡುವ ನಮಸ್ಕಾರಗಳು ಮತ್ತು ಬೆಳಗಿನ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಆತ್ಮೀಯ ಕೇಳಿದರೆ, ಈ ಬೆಳಿಗ್ಗೆ 10:55 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನುದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಮನದ ಮಾತು ಕಾರ್ಯಕ್ರಮದ ನೇರ ಪ್ರಸಾರ. ಈ ಭಾಷಣದ ಕನ್ನಡ ಅವತರಣಿಕೆ ಈ ಬೆಳಿಗ್ಗೆ 11:30. ಈ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಇಂದು ರಾತ್ರಿ

8 ಗಂಟೆಗೆ ಕೇಳಬಹುದು. ಹಾಗೆ ಗಮನಿಸಿ, ಈ ಬೆಳಿಗ್ಗೆ 8:35ಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ರಾಧಾಕೃಷ್ಣನ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳುವಿರಿ. ಇನ್ನು ಈ ಬೆಳಿಗ್ಗೆ 6:10ಕ್ಕೆ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ, 6:35ಕ್ಕೆ ಕರುಣಾಳು ಬಾ ಬೆಳಕೆ, 6:40ಕ್ಕೆ ನೇಗಿಲ ಮಿಡಿತ, ಇದರಲ್ಲಿ ಕಪ್ಪು ಚಿಪ್ಪು ಅಣಬೆ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಸುಮನಾ ಡಿಎ, 6:45ಕ್ಕೆ ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರ ಮಾಹಿತಿ ನೀಡುವ ತಜ್ಞರು ಡಾ ಗಿರಿಧರ್ ಕರ್ಜೆ, 6:50ಕ್ಕೆ ಸುದ್ದಿ ಮಿಂಚು, 7:15ಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು, ಈ ಕುರಿತು ಮಾತನಾಡುತ್ತಾರೆ ಭದ್ರಾವತಿಯ ಜ್ಯೋತಿ ರಾಜಶೇಖರ್, 7:45ಕ್ಕೆ ಚಿತ್ರಗೀತೆಗಳು, 8:35ಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀಯುತ ರಾಧಾಕೃಷ್ಣನ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳುವಿರಿ. 9:05ಕ್ಕೆ ಮಿಕ್ಸ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳು, 9:35ಕ್ಕೆ ಭಾವಗೀತೆಗಳು, 10:00ಕ್ಕೆ ಹಾಡು ಮಾತಾಡು ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ, 10:55ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟವನ್ನುದ್ದೇಶಿ ಮಾಡುವ ಮನದ ಮಾತು ಕಾರ್ಯಕ್ರಮದ ನೇರ ಪ್ರಸಾರ, 11:30ಕ್ಕೆ ಈ ಭಾಷಣದ ಕನ್ನಡ ಅವತರಣಿಕೆಯನ್ನು ಕೇಳುವಿರಿ. ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ಮಹಿಳಾ ಸಬಲೀಕರಣದ ಧ್ವನಿ, ಈ ಕುರಿತು ಡಾ ಮನಸಾ ನಾಗಭೂಷಣ್ ಅವರಿಂದ ಮಾತುಕತೆ, 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕುರಿತು ಡಾ ಅಚ್ಯುತ್ ನಾಯಕ್ ಅವರೊಡನೆ ಸಂದರ್ಶನ, 1:00ಕ್ಕೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ, 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಭಾವಗೀತೆಗಳು, 3:00ಕ್ಕೆ ಚಲನಚಿತ್ರ ಧ್ವನಿವಾಹಿನಿ ಅರುಣರಾಗ, ಇನ್ನು 4:00ಕ್ಕೆ 101.4 MHz ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಎಂಕೆ ಶಿವಕುಮಾರ್, ನಿರ್ವಹಣೆ ಎಸ್ಆರ್ ಭಟ್. ಇನ್ನು 5:30ಯಿಂದ ಮಾನ್ಯ ಉಪರಾಷ್ಟಪತಿಗಳಾದ ಶ್ರೀ ರಾಧಾಕೃಷ್ಣನ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ನಶೆ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಗ್ಗೆ ಬಾನುಲಿ ವರದಿಯನ್ನು ಕೇಳುವಿರಿ. 5:45ಕ್ಕೆ ಚಿತ್ರಗೀತೆಗಳು, 6:30ಕ್ಕೆ ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ, 6:50ಯಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ಪ್ರಸಾರ, 6:51ನಿಮಿಷದಿಂದ 7:34ನಿಮಿಷದವರೆಗೆ, 7:45ನಿಮಿಷದಿಂದ 8:00ವರೆಗೆ, 8:30ನಿಮಿಷದಿಂದ 8:45ನಿಮಿಷದವರೆಗೆ, 9:15ನಿಮಿಷದಿಂದ ಆಟದ ಕೊನೆಯವರೆಗೆ ಕೇಳಬಹುದು. ಇನ್ನು 6:51ನಿಮಿಷದಿಂದ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೃಷಿ ರಂಗದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾ ಎಸ್ಎಂ ಸುಧಾಕರ್, ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ. ಇನ್ನು 7:46ಕ್ಕೆ ನೈತಿಕ ಶಿಕ್ಷಣ ಕುರಿತು ಚಳ್ಳಕೆರೆ ವಿ ಜಯಮ್ಮ ಅವರಿಂದ ಭಾಷಣ ಕೇಳುವಿರಿ. 8:31ಕ್ಕೆ ಚಿತ್ರಗೀತೆಗಳು, 9:30ಕ್ಕೆ ರೇಡಿಯೋಸ್ಕೋಪ್, 10:00ಕ್ಕೆ ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಸುದೀಪ್ ಪಾಂಡೆ ಅವರಿಂದ ತಬಲಾ ವಾದನ ಕೇಳಿವಿರಿ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05ವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: scored a goal each as England secured the top spot of Group L. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಸನ್ನ ವೆಂಕಟದಾಸರ ರಚನೆ ದೇವ ನರಹರಿ ಎಂದು ಧ್ವನಿ ಎಂ ವಾಣಿಯವರದು

ಆತ್ಮೀಯ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಗೀತಾರಾಧನ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಾಗೆ ಈ ದೇವಸ್ಥಾನ ನಮಗೆಲ್ಲ ಗೊತ್ತಿದೆ. ದೇವಸ್ಥಾನದಲ್ಲಿ ಸಹಜವಾಗಿ ಗರ್ಭಗುಡಿ ಅಥವಾ ದೇವಸ್ಥಾನದ ಮೇಲೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಗೋಪುರದ ಮೇಲೆ. ಈ ಕಳಸಕ್ಕೆ ಬಹಳ ವಿಶೇಷವಾದ ಒಂದು ಸ್ಥಾನ ಇದೆ, ವಿಶೇಷ ಸ್ಥಾನ, ಪವಿತ್ರ ಸ್ಥಾನ ಇದೆ. ಕೇವಲ ಅದು ದೇವಾಲಯದ ಅಲಂಕಾರವಲ್ಲ, ಬದಲಿಗೆ ಅಪಾರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಈ ಕಳಸ ಹೊಂದಿದೆ. ಅಂದರೆ ದೈವಿಕ ಶಕ್ತಿಯ ಸಂಕೇತ ಈ ಕಳಸ. ಕಳಸದಲ್ಲಿ ಮುಖದಲ್ಲಿ ವಿಷ್ಣು, ಕಂಠದಲ್ಲಿ ಶಿವ ಮತ್ತು ಬುಡದಲ್ಲಿ ಬ್ರಹ್ಮ ದೇವತೆಗಳು ನೆಲೆಸಿದ್ದಾರೆ ಎಂದು ನಂಬಲಾಗುತ್ತೆ. ಇದು ಸಮೃದ್ಧಿ ಮತ್ತು ಮಂಗಳಕರತೆಯ ಸಂಕೇತವಾಗಿದೆ. ಅಂದರೆ ಮಂಗಳವನ್ನು ಉಂಟು ಮಾಡುವಂತಹ ಸಂಕೇತ ದೇವಸ್ಥಾನದ ಗೋಪುರ ಗರ್ಭಗುಡಿಯ ಮೇಲಿರುತ್ತಲ್ಲ ಈ ಕಳಸ, ಇದು ಮಂಗಳ ಮತ್ತು ಶುಭವನ್ನು ತರುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ವಿಷ್ಣು, ಶಿವ, ಬ್ರಹ್ಮ ದೇವತೆಗಳು ನೆಲೆಸಿರ್ತಾರೆ. ಇದು ಪಾಸಿಟಿವ್ ಎನರ್ಜಿಯನ್ನು

ಮೂರ್ತಿಗೆ, ದೇವಸ್ಥಾನಕ್ಕೆ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ, ಈ ಕಳಸದ ಒಂದು ವಿಶೇಷತೆ. ಸೊ ಇನ್ನುಳಿದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಗೀತೆಯ ನಂತರ. ಜಿ ಅರುಣ್ ಕುಮಾರ್ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆ ಹರಿಕಥಾ ಅಮೃತ

ಆತ್ಮೀಯ ಕೇಳಿದರೆ ಗಮನಿಸಿ, ಇಂದು ಜೂನ್ 28 ಭಾನುವಾರ, ಪೋಲಿಯೋ ಲಸಿಕಾ ದಿನ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ತಪ್ಪದೆ ಇಂದು ಪೋಲಿಯೋ ಲಸಿಕೆಯನ್ನು ಹಾಕಿಸಿ, ಪೋಲಿಯೋ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಜೋಡಿಸಿ. ಸೊ 5

ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಇಂದು ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಳ್ಳಿ. ಓಕೆನಾ? ಪೋಲಿಯೋ ಹನಿಯನ್ನು ಮಿಸ್ ಮಾಡಬೇಡಿ. ಇವತ್ತು ಭಾನುವಾರ, ಪೋಲಿಯೋ ದಿನ, ಎರಡು ಹನಿಗಳು, ಪೋಲಿಯೋ ಎರಡು ಹನಿಗಳನ್ನು ನಿಮ್ಮ ಮಕ್ಕಳಿಗೆ, 5 ವರ್ಷದೊಳಗಿನ ಮಕ್ಕಳಿಗೆ ಎಲ್ಲೇ ಇದ್ರೂ ಸಹ ನೀವು ಈ ಹನಿಗಳನ್ನು ಹಾಕಿಸಿ. ಇನ್ನು ದೇವಸ್ಥಾನದಲ್ಲಿ ಇರ್ತಕ್ಕಂಥ, ಗೋಪುರದಲ್ಲಿರ್ತಕ್ಕಂಥ ಕಳಶದ ಬಗ್ಗೆ ಮಾತಾಡ್ತಾ ಇದ್ವಿ. ದೈವಿಕ ಶಕ್ತಿಯ ಸಂಕೇತ ಈ ಕಳಶ. ಬ್ರಹ್ಮ, ವಿಷ್ಣು, ಶಿವ ಇವರೆಲ್ಲ ನೆಲೆಸಿರ್ತಾರೆ. ಇನ್ನು ಆಕಾಶ ತತ್ವ ಪ್ರಸರಣ ಅಂದರೆ ಗೋಪುರದ ಮೇಲುಗಡೆ ಇರುತ್ತಲ್ಲ ದೇವಸ್ಥಾನದ ಕಳಶ, ಆಕಾಶ ತತ್ವಕ್ಕೆ ಸಂಬಂಧಿಸಿದಂಥದ್ದು. ಇದು ಬ್ರಹ್ಮಾಂಡದಲ್ಲಿರುವ ದೈವಿಕ ಶಕ್ತಿಯನ್ನು ಗ್ರಹಿಸಿ ದೇವಸ್ಥಾನದ ಮೂರ್ತಿಗೆ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಪ್ರಸಾರ ಮಾಡುತ್ತೆ. ಒಂದು ಪಾಸಿಟಿವ್ ಎನರ್ಜಿ, ರಕ್ಷಣಾ ಕವಚ ಇದ್ದ ಹಾಗೆ. ಅಂದರೆ ಕಳಸದಿಂದ ಪ್ರಸಾರವಾಗುವ ಸಾತ್ವಿಕ ಲಹರಿಗಳು ಊರಿನ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸಿ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುತ್ತಂತೆ. ಆಧ್ಯಾತ್ಮಿಕ ಏಕಾಗ್ರತೆ, ಭಕ್ತರ ದೇವಾಲಯವನ್ನು ಪ್ರವೇಶಿಸುವಾಗ ದೂರದಿಂದಲೇ ಕಳಸವನ್ನು ದರ್ಶಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತೆ. ಸೊ ಇದಿಷ್ಟು ದೇವಸ್ಥಾನದಲ್ಲಿರ್ತಕ್ಕಂಥ ಕಳಸ, ಗೋಪುರದಲ್ಲಿರ್ತಕ್ಕಂಥ ಕಳಸದ ಬಗ್ಗೆ ಮಾಹಿತಿ. ಸೊ ಈಗ ಮುಂದಿನ ಗೀತೆಯನ್ನು ಕೇಳೋಣ. ಬಸವೇಶ್ವರರ ಒಂದು ವಚನ, ವಿಷಯವೆಂಬ ಅಸುರ. ಧ್ವನಿ KG ಕನಕಲಕ್ಷ್ಮೀ.

ಈ ಕಾರ್ಯಕ್ರಮದ ಕಡೆಯದಾಗಿ ಪುರಂದರದಾಸರ ರಚನೆ ನಾನೇನು ಮಾಡಿದನೋ ರಂಗಯ್ಯ, ಧ್ವನಿ HV ಪದ್ಮಿನಿ

ಇದುವರೆಗೆ ಗೀತಾರಾಧನ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆತ್ಮೀ ಕೇಳಿದರೆ ಗಮನಿಸಿ, ಇಂದು ಭಾನುವಾರ, ಜೂನ್ 28, ಪೋಲಿಯೋ ದಿನ. 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸಿ, ಮಿಸ್ ಮಾಡಬೇಡಿ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕಿಸಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಕಾರ್ಯಕ್ರಮ.

0: ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ.
1: ನಮ್ಮ ಮನೆಯಿಂದಲೇ ಪರಿಸರ ಸಂರಕ್ಷಣೆ ಪ್ರಾರಂಭವಾಗಲಿ. ಎಲ್ಲರಿಗೂ ಸ್ವಚ್ಛತೆ ಬೇಕು, ಆದರೆ ಅದನ್ನು ಅನುಷ್ಠಾನಗೊಳಿಸಲು ನಾವು ತೋರಿಸುತ್ತಿರುವ ಅಸಡ್ಡೆ, ಅಜ್ಞಾನ ಮತ್ತು ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಎದುರಿಸುತ್ತಿರುವ ಪ್ರಮುಖ ಸವಾಲಾಗಿದೆ. ಈ ಪರಿಸರ ಸಂರಕ್ಷಣೆಯ ಕೆಲಸ ನಮ್ಮ ನಮ್ಮ ಮನೆಯಿಂದಲೇ ಪ್ರಾರಂಭವಾಗಬೇಕಾಗಿದೆ. ನಾವು ಪ್ರಕೃತಿಯಲ್ಲೇ ಹುಟ್ಟಿ ನಮಗೆ ಬೇಕಾದ ಎಲ್ಲವನ್ನೂ ಪ್ರಕೃತಿಯಿಂದಲೇ ಪಡೆದು ಕೊನೆಗೆ ಪ್ರಕೃತಿಯಲ್ಲೇ ಮಣ್ಣಾಗುವ ನಮಗೆ ಪ್ರಕೃತಿ ಮಾತೆ ಬಗ್ಗೆ ಮಾತ್ರ ಕಾಳಜಿ ಇಲ್ಲ. ಇದು ಪ್ರತಿಯೊಬ್ಬನೂ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾಗಿದೆ. ನಮಗೆ ಶುದ್ಧ ಗಾಳಿ, ನೀರು, ಆಹಾರ ಬೇಕೆಂದರೆ ನಮ್ಮ ಮನೆಯನ್ನು ಮೊದಲು ಶುದ್ಧವಾಗಿಟ್ಟುಕೊಳ್ಳಬೇಕು. ಇದರಲ್ಲಿ ಮನೆಯ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಅತ್ಯಮೂಲ್ಯವಾಗಿದೆ. ನಾವು ಉಪಯೋಗಿಸುವ ಆಹಾರದಲ್ಲಿನ ಅನುಪಯುಕ್ತ ಪದಾರ್ಥದಿಂದ ಹಿಡಿದು ಅದನ್ನು ಸರಿಯಾದ ಮಾರ್ಗದಲ್ಲಿ ವಿಲೇವಾರಿ ಮಾಡುವ ಹಂತದಿಂದ ನಮ್ಮ ಪರಿಸರ ಕಾಳಜಿ ಶುರುವಾಗುತ್ತದೆ. ಶ್ರೇಯಾಂಶಿ ಬಹುವಿಜ್ಞಾನಿ ಎನ್ನುವಂತೆ ಒಳ್ಳೆಯ ಕಾರ್ಯಗಳಿಗೆ ವಿಘ್ನಗಳು, ಅಡೆತಡೆಗಳು ಹಲವು ಬರುತ್ತವೆ. ಆದರೆ ಪ್ರತಿಯೊಬ್ಬರಲ್ಲೂ ಪ್ರಕೃತಿ ಉಳಿಸುವ ಇಚ್ಛಾಶಕ್ತಿ, ಜಾಗ್ರತೆ ಬಂದರೆ ಇದು ಸುಲಭವಾಗುತ್ತದೆ. ಪ್ರತಿ ವರ್ಷ ಪರಿಸರ ದಿನಾಚರಣೆ ಆಚರಿಸಿ ಉದ್ದುದ್ದ ಭಾಷಣದಿಂದ ವಾಸ್ತವದಲ್ಲಿ ನಿಜವಾದ ಪರಿಸರ ಸಂರಕ್ಷಣೆಯ ಕೆಲಸ ಆಗುವುದಿಲ್ಲ. ಪರಿಸರ ಸಂರಕ್ಷಣೆಯು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸೀಮಿತವಾಗಿರದೆ ಸ್ಥಳೀಯ ಮಟ್ಟದಲ್ಲಿ ಮನೆ ಮನಗಳಲ್ಲಿ ಜಾಗೃತಿ ವಹಿಸಬೇಕಾಗಿದೆ. ಮನುಷ್ಯನ ಉದಾಸೀನತೆ ತಿಳಿಗೇಳಿತನದಿಂದ ನಿಸರ್ಗ ಬಸವಳಿಯತ್ತ ಸಾಗುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿದಾರರು ಎಂಬುದು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ನಾವೇನು ಮಾಡಬಹುದು? ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿದರೆ ಅದೇ ಪರಿಸರ ಉಳಿವಿಗೆ ಸಹಾಯವಾಗುತ್ತದೆ. ಒಳಚರಂಡಿ ಇರದೇ ಇರುವ ಪ್ರದೇಶಗಳಲ್ಲಿ ಮನೆಯ ತ್ಯಾಜ್ಯ ನೀರನ್ನು ಹೊರಗೆ ರಸ್ತೆಗೆ ಬಿಡದೆ ನಿವೇಶನದ ಒಳಗಡೆ ಇಂಗು ಗುಂಡಿ ಮಾಡುವುದರಿಂದ ಪರಿಸರಕ್ಕೆ ಅತ್ಯಂತ ಮಾರಕವಾದ ಸೊಳ್ಳೆಯನ್ನು ನಿಯಂತ್ರಿಸಬಹುದಾಗಿದೆ. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಮತ್ತು ಕಾಗದ ಚೀಲವನ್ನು ಬಳಸುವುದು. ಮನೆಯಲ್ಲಿ ಮರ, ಗಿಡ, ಹೂದೋಟ ಇದು ಪರಿಸರ ಸಂರಕ್ಷಣೆಯಲ್ಲಿ ಪೂರಕವಾಗುತ್ತದೆ. ಪುನರ್ಬಳಕೆಯಂತ ವಸ್ತುಗಳನ್ನು ಸುಮ್ಮನೆ ಬೀಸಾಡದೆ ಮರುಬಳಕೆಗೆ ಒತ್ತು ನೀಡಬಹುದು. ಮನೆಯಲ್ಲಿ ಉಪಯೋಗಿಸದೇ ಇರುವ ಕೆಲವು ಅಪಾಯಕಾರಿ ವಸ್ತುಗಳಾದಂತ ಟ್ಯೂಬ್ಲೈಟ್, ಸಿಎಫ್ಎಲ್ ಬಲ್ಬ್, ಎಲೆಕ್ಟ್ರಿಕಲ್ ಉಪಕರಣ ಇವೆಲ್ಲವನ್ನು ಸರಿಯಾಗಿ ವಿಂಗಡಣೆ ಮಾಡಿ ಯೋಗ್ಯ ಸ್ಥಳದಲ್ಲಿ ವಿಲೇವಾರಿ ಮಾಡುವುದು. ಹಬ್ಬ ಹರಿದಿನಗಳಲ್ಲಿ ಮಣ್ಣಿನ ಮೂರ್ತಿಗಳನ್ನೇ ಮಾಡಿ ವಿಸರ್ಜಿಸುವುದು. ಪರಿಸರವನ್ನು ಸಮತೋಲನವಾಗಿಟ್ಟುಕೊಂಡರೆ ಎಲ್ಲರ ಆರೋಗ್ಯವೂ ಸರಿಯಾಗಿರುತ್ತದೆ. ಪರಿಸರವನ್ನು ಕಾಪಾಡುವುದು ಕೇವಲ ಸರ್ಕಾರದ ಕೆಲಸ ಮಾತ್ರವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಮತ್ತು ಪ್ರತಿಯೊಂದು ಮನೆಯ ಜವಾಬ್ದಾರಿಯೂ ಆಗಿದೆ. ನಾವು ಮಾಡುವ ಸಣ್ಣ ಸಣ್ಣ ಉತ್ತಮ ಕಾರ್ಯಗಳೇ ಹಸಿರು ಮತ್ತು ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುತ್ತದೆ. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ನೀರಿನ ಮಿತ ಬಳಕೆ ಮಾಡುವುದು ಸಹ ಪರಿಸರ ಸಂರಕ್ಷಣೆಯ ಒಂದು ಅಂಗವೇ ಆಗಿದೆ. ಪರಿಸರವನ್ನು ರಕ್ಷಿಸುವುದು ಒಂದು ಆಯ್ಕೆಯಲ್ಲ, ಅದು ಮಾನವ ಕುಲದ ಅಸ್ತಿತ್ವದ ಅವಶ್ಯಕತೆಯಾಗಿದೆ. ಇಂದು ನಾವು ಪರಿಸರಕ್ಕಾಗಿ ಮಾಡುವ ತ್ಯಾಗವೇ ನಾಳೆಯ ನಮ್ಮ ಪೀಳಿಗೆಗೆ ನೀಡುವ ಅತ್ಯಮೂಲ್ಯ ಉಡುಗೊರೆಯಾಗಿದೆ. ಪರಿಸರವು ನಮ್ಮ ಜೀವನದ ಹಿನ್ನೆಲೆ ಅಷ್ಟೇ ಅಲ್ಲ, ಅದು ನಮ್ಮ ಜೀವನದ ಮೂಲಾಧಾರ. ಪರಿಸರವನ್ನು ಕಾಪಾಡುವುದು ಪ್ರಕೃತಿಯ ಮೇಲಿನ ಕರುಣೆಗಾಗಿ ಅಲ್ಲ, ಅದು ನಮ್ಮ ಅಸ್ತಿತ್ವದ ಮೇಲಿನ ಕಾಳಜಿಯೂ ಆಗಿದೆ. ನಮ್ಮ ಪರಿಸರವನ್ನು ರಕ್ಷಿಸಿ ಭವಿಷ್ಯದ ಪೀಳಿಗೆಗೂ ಪರಿಸರ ಉಳಿಸೋಣ. ಸ್ವಸ್ಥ ಸ್ವಚ್ಛ ಸಮಾಜಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ.
0: ಇದುವರೆಗೆ ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಗುರುಗಳು ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದ. ಅವರು ರಚನೆ ಮಾಡಿದಂತಹ ಮನಾಚೆ ಶ್ಲೋಕ್ ಅದ್ಭುತ ಅದು. ಮನಾಚೆ ಶ್ಲೋಕ್ ಅಂದ್ರೆ ಮರಾಠಿಯಲ್ಲಿ ಇವತ್ತಿಗೂ ಜನರಿಗೆ ಪಾರಾಯಣ ಗ್ರಂಥ ಅದು. ಆ ರಾಮದಾಸರಿಗೆ ಅನೇಕ ಜನ ಶಿಷ್ಯರಿದ್ದರಂತೆ, ಸಾಕಷ್ಟು ಜನ ಅವ್ರ ಜೊತೆಗೆ ಬದುಕಿರ್ತಿದ್ರು, ಅವ್ರ ಜೊತೆಗೆ ಇರೋರು. ಅವರಲ್ಲಿ ಒಬ್ಬ ಹುಡುಗ ಬುದ್ಧಿವಂತ ಅಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ಶಾಸ್ತ್ರ ಅವನ ತಲೆಗೆ ಮುಟ್ಲಿಲ್ಲ. ಆದ್ರೆ ಗುರುಗಳ ಮೇಲೆ ಮಾತ್ರ ಅಪಾರ ಶ್ರದ್ಧೆ ಅವನಿಗೆ. ರಾಮದಾಸರು ಅವನ ಕಂಡ್ರೆ ಬಹಳ ಪ್ರೀತಿ. ಈ ರಾಮದಾಸರು ಅವನ್ ಜಾಸ್ತಿ ಪ್ರೀತಿ ತೋರಿಸ್ತಾ ಇರಲ್ಲ ಅನ್ನೋದೇ ಉಳಿದ ಶಿಷ್ಯರ ಅಸೂಯೆಗೆ ಕಾರಣ ಆಗಿತ್ತು. ಅದನ್ನು ಕಂಡಂತ ರಾಮದಾಸರು, ನೋಡಿ ನೀವೆಲ್ಲ ನನ್ನ ಶಿಷ್ಯರೇ, ನನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ ನಿಮಗೆ, ಆದರೆ ನನ್ನ ನಿಜವಾಗಲೂ ಕಷ್ಟ ಸಮಯ ಬಂದಾಗ ನನ್ನ ಜೊತೆಗೆ ನಿಲ್ಲೋ ನಾನೊಬ್ಬನೇ ಅಂತಿದ್ರು. ಅವ್ರ ಹುಡುಗರಿಗೆ ಅನಿಸ್ತಿರ್ಲಿಲ್ಲ, ಇವನೇನ್ ಮಾಡ್ತಾನೆ ದಡ್ಡ, ಅವನು ಏನು ಗೊತ್ತೇ ಆಗಲ್ಲ, ನಾವೇ ಮಾಡಿದ್ರೆ ಮಾಡಬೇಕು ಅನ್ಕೊಂಡಿದ್ರು. ಸ್ವಲ್ಪ ದಿನ ಆಗಿದ್ಮೇಲೆ ರಾಮದಾಸರ ತೊಡೆ ಮೇಲೆ ಒಂದು ಗಡ್ಡೆ ಆಗ್ಬಿಡ್ತು, ಇಷ್ಟು ದೊಡ್ಡ ಗಡ್ಡೆ, ತುಂಬಾ ದೊಡ್ಡ ಗಡ್ಡೆ. ಅದಕ್ಕೊಂದ್ ಮೇಲೆ ಬಟ್ಟೆ ಕಟ್ಕೊಂಡಿದ್ರು, ವೈದ್ಯರೇನೋ ಔಷಧಿ ಕೊಟ್ಟಿದ್ರು ಏನೋ ಗೊತ್ತಿಲ್ಲ, ಬಟ್ಟೆ ಕಟ್ಕೊಂಡೆ ಕೂತಿದ್ರು. ನೋವು ಎಷ್ಟು ಆಗ್ತಿತ್ತು ಅಂದ್ರೆ ಕ್ಷಣ ಕ್ಷಣಕ್ಕೆ ಸಂಕಟ ಹೆಚ್ಚಾಗ್ತಾ ಇತ್ತು. ಓ ಅಂತ ಕಿರ್ಚ್ಕೊತಾ ಇದ್ರು, ಅಯ್ಯೋ ತಡೆಯೋಕ್ಕಾಗಲ್ವೋ ನೋ ಅಂತ ಉದ್ದಾಡ್ತಾ ಇದ್ರು. ನಾಲ್ಕೈದು ದಿನ ಕಷ್ಟಪಟ್ಟ ಮೇಲೆ ವೈದ್ಯರ ನಂಬರ್ ಕರ್ಕೊಂಡು ಬಂದ್ರಂತೆ. ಆ ರಾಮದಾಸರ ಕೊಠಡಿಗೆ ಹೋಗಿ ಎಲ್ಲ ಪರೀಕ್ಷೆ ಮಾಡಿ ಮತ್ತೆ ಹೊಸದಾಗಿ ಬೇರೆ ಬಟ್ಟೆ ಕಟ್ಟಿ ಹೊರಗೆ ಬಂದ್ರು. ಶಿಷ್ಯರಿಗೆಲ್ಲ ಆತಂಕ, ಗುರುಗಳಿಗೆ ಬೇಗ ಗುಣ ಆದರೆ ಸಾಕು ಅಂತ ಭಾವನೆ ಅವರಿಗೆ. ವೈದ್ಯರು ಮಾತ್ರ ಚಿಂತೆಯಲ್ಲಿದ್ದಂಗೆ ಕಾಣಿತು. ವೈದ್ಯರು, ಏನಾಗಿದೆ ನಮ್ಮ ಗುರುಗಳಿಗೆ, ಏನ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಹೇಳಿ ಅಂತ. ಅವರು, ಇದಂತೆ ಸಂತ್ರಿಗಾದಂತಹ ಗಡ್ಡೆ ತುಂಬಾ ಅಪರೂಪದ್ದಪ್ಪ ಇದು, ಇದಕ್ಕೆ ಔಷಧಿನೇ ಇಲ್ಲ, ಆದ್ರೆ ಏನಾಗಿದೆ ಗಡ್ಡೆ ತುಂಬಾ ಬಲ್ತು ಹೋಗ್ಬಿಟ್ಟಿದೆ ಈಗ. ಅದು ಒಂದೇ ದಾರಿ ಅಂದ್ರೆ ಅದು ಹುಣ್ಣಾಗಿದೆ ಅಲ್ಲ ಕಾಲಿಗೆ, ದೊಡ್ಡ ಗಡ್ಡೆ ಆಗಿದೆಯಲ್ಲ, ಕಿವಿ ತುಂಬಿಕೊಂಡ್ಬಿಟ್ಟಿದೆ ಒಳಗಡೆ. ಯಾರಾದರೂ ಹುಣ್ಣಿಗೆ ಬಾಯಿ ಹಾಕಿ ಅದನ್ನ ಕಚ್ಚಿ ಅದರಲ್ಲಿದ್ದ ಕೀವು ರಕ್ತ ಹೀರಿ ಹೀರಿ ಎಳಿಬೇಕು. ಎರಡು ದಿನ ಹೀಗೆ ಮಾಡಿದ್ರೆ ಗಡ್ಡೆ ವಾಸಿ ಆಗ್ತದೆ ಅಂದ್ಬಿಟ್ಟು, ರಾಮದಾಸರಿಗೆ ಏನ್ ಕಷ್ಟ ಬಿಡಿ, ಎಷ್ಟೊಂದು ಜನ ಶಿಷ್ಯರಿದ್ದೀರಿ, ಅತ್ಯಂತ ಪ್ರೀತಿಯಿಂದ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀರಿ, ಅದೇನು ಯಾರಾದರೂ ಮಾಡಬಹುದು ಅಂದ್ರು. ಶಿಷ್ಯರು ಒಬ್ಬರೊಬ್ಬರು ಮುಖ ನೋಡ್ಕೊಂಡ್ರು, ಮುಖ ಕಿವಿಚ್ಕೊಂಡ್ರು. ಗುರುಗಳ ಬಗ್ಗೆ ಪ್ರೀತಿ ಇದೆ ಅನ್ನೋ ಕರೆಕ್ಟು, ಗೌರವನೂ ಇದೆ, ಇದೇನ್ರಿ ಅಸಹ್ಯ? ಹುಣ್ಣಿಗೆ ಬಾಯಿ ಹಾಕಿ ಕೀವು ರಕ್ತ ಬಾಯಿಯಿಂದ ಹೇರೋದಂದ್ರೇನು? ಹತ್ತು ನಿಮಿಷ ಶಿಷ್ಯರು ಒಬ್ಬರು ನಿಂತ್ಕೊಳ್ಳಿಲ್ಲ ಅಲ್ಲಿ, ಯಾಕಂದ್ರೆ ಯಾರನ್ನು ಕರೆದು ಬಿಡ್ತಾರೋ ವೈದ್ಯರು ಗೊತ್ತಿಲ್ಲಲ್ಲ, ಯಾವ್ಯಾವ್ದು ಕೆಲಸ ನಿಮ ಮಾಡ್ಕೊಂಡು ಹೊರಟು ಹೋದ್ರು. ಸಾಯಂಕಾಲ ಹೊತ್ತಿಗೆ ಗುರುಗಳ ಒದ್ದಾಟ ಹೆಚ್ಚಾಯಿತು, ನರಳಿಕೆ ಕೇಳಿಸ್ತಾ ಇತ್ತು ಹೊರಗಡೆ. ಹುಡುಗರಿಗೆ ಗಾಬರಿ, ಗಾಬರಿ ಎರಡು ರೀತಿ ಇದ್ದ. ಗುರುಗಳಿಗೆ ಏನಾದರೂ ಆಗ್ಬಿಟ್ರೆ ಅಂತ ಒಂದು ಗಾಬರಿ ಆದರೆ, ತಮ್ಮನೇನಾದರೂ ಕರೆದು ಕೆಲಸ ಹೇಳಿದ್ರೆ ಕಚ್ಚಿಚೆ ಕಿವಿ ತೆಗೆದ್ಬಿಡು ಅಂದ್ರೆ. ಆ ಹೊತ್ತಿಗೆ ಹೊರಗಡೆ ಕೆಲಸಕ್ಕೆ ಹೋಗಿದ್ದಂತ ಪ್ರೀತಿ ಶಿಷ್ಯ ಬಂದ. ಗುರುಗಳ ಒದ್ದಾಟ ಧ್ವನಿ ಕೇಳಿಸ್ತು. ವೈದ್ಯರು ಔಷಧಿ ಕೊಟ್ರ ಅಂತ ಕೇಳಿದ ಬಾಕಿ ವಿದ್ಯಾರ್ಥಿಗಳಿಗೆ. ಶಿಷ್ಯರು ಹೇಳಿದ್ರಂತೆ, ವೈದ್ಯರು ಬಂದಿದ್ರಪ್ಪ, ಆದ್ರೆ ಅವ್ರು ಹೇಳದಂತ ವಿಧಿ ಮಾತ್ರ ಬಹಳ ಘೋರ ಅಸಹ್ಯವಾಗಿದೆ ಅದು, ಇವ್ರು ಮಾತಾಡೋದನ್ನ ಗುರುಗಳ ಒಳಗೆ ಕೇಳಿಸ್ತಾ ಇದೆ. ಶಿಷ್ಯರು ಹೇಳಿದ್ರಂತೆ, ಮಹಾರಾಯ ಅದೇನು ಔಷಧಿ ಏನಪ್ಪ, ಏನಾದ್ರೂ ಔಷಧಿ ಕೊಟ್ಟು ತೆಗೆದು ಹಾಕ್ಬಾರ್ದ, ಬಾಯಿ ಕಚ್ಚಿ ತೆಗಿಬೇಕಂತೆ, ತೆಗಿಯಕ್ಕಾಗತ್ತಾ ಇದು? ಅವನ್ ದಡ್ಡ ಹುಡುಗ ಇದ್ದಲ್ಲ ಮಂದ ಬುದ್ಧಿ ಶಿಷ್ಯ ನಕ್ಕ, ಅಯ್ಯೋ ಇಷ್ಟೇನಾ, ಅಯ್ಯೋ ದಡ್ರ, ಗುರುಗಳು ಕಮ್ಮಿ ಆಗೋದು ಹೆಚ್ಚೋ ನಾ ಎಳೆಯೋದು ಹೆಚ್ಚೋ ಅಂತ ಹಾಸಿಗೆ ಹತ್ರ ಬಂದಂತೆ. ನಾ ಮಾಡ್ತೀನಿ ಕೊಡಿ, ಕಾಲ್ ಕೊಡಿ ಅಂದಂತೆ. ಯಾಕೊಂದು ಬೇಡ ಹುಡುಗ, ಇದು ಅಸಹ್ಯಪ್ಪ, ಬಾಯಿ ಹಚ್ಚಿ ಹುಣ್ಣಿಗೆ ಬಾಯಿ ಹಾಕಿ ಕೀನ್ ಇರೋದಂದ್ರೆ ಅಸಹ್ಯ, ಬೇಡ ಬಿಡು, ಏನಾಗ್ತದೆ ಆಗ್ತದೆ, ನಾ ಒದ್ದಾಡ್ತೀನಿ ಅಂದ್ರು. ಆಗ ಶಿಷ್ಯ ಇದ್ದಂತೆ, ಗುರುಗಳೇ ನನ್ನಂತ ಶಿಷ್ಯರು ನಿಮಗೆ 100 ಜನ ದೊರೆತಾರು, ಅದು ನಿಮ್ಮಂತ ಗುರು ಎಲ್ಲಿ ಸಿಗ್ತಾರೆ ನನಗೆ ಅಂತ ಕೈ ಇಟ್ಟು ಗಡ್ಡೆಗೆ ಬಾಯಿ ಹಾಕಿ ಬಾಯಿಯಿಂದ ಕಚ್ಚಿ ಕಚ್ಚಿ ಎಳೋಕ್ ಶುರು ಮಾಡಿದ. ಉಳಿದವ್ರು ನೋಡೋಕ್ಕಾಗ್ಲಿಲ್ಲ, ಮುಖ ಕಡೆ ತಿರುಗಿಸ್ಕೊಂಡ್ರು. ಆಶ್ಚರ್ಯ, ಹುಡುಗನ ಬಾಯಲ್ಲಿ ಕೀವು ರಕ್ತ ಬರ್ತಾ ಇಲ್ಲ, ಅತ್ಯಂತ ರುಚಿಕರವಾದಂತಹ ಮಾವಿನ ಹಣ್ಣಿನ ರಸ ಬರ್ತಾ ಇದೆ. ಗುರುಗಳು ನಗ್ತಾ ಇದ್ದಾರೆ. ಏನ್ ಗುರುಗಳೇ ಇದು ಅಂತ ಶಿಷ್ಯ ಕೇಳಿದ. ರಾಮದಾಸರು ಕಟ್ಕೊಂಡಿದ್ದ ಬಟ್ಟೆ ಬಿಚ್ಚಿದ್ರೆ ಒಳಗೊಂದು ಚೆನ್ನಾಗಿ ಹಣ್ಣಾದಂತ ಮಾವಿನ ಹಣ್ಣು ಕಟ್ಕೊಂಡಿದ್ದಾರೆ, ಅಥವಾ ನೀನೇ ತಿನ್ನು ಅಂತ ಕೊಟ್ರು. ಶಿಷ್ಯರ ಶ್ರದ್ಧೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಗುರು ಒಡೆದಂತ ಆಟ ಇದು. ಅವರು ಅನ್ಕೊಂಡಿದ್ದ ಹಾಗೆ ಅಷ್ಟು ಬುದ್ಧಿವಂತನಾಗದಂತ ಶಿಷ್ಯನೇ ಶ್ರದ್ಧಾವಂತ ಆಗಿದ್ದ. ದಯವಿಟ್ಟು ಗಮನಿಸಿ ಕೇಳಿದ್ರೆ, ನಮ್ಮ ಶ್ರದ್ಧೆ, ವಿಶ್ವಾಸ, ನಂಬಿಕೆಗಳ ಪರೀಕ್ಷೆ ಆಗೋದು ಕಷ್ಟಕಾಲದಲ್ಲೇ. ನಿಮ್ಮ ಕಷ್ಟದ ಸಮಯದಲ್ಲೇ ನಿಮ್ಗೆ ಯಾರು ಹಿತವರು ಯಾರು ಅಹಿತರು ಅನ್ನೋದ್ರ ಪರೀಕ್ಷೆ ಆಗಿ ಹೋಗ್ತದೆ. ಕಾಳು ಜೊಳ್ಳೆಗಳ ಪರೀಕ್ಷೆ ಆಗೋದು ಯಾವಾಗ ಗೊತ್ತಾ? ನಿಮ್ಮ ಕಷ್ಟದ ಸಮಯದಲ್ಲಿ. ನೀವು ಸಂತೋಷವಾಗಿದ್ದಾಗ ಎಲ್ಲರೂ ಬರ್ತಾರೆ, ಚಪ್ಪಾಳೆ ತರ್ತಾರ, ಹಾ ಒಳ್ಳೇದು ವಾ.

0: ಹೊಗಳ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗೆ ಯಾರಿರ್ತಾರೋ ಅವರೇ ನಿಜವಾದ ನಿಮ್ಮ ಸ್ನೇಹಿತರು, ಸಲಹೆಗಾರರು, ಆತ್ಮೀಯರು.
1: ಕರುನಾಡು ಬಾಬಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬಳಕ್ಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ನೇಗಿಲ ಮಿಡಿತ. ವಿಷಯ ಕಪ್ಪೆ ಚಿಪ್ಪು ಅಣಬೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸುಮನ ಡಿಎ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀಡಿದ ಗೌರವವಾಗಿರಬೇಕು.
5: ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಡಿಎ ಸುಮನ. ನಾನು ಸಹ ಪ್ರಾಧ್ಯಾಪಕಿಯಾಗಿ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಕೆಲಸ ಮಾಡುತ್ತಿರುತ್ತೇನೆ. ಈ ದಿನ ನಾನು ಕಪ್ಪೆ ಚಿಪ್ಪಿನ ಅಣಬೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಅಣಬೆಯನ್ನು ಅನಾದಿಕಾಲದಿಂದಲೂ ಉಪಯೋಗಿಸಲ್ಪಡುತ್ತಿರುವ ಒಂದು ರುಚಿಕರವಾದ ಪೋಷಕಾಂಶಗಳಿಂದ ಕೂಡಿದ ಹಾಗೂ ಔಷಧೀಯ ಪ್ರಾಮುಖ್ಯತೆಯುಳ್ಳ ಒಂದು ಆಹಾರ ವಸ್ತುವಾಗಿದೆ. ಹಿಂದಿನ ಕಾಲದಲ್ಲಿ ಅಣಬೆಗಳನ್ನು ಪ್ರಕೃತಿಯಿಂದಲೇ ಸಂಗ್ರಹಿಸಲಾಗುತ್ತಿತ್ತು. ಈಗ ರೈತರ ಜಮೀನಿನಲ್ಲಿ ದೊರೆಯುವ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿ ಅಣಬೆಗಳನ್ನು ಮನೆಯ ಪರಿಸರದಲ್ಲೇ ಉತ್ಪಾದಿಸಬಹುದಾಗಿದೆ. ಇದಕ್ಕೆ ನಾವು ಭತ್ತದ ಹುಲ್ಲನ್ನು ಉಪಯೋಗಿಸಿ ಕಪ್ಪೆ ಚಿಪ್ಪಿನ ಅಣಬೆಯನ್ನು ಬೆಳೆಸಬಹುದಾಗಿದೆ. ಇದನ್ನು ಕಡಿಮೆ ಖರ್ಚಿನಲ್ಲಿ ಬೆಳೆಸಬಹುದಾದ ಒಂದು ತಂತ್ರಜ್ಞಾನವನ್ನು ನಮ್ಮ ಕೃಷಿ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಇದರಲ್ಲಿ ಮೊದಲನೆಯದಾಗಿ ನಾವು ಬೀಜಾಣುವಿನ ಉತ್ಪಾದನೆ, ಅಂದರೆ ಅಣಬೆ ಬೇಸಾಯಕ್ಕೆ ಅವಶ್ಯವಿರುವ ಬೀಜಾಣುವನ್ನು ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕಾ ಇಲಾಖೆ ಅಥವಾ ವಿಶ್ವಾಸಾರ್ಹ ಖಾಸಗಿ ಸಂಸ್ಥೆಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಪಡೆಯಬಹುದಾಗಿದೆ. ಇದಕ್ಕೆ ನಾವು ತಾಯಿ ಬೀಜ ಅಂದರೆ ಮದರ್ ಸ್ಪಾನ್ ಅಂತ ಕರೆಯುತ್ತೇವೆ. ಇದು 300 ಗ್ರಾಂ ಅಥವಾ 500 ಗ್ರಾಂ ಅಥವಾ 1 ಕೆಜಿ ತೂಕದಲ್ಲಿ ಈ ಒಂದು ಸಂಸ್ಥೆಗಳಿಂದ ಸಿಗುತ್ತದೆ. ಈ ಬೀಜಾಣುಗಳ ವೆಚ್ಚ 1 ಕೆಜಿಗೆ 100 ರೂ ಆಗಿರುತ್ತದೆ. ಕಪ್ಪೆ ಚಿಪ್ಪಿನ ಅಣಬೆ ಕೃಷಿಯಲ್ಲಿ ಎರಡನೆಯದಾಗಿ ಅಣಬೆಯನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವುದಾಗಿದೆ. ಮೊದಲಿಗೆ ನಾವು ಭತ್ತದ ಹುಲ್ಲನ್ನು 2-3 ಇಂಚು ಕತ್ತರಿಸಿ 8-10 ಗಂಟೆಗಳ ಕಾಲ ತಣ್ಣೀರಿನಲ್ಲಿ ನೆನೆಸಬೇಕು. ಆ ನಂತರ ಆ ನೀರನ್ನು ಬಸಿದು ಕುದಿಸಿದ ನೀರಿನಲ್ಲಿ 30-40 ನಿಮಿಷಗಳ ಕಾಲ ನೆನೆಸಬೇಕು. ಆ ನೀರನ್ನು ಬಸಿದು 1 ಚಾಪೆಯ ಮೇಲೆ ಹರಡಿ ಭತ್ತದ ಹುಲ್ಲಿನ ಶೈತ್ಯಾಂಶ 40-50% ಇರುವಂತೆ ಹರಡಬೇಕು. ಈ ಭತ್ತದ ಹುಲ್ಲನ್ನು 12x14x ಅಳತೆ ಹೊಂದಿರುವ ಪಾಲಿಥೀನ್ ಕವರ್ಗಳಲ್ಲಿ ಹಂತ ಹಂತವಾಗಿ ತುಂಬಬೇಕು. ಒಂದು ಪದರದಲ್ಲಿ 3-4 ಇಂಚು ತುಂಬಿ 1 ಮಿಡಿ ಅಣಬೆ ಬೀಜವನ್ನು ಸರಾಸರಿ 30-50 ಗ್ರಾಂ ತೂಕದಷ್ಟು ಸಾಲಾಗಿ ಸುತ್ತ ಹಾಕಬೇಕು. ಇದೇ ರೀತಿ ನಾವು ಮತ್ತೆ 3-4 ಇಂಚು ಎತ್ತರಕ್ಕೆ ತುಂಬಿ ಬೀಜವನ್ನು ಸುತ್ತ ಹಾಕಬೇಕು. ಹೀಗೆ ನಾವು 1 ಬ್ಯಾಗ್ಗೆ 3 ಪದರವನ್ನು ಹಾಕಿ ಚೀಲವನ್ನು ರಬ್ಬರ್ ಬ್ಯಾಂಡ್ನಿಂದ ಬಿಗಿಯಬೇಕು. ಈ ರೀತಿ ತುಂಬಿದ ಚೀಲಗಳನ್ನು ಅಣಬೆ ಬೆಳೆಸಿದ ಕೋಣೆಯಲ್ಲಿಡಬೇಕು. ಆರ್ದ್ರತೆಯು 80-85% ಇರಬೇಕು. ಕೊಠಡಿಯಲ್ಲಿ ಗಾಳಿ ಸಂಚಾರವಿರುವಂತೆ ಕಿಂಡಿಗಳಿಟ್ಟು ಕೀಟಗಳು ಪ್ರವೇಶಿಸುವಂತೆ ಪ್ಲಾಸ್ಟಿಕ್ ಬಲೆಯನ್ನು ಅಳವಡಿಸಬೇಕು. ಇಂತಹ ಚೀಲಗಳನ್ನು 20 ದಿನಗಳ ಕಾಲ ಕೋಣೆಯಲ್ಲಿ ಇಡಬೇಕು. ಈ ಅವಧಿಯಲ್ಲಿ ಹೊರಬರುವ ಶಿಲೀಂಧ್ರ ತಂತುಗಳು ಬೆಳೆದು ಚೀಲದೊಳಗೆ ಬಿಳಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತವೆ. ಬೆಳೆದ ನಂತರ ಪ್ಲಾಸ್ಟಿಕ್ ಚೀಲವನ್ನು ಹರಿದು ಹಾಗೆಯೇ ಸ್ಟ್ಯಾಂಡ್ನಲ್ಲಿ ಇಡಬೇಕು. ನಂತರ ದಿನಕ್ಕೆ 2 ಬಾರಿ ನೀರು ಚಿಮುಕಿಸುತ್ತಿರಬೇಕು. ಚೀಲವನ್ನು ತೆರೆದ 5-10 ದಿನಗಳಲ್ಲಿ ಅಣಬೆಗಳ ಪ್ರಥಮ ಬೆಲೆ ಕಾಣಿಸಿಕೊಳ್ಳುತ್ತವೆ. ಇಂತಹ ಚೀಲದಿಂದ ಸುಮಾರು 2-3 ಬೆಳೆಗಳನ್ನು 30 ದಿನಗಳಲ್ಲಿ ತೆಗೆಯಬಹುದಾಗಿದೆ. ಇದಕ್ಕೆ ನಾವು 1% ಪ್ರಮಾಣದ ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ನ ಒದಗಿಸಿದ್ದಲ್ಲಿ ಉತ್ತಮ ಬೆಲೆ ಸಹ ದೊರಕುತ್ತದೆ. 1 ಬ್ಯಾಗ್ನಿಂದ 600-700 ಗ್ರಾಂ ತಾಜಾ ಅಣಬೆಯನ್ನು ಸಿಗುತ್ತದೆ. ಕಪ್ಪೆ ಚಿಪ್ಪಿನ ಅಣಬೆಗಳ ಪ್ರಭೇದಗಳಾದ ಪ್ಲೋರೋಟಸ್ ಫ್ಲೋರಿಡಾ, ಪ್ಲೋರೋಟಸ್ ಜರ್ಕಾಜು, ಇತರೆ ಅಣಬೆ ಬೇಸಾಯದಂತೆ ನಾವು ಸೂಕ್ತವಾಗಿ ಬೆಳೆಯಬಹುದಾಗಿದೆ. ಕಟಾವಾದ ನಂತರ ಉಳಿಯುವ ತಲಹದಿಯನ್ನು ನಾವು ಕಾಂಪೋಸ್ಟ್ ಎಲೆ ಗೊಬ್ಬರ ತಯಾರಿಕೆಯಲ್ಲಿ ಬಳಸಿ ಕೃಷಿಯಲ್ಲಿ ಲಾಭದಾಯಕವಾಗಿ ಉಪಯೋಗಿಸಿಕೊಳ್ಳಬಹುದಾಗಿದೆ. ಅಣಬೆಯನ್ನು ಸೂಕ್ಷ್ಮ ರಂಧ್ರವಿರುವ ಪಾಲಿಥೀನ್ ಚೀಲದಲ್ಲಿ ಸಂಗ್ರಹಿಸಿ ಅದೇ ದಿನ ಮಾರಾಟ ಮಾಡಬೇಕು. ರೆಫ್ರಿಜರೇಟರ್ಗೆ ಅಲ್ಲಿ 3 ದಿನ ಸಂಗ್ರಹಿಸಿ ಇಡಬಹುದು. ಬಿಸಿಲಿನಲ್ಲಿ ಅಥವಾ ಬಿಸಿಗಾಳಿ ಒಲೆ ಹಾಟ್ ಏರ್ ಓವನ್ ಯಾಂತ್ರಿಕವಾಗಿ 40-50 ಡಿಗ್ರಿ ಸೆಂಟಿಗ್ರೇಡ್ ಒದಗಿಸಿದರೆ 3-4 ತಿಂಗಳ ಕಾಲ ಸಹಿತ ಇಡಬಹುದು. ಹೆಚ್ಚು ಜಮೀನಿನ ಅವಶ್ಯಕತೆ ಇಲ್ಲದೆ ತಮ್ಮ ತೋಪಿನಲ್ಲಿಯೇ ಸಂಗ್ರಹವಾಗುವ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ತಮ್ಮ ಮನೆಯಲ್ಲೇ ಅಣಬೆ ಕೃಷಿಯನ್ನು ಕೈಗೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿ

0: ಮಾಹಿತಿಗಾಗಿ ಈ ಮೊಬೈಲ್ ನಂಬರ್ ನ ನೋಟ್ ಮಾಡ್ಕೊಳ್ಳಿ, 8971287933. ಧನ್ಯವಾದಗಳು.
1: ಇದುವರೆಗೆ ನೇಗಿಲು ಮಿಡಿತ ಕಪ್ಪೆ ಚಿಪ್ಪು ಅಣಬೆ ಕುರಿತು ಮಾಹಿತಿ ನೀಡಿದವರು ಡಾ ಸುಮನಾ ಡಿಎ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ.
2: ನಾನು ಡಾಕ್ಟರ್ ಗಿರಿಧರ್ ಕಜೆ, ಆಯುರ್ವೇದ ತಜ್ಞ. ರೋಗ ಬಂದ ಮೇಲೆ ಮ್ಯಾನೇಜ್ ಮಾಡೋದು ಹೇಗೆ ಇಂಪಾರ್ಟೆಂಟ್, ರೋಗ ಬರದಾಗ ತಡೆಯುವಂಥದ್ದು ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ಆಯುರ್ವೇದ ಗ್ರಂಥಗಳಲ್ಲೆಲ್ಲ ಸ್ಪಷ್ಟವಾಗಿ ಆರಂಭದಲ್ಲೇ ಹೇಳಿದರು, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಅಂದ್ರೆ ಸ್ವಸ್ಥರಾಗಿರುವವರ ಆರೋಗ್ಯವನ್ನು ರಕ್ಷಣೆ ಮಾಡುವಂಥದ್ದು ಅದು ಮೂಲವಾಗಿ ಮಾಡಬೇಕಾದ್ದು. ಎರಡನೇದ್ದು ರೋಗ ಬಂದಾಗ ಆತುರ ಅಂದ್ರೆ ರೋಗಿ ಅಂತ ಅರ್ಥ, ಆ ರೋಗಿಯ ರೋಗವನ್ನ ನಾಶ ಮಾಡುವಂಥದ್ದು ಇದು ಎರಡನೇ ಭಾಗ. ಇದು ಎರಡರಲ್ಲೂ ಕೂಡ ಅತ್ಯಂತ ಶ್ರೇಷ್ಠ ಯಶಸ್ಸನ್ನ ಕಂಡಿರುವಂಥದ್ದು ಆಯುರ್ವೇದ ಪದ್ಧತಿ. ಅಷ್ಟು ಹಳೇದಾದ್ರೂ ಕೂಡ ಒಂದನ್ನು ನಾವು ತಿಳ್ಕೊಳ್ಬೇಕು, ಹಿಂದಿನ ಕೇವಲ ಒಂದು 150-200 ವರ್ಷಗಳ ಹಿಂದೆ ಭಾರತದ ಎಲ್ಲ ರಾಜರುಗಳು ವಿದೇಶಗಳಿಂದ ಅನೇಕ ವಿಷಯಗಳನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ಆಮದು ಮಾಡ್ಕೊಂಡಿದ್ದಾರೆ. ಇಟಾಲಿಯನ್ ಟೈಲ್ಸ್ ಇರಲಿ ಅಥವಾ ಬೆಲ್ಜಿಯಂ ಗ್ಲಾಸ್ ಇರಲಿ, ಹೀಗೆ ಬೇರೆ ಬೇರೆ ವಿಷಯಗಳನ್ನು ವಿದೇಶಗಳಿಂದ ಆಮದು ಮಾಡ್ಕೊಂಡಿದ್ದಾರೆ. ಆದರೆ ಯಾವುದೇ ರಾಜರು ಕೂಡ, ಭಾರತೀಯ ರಾಜರು ವೈದ್ಯರನ್ನ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ, ಆಧುನಿಕ ವೈದ್ಯರನ್ನ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ. ಅವರೇನು ಮಾಡಿದ್ರೆ ಆಯುರ್ವೇದ ವೈದ್ಯರನ್ನ ಇಟ್ಕೊಂಡ್ರು. ಅವ್ರನ್ನ ಇಟ್ಕೊಂಡು ಅದು ಶಾಂತಿ ಕಾಲ ಇರಲಿ ಅಥವಾ ಯುದ್ಧದ ಕಾಲ ಇರಲಿ, ಅಂತ ಟೈಮ್ನಲ್ಲಿ ವೂಂಡ್ಗಳೆಲ್ಲ ಆಗ್ತಾ ಇರ್ತದೆ, ಗಾಯಗಳಾಗ್ತಾ ಇರ್ತದೆ ಸೈನಿಕರಿಗೆ, ಮತ್ತೆ ಮಾರಣಾಂತಿಕವಾದಂತಹ ಹೊಡೆತ ಬೀಳ್ತದೆ, ಆ ಎಲ್ಲ ಸಂದರ್ಭಗಳಲ್ಲಿ ಭಾರತೀಯ ರಾಜರುಗಳ ಸೈನ್ಯವನ್ನ ಕಾಪಾಡಿದ್ದು ಯಾವುದು ಅಂತ ಹೇಳಿದ್ರೆ ಆಯುರ್ವೇದ. ಎಲ್ಲ ರಾಜರ ಆಸ್ಥಾನ ವೈದ್ಯರಾಗಿದ್ದುದು ಆಯುರ್ವೇದ ವೈದ್ಯರು. ಹಾಗಾಗಿ ಆಯುರ್ವೇದ ನಿಧಾನ ಅಲ್ಲ ಅಂತ ಹೇಳೋದಕ್ಕೆ ಅದುವೇ ಒಂದು ನೇರ ಸ್ಪಷ್ಟ ಸಾಕ್ಷಿ ಇತಿಹಾಸವನ್ನು ನಾವು ನೋಡಿದ್ರೆ. ಹಾಗೆ ಹಿಂದಿನ ಕಾಲದಲ್ಲಿ ಅಥವಾ ಇವತ್ತಿನ ಕಾಲದಲ್ಲಿರಲಿ, ಆಯುರ್ವೇದ ಉಳ್ಕೊಂಡಿದ್ರೆ ಅದು ಅದರ ರಿಸಲ್ಟ್ನಿಂದಾಗಿ. ಅಂದ್ರೆ ಇವತ್ತು ಕೂಡ ಆಯುರ್ವೇದ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತಂದ್ರೆ ಅದೆಲ್ಲೂ ಉಳ್ಕೊಳ್ತಿರ್ಲಿಲ್ಲ. ಈ ಆಯುರ್ವೇದ ಇಲ್ಲಿಂದಲೇ ಭಾರತದಿಂದಲೇ ಬೇರೆ ಪ್ರದೇಶಕ್ಕೆ ಹೋಗಿರುವಂತ, ಅಂದ್ರೆ ಹತ್ತಿರದ ಚೈನಾ ಇತ್ಯಾದಿ ದೇಶಗಳಿಗೆಲ್ಲ ಈ ಆಯುರ್ವೇದ ಔಷಧೀಯ ಸಸ್ಯಗಳ ಮಾಹಿತಿ ಹೋಗಿ ಅದರಿಂದಲೇ ಅಲ್ಲಿ ಕೂಡ ಇವತ್ತು ಹರ್ಬಲ್ ಮೆಡಿಸಿನ್ ಅಷ್ಟು ಪ್ರಬಲವಾಗಿ ಬಳಸ್ತಾ ಇರುವಂತದ್ದು. ಜಗತ್ತಿನ 600 ಕೋಟಿ ಪಾಪ್ಯುಲೇಷನ್ ನಲ್ಲಿ 135 ಕೋಟಿ ಜನರು ಇವತ್ತು ಕೂಡ ಔಷಧ ಸಸ್ಯಗಳನ್ನು ನೇರವಾಗಿ ಬಳಕೆ ಮಾಡಿಕೊಂಡು ಅದರ ಆಧಾರದಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಹೇಳುದು ನಮ್ಗೆಲ್ರಿಗೂ ಗೊತ್ತಿರಲೇ ಇರಬೇಕಾದ. ಅಂದ್ರೆ ಆಯುರ್ವೇದದಲ್ಲಿ ಈ ಔಷಧಗಳನ್ನು ಎಕ್ಸ್ಪ್ಲೈನ್ ಮಾಡೋ ಅವ್ರು ಎಷ್ಟು ಸೈಂಟಿಫಿಕ್ ಆಗಿದ್ರು ಅಂತ ಹೇಳಿದ್ರೆ, ಪ್ರತಿಯೊಂದು ಈಗ ಆಯುರ್ವೇದದಲ್ಲಿ ಒಂದು 50 ಫಾರ್ಮ್ಗಳ ಔಷಧಗಳನ್ನು ಹೇಳಿದ್ದಾರೆ. ಆಧುನಿಕವಾಗಿ ಇವತ್ತು ಕೂಡ ಒಂದು 10 ಔಷಧ ಫಾರ್ಮ್ಗಳಷ್ಟೇ ಇರೋದು, ಅಂದ್ರೆ ಇಂಜೆಕ್ಷನ್, ಟ್ಯಾಬ್ಲೆಟ್, ಸಿರಪ್ ಈ ರೀತಿಯಲ್ಲಿ. ಆಯುರ್ವೇದದಲ್ಲಿ ಸುಮಾರು ಒಂದು 50 ಹೇಳಿದ್ದಾರೆ. ಅದು ಯಾಕೆ 50 ಹೇಳಿದ್ರು ಅಂತ ಹೇಳಿದ್ರೆ, ಎಲ್ಲ ಜನರ ಮೆಂಟಾಲಿಟಿಯನ್ನು ಸೂಟ್ ಮಾಡ್ಲಿಕ್ಕೆ ಅದನ್ನು ಹೇಳಿದರು. ಈಗ ಮಕ್ಕಳಿಗೆ ಯಾವುದೋ ಕಹಿ ಔಷಧ ಕೊಟ್ಟರೆ ಆ ಡಾಕ್ಟರ್ ಸರಿ ಇಲ್ಲ ಅಂತ ಅರ್ಥ, ಆಯುರ್ವೇದ ಸರಿ ಇಲ್ಲ ಅಂತಲ್ಲ. ಯಾಕೆಂದ್ರೆ ಆಯುರ್ವೇದದಲ್ಲಿ ಅಷ್ಟೊಂದು ವಿಭಿನ್ನ ಪ್ರಕಾರದ ಔಷಧೀಯ ದ್ರವ್ಯಗಳನ್ನು ಹೇಳಿದ್ದಾರೆ. ಅದು ಸಿರಪ್ ಅನ್ನು ಹೇಳಿದ್ದಾರೆ ಹಿಂದಿನ ಕಾಲದಲ್ಲಿ, ಆಸವ ಹೇಳಿದ್ದಾರೆ, ಅರಿಷ್ಟ ಹೇಳಿದ್ದಾರೆ, ತೈಲ, ಔಷಧೀಯ ಘೃತ, ಆಮೇಲೆ ಆವರ್ತಿತ ಘೃತ, ಆವರ್ತಿತ ತೈಲ, ಆಮೇಲೆ ಸ್ವರಸ ಅಂದ್ರೆ ರಸ ತೆಗೆದು ಯೂಸ್ ಮಾಡುವಂಥದ್ದು, ಕಲ್ಕ ಅದರ ಪೇಸ್ಟ್, ಆಮೇಲೆ ಫಾಂಟ, ಹಿಮ ಫಾಂಟವನ್ನು ಆ ಹಿಂದೆ ಹೇಗೆ ಮಾಡ್ತಾ ಇದ್ರು ಅಂದ್ರೆ ನೀರನ್ನ ಬಿಸಿ ಮಾಡಿ ಅದಕ್ಕೆ ಅದರ ಮೇಲ್ಗಡೆಗೆ, ಈಗ ಉದಾಹರಣೆಗೆ ಲಾವಂಚ, ನೀರನ್ನು ಕುದಿಸಿ ಅದಕ್ಕೆ ಲಾವಂಚವನ್ನು ಸ್ವಲ್ಪ ಹಾಕಿ ಸ್ವಲ್ಪ ತಿಟ್ಟು ಅದನ್ನು ಫಿಲ್ಟರ್ ಮಾಡಿ ಕುಡಿದ್ರೆ ಅದಕ್ಕೆ ಫಾಂಟ ಅಂತ ಹೇಳೋದು. ಇದನ್ನು ಹಿಂದೆ ಹೇಳಿರುವಂಥದ್ದು ಈ ಆಯುರ್ವೇದ ಗ್ರಂಥಗಳಿರುವುದು. ಹೀಗೆ ಬೇರೆ ಬೇರೆ ಔಷಧಿ ಫಾರ್ಮ್ಗಳನ್ನೆಲ್ಲ ಹೇಳಿದ್ರು. ಈ ಇಷ್ಟು ಫಾರ್ಮ್ಗಳನ್ನು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಬೇರೆ ಬೇರೆ ವ್ಯಕ್ತಿಗಳಿಗೆ ಅವರ ಮನಸ್ಸಿಗೆ ಯಾವುದು ಸೂಕ್ತ ಅಂತ ಅನಿಸ್ತದೆ ಅದನ್ನು ಕೊಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿದ್ದು. ಟ್ಯಾಬ್ಲೆಟ್ಗಳು ಈ ಹಿಂದೆ ಇತ್ತು, ಅದರಲ್ಲಿ ಎರಡು ಫಾರ್ಮ್ ಅನ್ನು ಹೇಳಿದ್ರು, ಗುಟಿಕಾ ಅಂತ ಹೇಳಿದ್ರು, ವಟಿಕಾ ಅಂತ ಹೇಳಿದ್ರು. ಗುಟಿಕಾ ಅಂತ ಹೇಳಿದ್ರೆ ರೌಂಡ್ ಪಿಲ್ಸ್, ವಟಿಕಾ ಅಂತೇಳಿ ಫ್ಲಾಟ್ ಆಗಿರೋ ಟ್ಯಾಬ್ಲೆಟ್. ಹೀಗೆ ಇಷ್ಟು ಫಾರ್ಮ್ಗಳನ್ನು ಹೇಳಿ ಅದರ ಮೂಲಕ ಅಷ್ಟೆಲ್ಲ ಹೇಳಿದ್ರ ಮೂಲಕ ಯಾವುದಕ್ಕೆ ಎಷ್ಟೆಷ್ಟು ಸಮಯ ಬಾಳಿಕೆ ಇರ್ತದೆ ಅಂತ ಹೇಳಿದ್ರು, ಶೆಲ್ಫ್ ಲೈಫ್ ಎಷ್ಟು ಸಮಯ ಅಂತ ಹೇಳುದು. ಅದರಲ್ಲಿ ಯಾಸ ವರ್ಷಗಳು ಹಳೆಯದಾದಷ್ಟು ಒಳ್ಳೇದು ಅಂತ ಹೇಳಿದ್ರು, ಭಸ್ಮಗಳು ಹಳೆಯದಾದಷ್ಟು ಒಳ್ಳೇದು, ಅದಕ್ಕೆ ಎಕ್ಸ್ಪೈರಿ ಡೇಟ್ಗಳೆಲ್ಲ ಇಲ್ಲ ಅಂತ. ಚೂರ್ಣ ಅದು 6 ತಿಂಗಳೊಳಗೆ ಬಳಸಬೇಕು ಅಂತ ಹೇಳಿದ್ರು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಸಿರಪ್ಪಿನ ಫಾರ್ಮ್ ಮಾಡಿದರೆ ಅದು 3 ವರ್ಷದೊಳಗೆ ಬಳಸಬೇಕು. ಹೀಗೆಲ್ಲ ಔಷಧಗಳು ಕೂಡ ಎಷ್ಟು ಸಮಯ ಲೈಫ್ ಅಂತ ಹೇಳೋದನ್ನು ಆಯುರ್ವೇದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಕೆಲವೊಂದಷ್ಟಕ್ಕೆ ಎಕ್ಸ್ಪೈರಿ ಇಲ್ಲದಿರುವುದರಿಂದಾಗಿ ಜನರಿಗೆ ಆ ರೀತಿಯ ಒಂದು ಭಾವನೆ ಇದೆ. ಬಟ್ ಆಯುರ್ವೇದದಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದಕ್ಕೆ ಎಷ್ಟೆಷ್ಟು ಸಮಯ ಲೈಫ್ ಇದೆ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಸಾಮಾನ್ಯವಾಗಿ ನಾರ್ಮಲ್ ಆಗಿದ್ದಾಗ ವ್ಯಕ್ತಿಗೆ ಅಗತ್ಯ ಇರೋದಿಲ್ಲ, ಅದು ಸ್ವಲ್ಪ ಅದು ತೊಂದರೆ ಇದೆ ಅಂತಾದಾಗ ಅದಕ್ಕೆ ಔಷಧ ಇರುವಂಥದ್ದು ಆಯುರ್ವೇದದಲ್ಲಿ. ಈಗ ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಶ್ರೇಷ್ಠ ಔಷಧ ಯಾವುದಂದ್ರೆ ಬ್ರಾಹ್ಮಿ, ಒಂದೆಲಗ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಅದು ತುಂಬ ಶ್ರೇಷ್ಠವಾದ್ದು. ಹಾಗೆ ಶಂಖಪುಷ್ಪಿ ಅಂತ ಇದೆ, ಜಟಾಮಾಂಸಿ ಅಂತ ಇದೆ, ಜ್ಯೋತಿಷ್ಮತಿ ಅಂತ ಇದೆ. ಹೀಗೆ ಕೆಲವೊಂದಷ್ಟು ಔಷಧೀಯ ದ್ರವ್ಯಗಳು ನಮ್ಮ ಮೆದುಳಿನ ಬುದ್ಧಿಶಕ್ತಿಯನ್ನ ಜಾಸ್ತಿ ಮಾಡಲಿಕ್ಕೆ ತುಂಬಾ ಅನುಕೂಲ.

0: ಮಾಡಿಕೊಡುವಂಥದ್ದು. ಇದಲ್ಲದೆ ಪೂರಕವಾಗಿ ಕೆಲಸ ಮಾಡುವಂಥ ತುಂಬ ಇದೆ. ಇದರ ಆಕ್ಷನ್ ಈಗ ಉದಾಹರಣೆಗೆ ಒಬ್ಬರಿಗೆ ಅಪಸ್ಮಾರ ಇದೆ ಅಂತ ಆದರೆ, ಮೂರ್ಛೆ ತಪ್ಪು ರೋಗ ಇದೆ ಅಂತ ಆದರೆ, ಆ ಔಷಧ ಜೊತೆಗೆ ಬ್ರಾಹ್ಮಿವಟಿ ಇಂಥ ಔಷಧಗಳನ್ನು ತಗೊಂಡ್ರೆ ಮೈಂಡ್ ಡಲ್ ಆಗ್ತದೆ. ಸಾಮಾನ್ಯವಾಗಿ ಎಪಿಲೆಪ್ಸಿಗೆ ಔಷಧ ತಗೊಳ್ಳುವಾಗ ಮೈಂಡ್ ಡಲ್ ಆಗ್ತಾ ಹೋಗ್ತದೆ, ಇದು ಮೈಂಡ್ ಶಾರ್ಪ್ ಆಗ್ತಾ ಹೋಗ್ತದೆ. ಆ ವ್ಯಕ್ತಿ ಆಯುರ್ವೇದ ಔಷಧ ತಗೊಳ್ಳುವಾಗ ಅಪಸ್ಮಾರಕ್ಕೆ ಮೈಂಡ್ ಶಾರ್ಪ್ ಆಗ್ತಾ ಹೋಗ್ತದೆ, ಹಾಗಾಗಿ ಆ ಡಲ್ನೆಸ್ಸೇ ಕಾಣುವುದಿಲ್ಲ ಅವರಲ್ಲಿ. ಇಂಥ ಅದ್ಭುತ ಶಕ್ತಿ ಇರುವಂಥ ಔಷಧಗಳನ್ನು ಅಂಥ ತೊಂದರೆ ಇದ್ದಾಗ ಬಳಕೆ ಮಾಡಿಕೊಂಡ್ರೆ, ಅಥವಾ ಮನೆಯಲ್ಲಿ ಆಗಾಗ ನಾವು ತಂಬುಳಿ ಮಾಡ್ತೇವೆ, ಚಟ್ನಿ ಮಾಡ್ತೇವೆ, ಅದು ಮಾಡುವಾಗ ಯಾವುದೋ ಹೊಸ ರುಚಿ ಮಾಡಿ ಏನೋ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳೋದಕ್ಕಿಂತ ಒಂದು ವಾರದಲ್ಲಿ ಒಂದು ಎರಡು ಬಾರಿ ಈ ಒಂದೆಲಗವನ್ನು ಜಾಸ್ತಿ ಬಳಕೆ ಮಾಡಿಕೊಂಡು ಅದರಿಂದ ತಂಬುಳಿ ಮಾಡ್ಬೋದು ಅಥವಾ ಚಟ್ನಿ ಮಾಡ್ಬೋದು. ಇದನ್ನು ಮಾಡಿಕೊಂಡ್ರೆ ಸಹಜವಾಗಿ ನಮ್ಮ ಆರೋಗ್ಯ ಚೆನ್ನಾಗಲಿಕ್ಕೆ ಅನುಕೂಲ ಆಗ್ತದೆ.
1: ಇದುವರೆಗೆ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕೇಳಿದಿರಿ. ಮಾಹಿತಿ ನೀಡಿದ ತಜ್ಞರು ಡಾಕ್ಟರ್ ಗಿರಿಧರ್ ಕಿಜೆ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸುದ್ದಿ ಮಿಂಚು ಆತ್ಮೀಯ ಕೇಳಿದರೆ ಗಮನಿಸಿ, ಇಂದು ಜೂನ್ 28 ಭಾನುವಾರ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸಿ, ಪಲ್ಸ್ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ತಮ್ಮ ಮಕ್ಕಳನ್ನು 5 ವರ್ಷದೊಳಗಿನ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗಿ ಲಸಿಕೆಯನ್ನು ವಿಶೇಷ ಕಾಳಜಿ ವಹಿಸಿ ಹಾಕಿ ಪೋಲಿಯೋ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಕೈ ಜೋಡಿಸೋಣಂತೆ. ಇನ್ನು ಶಿವಮೊಗ್ಗದ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಶಾಖೆಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಬೆಳಿಗ್ಗೆ 10 ಗಂಟೆಗೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ಭಾಗವಹಿಸಬಹುದು. ಶಿವಕುಮಾರ ಸ್ವಾಮೀಜಿಗಳ ನೌಕರ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಇಂದು ಬೆಳಿಗ್ಗೆ 11 ಗಂಟೆಗೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿದೆ. ಆಸಕ್ತರು ಭಾಗವಹಿಸಬಹುದು. ಸುದ್ದಿ ಮಿಂಚು ಕೇಳಿದಿರಿ.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMA ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:55 ನಿಮಿಷವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವಾಣಿ ಭದ್ರಾವತಿ ಶಿವಮೊಗ್ಗ. ಕೇಳಿದರೆ ಗಮನಿಸಿ, ಈ ಬೆಳಿಗ್ಗೆ 10:55 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನುದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರ. ಈ ಭಾಷಣದ ಕನ್ನಡ ಅವತರಣಿಕೆ ಈ ಬೆಳಿಗ್ಗೆ 11:30 ಪ್ರಸಾರವಾಗುವುದು. ಹಾಗೆ ಈ ಬೆಳಿಗ್ಗೆ 7:15 ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು, ಈ ಕುರಿತು ಮಾತನಾಡುತ್ತಾರೆ ಭದ್ರಾವತಿಯ ಜ್ಯೋತಿ ರಾಜಶೇಖರ್. ಇನ್ನು 7:45 ಚಿತ್ರಗೀತೆಗಳು, 9:05 ಮಿಕ್ಸ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳು, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು, ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಹಾಗೆ ಗಮನಿಸಿ, ಈ ಮಧ್ಯಾಹ್ನ 4:00 ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಎಂಕೆ ಶಿವಕುಮಾರ್, ನಿರ್ವಹಣೆ ಎಸ್ಆರ್ ಭಟ್. ಗಮನಿಸಿ, ಈ ಕಾರ್ಯಕ್ರಮ ಈ ಬೆಳಿಗ್ಗೆ ಇಂದು ಸಂಜೆ 4:00-5:00. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ಈಗ ಸಮಯ 7:02.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: আর অনেক রকম ভালো প্রোগ্রাম শুনে যাচ্ছে, আমিও শুনছি, আর আপনারাও এসেছেন।

0: बरस ती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुन।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇನ್ನೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ ಒಂದರವರೆಗೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ. ಗುರಿ ನಶೆಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಈಗ ವಾರ್ತೆಗಳ ವಿವರ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ರಾಜ್ಯಾದ್ಯಂತ ಇಂದಿನಿಂದ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಆರಂಭವಾಗಲಿದೆ. ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಜರುಗಲಿದೆ. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ರಾಜ್ಯದ ಸಂಕಲ್ಪವಾಗಿದ್ದು, ತಾಯಂದಿರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪೋಲಿಯೋ ಲಸಿಕೆ ಕೊಡಿಸುವಂತೆ ತಾಯಂದಿರಲ್ಲಿ ವಿನಂತಿಸಿದ್ದಾರೆ.
1: ಪೋಲಿಯೋ ಮುಕ್ತವಾದ ಭಾರತ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆಯ ಸಿಬ್ಬಂದಿ ವರ್ಗದಿಂದ ಇವತ್ತು ನಿರ್ಮಾಣವಾಗಿದ್ದರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸರ್ವರ ಸಹಕಾರ ನಮಗೆ ಅತಿ ಅಗತ್ಯ. ಪ್ರತಿಯೊಂದು ತಾಯಂದಿರು ಕೂಡ 28ನೇ ತಾರೀಕು ಬೆಳಿಗ್ಗೆ 5 ವರ್ಷ ಒಳಪಟ್ಟಂತ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಇವತ್ತು ಹಾಕಿಕೊಳ್ಳಲು ತಮ್ಮ ವಿಶೇಷವಾದ ಆಸಕ್ತಿ ಮತ್ತು ಕಾಳಜಿಯನ್ನು ವಹಿಸಿಕೊಳ್ಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಾ ಕಡೆಯಲ್ಲಿ ಕೂಡ ಪೋಲಿಯೋ ಬೂತ್ ಅನ್ನು ಪ್ರಾರಂಭ ಆಗಿದೆ. ಇದಕ್ಕೆ ಸಾವಿರಾರು ಹೆಲ್ತ್ ವರ್ಕರ್ಸ್ ಬೂತ್ಸ್ ಮತ್ತು ನಮ್ಮ ಇನ್ನು ಸಿಬ್ಬಂದಿ ಕೂಡ ನೇಮಿಸಲಾಗಿದೆ. ಬಸ್ ಸ್ಟ್ಯಾಂಡ್, ಸ್ಕೂಲ್ ಅಥವಾ ಏರ್ಪೋರ್ಟ್ ಇನ್ನಿತರ ಪ್ರದೇಶಗಳು ಕೂಡ ಇವತ್ತು ಆ ನಮ್ಮ ಕಾರ್ಯಕರ್ತರು ಕಾರ್ಯನಿರತರಾಗಿದ್ದಾರೆ. ಅದಲ್ಲದೆ ಮೊಬೈಲ್ ಆಪ್ ಕೂಡ ಇವತ್ತು ಪ್ರಾರಂಭಿಸಲಾಗಿದೆ. ಇದರೆಲ್ಲ ಪ್ರಯೋಜನವನ್ನು ಸರ್ವರು ಕೂಡ ಪಡ್ಕೋಬೇಕನ್ನ ಕೇಳಲಿಕ್ಕೆ ಬಯಸ್ತೇನೆ.

ನಶಾ ಮುಕ್ತ ಭಾರತ್ ವಿಕಸಿತ ಭಾರತ್ ಕಿ ಪಹಚಾನ್ ಧ್ಯೇಯದೊಂದಿಗೆ ಇಂದು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ನಶೆ ಮುಕ್ತ ಭಾರತ ಯುವಜನ ಜಾಗೃತಿ ಸಮಾವೇಶ ಹಾಗೂ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪರಾಷ್ಟಪತಿಯವರು 2 ದಿನಗಳ ರಾಜ್ಯ ಪ್ರವಾಸ ಇಂದಿಗೆ ಪೂರ್ಣಗೊಳ್ಳಲಿದೆ. ಬೆಂಗಳೂರಿನ ಲೋಕಭವನದಲ್ಲಿ ದಿಶಾಬೋಧ ಫೌಂಡೇಷನ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ನಶೆ ಮುಕ್ತ ಭಾರತ ಅಭಿಯಾನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯದ ಜಲ ವಿವಾದ ಸಹಯೋಗದಿಂದ ಬಗೆಹರಿಬೇಕು. ಈ ನಿಟ್ಟನಲ್ಲಿ ದೇಶದ ನದಿಗಳ ಜೋಡಣೆ ನೀರಿನ ಲಭ್ಯತೆಯ ಸಮಸ್ಯೆಯನ್ನು ಪರಿಹರಿಸುವ ಉತ್ತಮ ಮಾರ್ಗ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದಲ್ಲಿ ಅವರು ಮಾತನಾಡಿದರು. ಕೆಂಪೇಗೌಡರು ಪರಿಸರ ಸಂರಕ್ಷಣೆಗೆ ಪ್ರಾಮುಖ್ಯತೆ ನೀಡಿದ್ದರು. 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರಾಗಿದೆ. ಸುಸಂಸ್ಕೃತ ಸಮಾಜ ನಿರ್ಮಿಸಲು ಅವರ ಕೊಡುಗೆ ಅನುಪಮವಾದದ್ದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಕೇಂದ್ರ ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕೃತಕ ಬುದ್ದಿಮತ್ತೆ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಯಿಂದ ವ್ಯಾಜ್ಯ ಪರಿಹಾರಕ್ಕೆ ಮಧ್ಯಸ್ಥಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಲಭಿಸಿದ್ದು ತಂತ್ರಜ್ಞಾನದ ನೆರವಿನೊಂದಿಗೆ ಮಾನವೀಯ ಸಂವೇದನೆಗೂ ಮಹತ್ವ ನೀಡಬೇಕಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆಶಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಮಧ್ಯಸ್ಥಿಕೆ ಮತ್ತು ಸಂಧಾನ ಕೇಂದ್ರ ಬಿಐಎಸಿ, ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ ಸಿಎಂಎಸ್ ಬಿಸಿನೆಸ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ವಿಭಜನೆಯ ಸೇತುವೆಯಾಗಿ ಮಧ್ಯಸ್ಥಿಕೆಯ 2 ದಶಕಗಳು ವಿಷಯಾಧಾರಿತ 20ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು.

0: ಸುಧಾರಿತರು. ಮಧ್ಯಸ್ಥಿಕೆ ವ್ಯಾಜ್ಯಗಳ ಪರ್ಯಾಯ ಪರಿಹಾರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಸಂಗಜ್ಜದ್ವಂ ಸಂವದದ್ವಂ ವೇದವಾಕ್ಯವನ್ನು ಉಲ್ಲೇಖಿಸಿದ ರಾಜ್ಯಪಾಲರು ಒಟ್ಟಾಗಿ ನಡೆಯುವ ಸಮಷ್ಟಿ ಹಿತ ಚಿಂತಿಸಿ ಪರಸ್ಪರರ ಭಾವನೆ ಅರ್ಥ ಮಾಡಿಕೊಳ್ಳುವ ಸಂಸ್ಕೃತಿಯೇ ಮಧ್ಯಸ್ಥಿಕೆಯ ಮೂಲ ತತ್ವವಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಹುಶ್ರುತ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಪ್ರಸಾರದ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸ್ವಚ್ಛ ಭಾರತ ಹಾಗೂ ಸಮರ್ಥ ಭಾರತ ನಿರ್ಮಾಣಕ್ಕೆ ಒತ್ತು ನೀಡಿ ವಿಕಸಿತ ಭಾರತ 2047ರ ಗಮ್ಯದತ್ತ ಮುಂದುವರೆದಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಚಿಕ್ಕಮಗಳೂರು ಬಸವ ತತ್ವ ಪೀಠಕ್ಕೆ ಭೇಟಿ ನೀಡಿ ಶ್ರೀ ಬಸವ ಮರಳಸಿದ್ದ ಸ್ವಾಮೀಜಿ ಅವರಿಗೆ ಕೇಂದ್ರ ಸರ್ಕಾರದ ಸಾಧನೆಗಳ ಹೊತ್ತಗೆ ನೀಡಿದರು. ಕೇಂದ್ರದ ಜನಪರ ಯೋಜನೆಗಳಿಂದ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ 24.5% ಇಳಿದಿದೆ. 2047ರ ವೇಳೆಗೆ ನಮ್ಮ ದೇಶ ಆರ್ಥಿಕ ಬಲಾಢ್ಯ ರಾಷ್ಟವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕದ ಪ್ರಥಮ ಪಿಸಿಬಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಾರಂಭಿಸಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದ ಮಹತ್ವಾಕಾಂಕ್ಷಿ ಇಂಟಿಗ್ರೇಟೆಡ್ ಪಿಸಿಬಿ ಮೆಗಾ ಕ್ಯಾಂಪಸ್ 100 ಎಕರೆ ವಿಸ್ತೀರ್ಣದಲ್ಲಿ ರೂಪುಗೊಳ್ಳಲಿದೆ ಎಂದಿದ್ದಾರೆ. ವಿಜಯಪುರ ಜಿಲ್ಲೆ ಇಲೆಕ್ಟ್ರಾನಿಕ್ಸ್, ನವೀಕೃತ ಇಂಧನ, ಪಾನೀಯ ಉದ್ಯಮ ಹಾಗೂ ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೂಡಿಕೆ ಆಕರ್ಷಿಸಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದರು. ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ ಮಾವಿಗೆ 437.50 ರೂಪಾಯಿ ನೇರ ಸಹಾಯಧನ ನೀಡಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೆರವು ರೈತರಿಗೆ ತಲುಪುವ ಮುನ್ನವೇ ಕೇಂದ್ರದ ಪಾಲು 29 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರವೇ ಮೊದಲು ಪಾವತಿಸಿ ವಿಳಂಬದ ಸಂಕಷ್ಟ ತಪ್ಪಿಸಲಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಭಾನಾಪುರ ಸಮೀಪ ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ಲಾರಿ ಹಾಗೂ ಓಮ್ನಿ ವ್ಯಾನ್ ಮಧ್ಯದ ಅಪಘಾತದಲ್ಲಿ 4 ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾವೇರಿ ಮೂಲದ ಕುಟುಂಬವಾಗಿದ್ದು ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಚೆಂಬಳಕಿನ ಕವಿ ಚನ್ನವೀರ ಕಣವಿ ಹಾಗೂ ಸಾಹಿತಿ ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಚನ್ನವೀರ ಕಣವಿ ಕಾವ್ಯ ಸ್ಪರ್ಧೆ ಹಾಗೂ ಶಾಂತಾದೇವಿ ಕಣವಿ ಕಥಾಸ್ಪರ್ಧೆಯ ಬಹುಮಾನ ಪ್ರದಾನ ಸಮಾರಂಭ ಇಂದು ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಜರುಗಲಿದೆ. ಕ್ರಿಕೆಟಿಗ ರೋಹನ್ ಪಾಟೀಲ್ ಅವರ ಅರ್ಧಶತಕದ ಬಲದಿಂದ ಶಿವಮೊಗ್ಗ ಯೋಧಾಸ್ ತಂಡವನ್ನು ಮಣಿಸಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಲುವಿನ ಓಟ ಮುಂದುವರೆಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಶಿವಮೊಗ್ಗ ತಂಡ ಒಡ್ಡಿದ 174 ರನ್ಗಳ ಗುರಿ ಬೆನ್ನತ್ತಿದ ಬೆಂಗಳೂರು ತಂಡ 7 ಹುದ್ದರಿಗಳಿಂದ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ.

0: ನಶೆ ಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್. ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು, ಈ ಕುರಿತು ಮಾತನಾಡುತ್ತಾರೆ ಭದ್ರಾವತಿಯ ಜ್ಯೋತಿ ರಾಜಶೇಖರ್.
2: ಆಕಾಶವಾಣಿ ಭದ್ರಾವತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು, ಈ ಕುರಿತು ಈಗ ಮಾತನಾಡುತ್ತಾರೆ ಭದ್ರಾವತಿಯ ಜ್ಯೋತಿ ರಾಜಶೇಖರ್.
3: ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರು, ಭಾರತ ಸ್ವತಂತ್ರ ಸಂಗ್ರಾಮವು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಿ ಪಡೆಯಲು ನಡೆದ ಐತಿಹಾಸಿಕ ಹೋರಾಟವಾಗಿದೆ. ಈ ಸ್ವತಂತ್ರ ಚಳವಳಿಯಲ್ಲಿ ಅಹಿಂಸಾತ್ಮಕ ಮಾರ್ಗ ಮತ್ತು ಸಶಸ್ತ್ರಗಳ ಮೂಲಕ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳು, ಇವರೆಲ್ಲರ ಪರಿಶ್ರಮದಿಂದ ಇಂದು ನಾವು ಸ್ವತಂತ್ರ ದೇಶದ ಪ್ರಜೆಗಳಾಗಿದ್ದೇವೆ. ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಹಾಗೂ ಕರ್ನಾಟಕದ ಪ್ರಮುಖ ಹೋರಾಟಗಾರರಾದ ಹರ್ಡೇಕರ್ ಮಂಜಪ್ಪ, ಮೈಲಾರ್ ಮಹಾದೇವಪ್ಪ ಇನ್ನೂ ಮುಂತಾದ ಮಹಾನ್ ವ್ಯಕ್ತಿಗಳು ಸ್ವತಂತ್ರಕ್ಕಾಗಿ ಹೋರಾಡಿರುವರು. ಹಾಗೆಯೇ ಕರ್ನಾಟಕದ ಪ್ರಮುಖ ವೀರ ರಾಣಿಯರು ಸಹ ಸ್ವತಂತ್ರ ಹೋರಾಟಕ್ಕಾಗಿ ಬಲಿದಾನಗೈದಿರುವರು. ಕಿತ್ತೂರಾಣಿ ಚೆನ್ನಮ್ಮ. ಕಿತ್ತೂರಾಣಿ ಚೆನ್ನಮ್ಮ 1780ರಿಂದ 1830ರವರೆಗೆ ಕನ್ನಡ ನಾಡಿನಲ್ಲಿ ಆಳಿದ ಧೀರ ಮಹಿಳೆ. ರಾಣಿ ಚೆನ್ನಮ್ಮ ಮಲ್ಲಸರ್ಜನನ್ನು ವಿವಾಹವಾದಳು. ಮಲ್ಲಸರ್ಜ ಮರಾಠರ ಸೆರೆಯಾಗಿ ಪುಣೆಯ ಕಾರಾಗೃಹದಲ್ಲಿ ಬಂಧಿಯಾದ. ರಾಣಿ ಚೆನ್ನಮ್ಮ ರಾಜ್ಯದ ಆಡಳಿತ ಸೂತ್ರ ಹಿಡಿದಳು. ಕೆಲವು ಕಾಲದ ನಂತರ ಬ್ರಿಟಿಷರು ಕಿತ್ತೂರಿನ ಮೇಲೆ ಯುದ್ಧ ಸಾರಿದರು. ಬ್ರಿಟಿಷರ ಫಿರಂಗಿಗಳು ಕಿತ್ತೂರಿನ ಕೋಟೆಯ ಬಾಗಿಲನ್ನು ಕೆಡವಿದವು. ಕೋಟೆಯೊಳಗಿನ ಒಳಸಂಚಿನಿಂದ ಬ್ರಿಟಿಷರು ಮೇಲುಗೈ ಸಾಧಿಸಿದರು. 6 ವರ್ಷಗಳ ಕಾಲ ಸೆರೆಯಲ್ಲಿದ್ದ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮೊದಲಾದವರನ್ನು ಸಂಪರ್ಕ ಹೊಂದಿ ದಂಗೆ ಎಬ್ಬಿಸಿದಳು. ಆದರೆ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಗಲ್ಲಿಗೇರಿಸಿದಾಗ ಹತಾಶಳಾದ ಚೆನ್ನಮ್ಮ ಸೆರೆಮನೆಯಲ್ಲೇ ಅಸುನಿಗಿದಳು. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ, ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ ಮೊದಲ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮ. ಬ್ರಿಟಿಷರ ವಿರುದ್ಧ ಹೋರಾಡಲು ಅನೇಕ ಮಹಿಳೆಗೆ ಸ್ಫೂರ್ತಿಯಾದಳು. ಒನಕೆ ಓಬವ್ವ. ಕರ್ನಾಟಕ ವೀರ ರಮಣೀಯರ ಇತಿಹಾಸದಲ್ಲಿ ಚಿತ್ರದುರ್ಗದ ಓಬವ್ವ ತನ್ನ ಸಮಯ ಪ್ರಜ್ಞೆ, ಸ್ವಾಮಿನಿಷ್ಠೆ, ಧೈರ್ಯ, ಸಾಹಸ, ತ್ಯಾಗಗಳಿಂದ ಅಗ್ರಸ್ಥಾನ ಗಳಿಸಿದ್ದಾಳೆ. ಚಿತ್ರದುರ್ಗ ಪಾಳೆಗಾರರ ಇತಿಹಾಸದಲ್ಲಿ ಒನಕೆ ಓಬವ್ವನ ಪ್ರಸಂಗ ಪ್ರಮುಖವಾಗಿದೆ. ಕಹಳೆ ದೊಡ್ಡ ಹನುಮಪ್ಪನ ಮಗ ಮದ್ದ ಹನುಮಪ್ಪನೊಂದಿಗೆ ವಿವಾಹ ಮಾಡಿಕೊಡಲಾಯಿತು. ಕಳ್ಳಗಿಂಡಿಯ ಬಳಿಯ ಬತ್ತೇರಿಯ ಮೇಲೆ ಕಾವಲು ಕಾಯುತ್ತಿದ್ದ ಮದ್ದ ಹನುಮಪ್ಪನು ಮಧ್ಯಾಹ್ನ ಮನೆಗೆ ಬಂದಾಗ ಓಬವ್ವ ಆತನಿಗೆ ಊಟ ಬಡಿಸಿದಳು. ಕುಡಿಯಲು ನೀರು ಕೊಡಲು ಹೋದಾಗ ಬಿಂದಿಗೆ ಆಕಸ್ಮಿಕವಾಗಿ ಬರಿದಾಗಿತ್ತು. ಸಿಹಿ ನೀರಿನ ಕೊಳಕ್ಕೆ ನೀರು ತುಂಬಿಕೊಳ್ಳಲು ಬಂದಳು. ಕಳ್ಳಗಿಂಡಿಯ ಕಡೆಯಿಂದ ಅಸ್ಪಷ್ಟ ಮಾತುಗಳು, ಕತ್ತಿ ಗುರಾಣಿಗಳ ಶಬ್ದವು ಕೇಳಿ ಬಂದವು. ಶತ್ರುಗಳ ಸುಳಿವು ತಿಳಿದ ತಕ್ಷಣ ಓಬವ್ವ ಕೈಗೆ ದೊರೆತ ಒನಕೆ ಹಿಡಿದು ಕಳ್ಳಗಿಂಡಿಯಲ್ಲಿ ತೂರಿ ಬಂದವರನ್ನು ಕೊಂದು ಹಾಕಿದಳು. ನೀರು ತರಲು ಹೋದ ಓಬವ್ವೆಯನ್ನು ಕಾಣಲು ಕೊಳದ ಬಳಿಗೆ ಬಂದಾಗ ಅಲ್ಲಿಯ ಪರಿಸ್ಥಿತಿಯನ್ನು ಅರಿತು ಮದ್ದ ಹನುಮಪ್ಪನು ತಕ್ಷಣವೇ ಕಹಳೆ ಬತ್ತೇರಿ ನೀರಿ ಕಹಳೆ ಮೊಳಗಿಸಿದನು. ಅಂದಿನ ಯುದ್ಧದಲ್ಲಿ ವೀರ ಮದಕರಿ ನಾಯಕನಿಗೆ ಜಯ ದೊರೆಯಿತು. ಒನಕೆ ಓಬವ್ವ ಈಗಲೂ ಇತಿಹಾಸದಲ್ಲಿ ಮಹತ್ವ ಸ್ಥಾನ ಪಡೆದಿರುವಳು. ಉಳ್ಳಾಲದ ರಾಣಿ ಅಬ್ಬಕ್ಕ. ಉಳ್ಳಾಲದ ರಾಣಿ ಅಬ್ಬಕ್ಕ ಇತಿಹಾಸ ಮರೆಯಲಾಗದ ಜನಾನುರಾಗಿಯಾದ ರಾಣಿಯಾಗಿ ಉಳಿದಳು. ಹಗಲಿರುಳೆನ್ನದೆ ಸರಿಸಾಟಿ ಇಲ್ಲದ ಯುದ್ಧದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ಲಾ ಧರ್ಮೀಯರನ್ನು ಒಗ್ಗೂಡಿಸಿಕೊಂಡು ಆಳ್ವಿಕೆಯನ್ನು ನಡೆಸಿ ಯುದ್ಧದ ರಾಣಿ ಎಂದು ರಾಣಿ ಎನ್ನುವ ಹೆಸರನ್ನು ಸಾರ್ಥಕಪಡಿಸಿಕೊಂಡಳು. ಪುರುಷರಾದ ಅರಸರುಗಳಿಗೂ ಅಸಾಧ್ಯವಾಗಿರಬಹುದಾದ ಎಡಬಿಡದ ಯುದ್ಧದಲ್ಲಿ ಪಾಲ್ಗೊಂಡು ಯುದ್ಧ ಕೌಶಲ್ಯವನ್ನು ಮೆರೆಯುತ್ತಾ ಯುದ್ಧ ವ್ಯೂಹ ರಚನೆಯನ್ನು ಸಿದ್ಧಪಡಿಸಿ ಆ ಮೂಲಕ ಹಲವು ಸಂಗ್ರಾಮಗಳನ್ನು ಎದುರಿಸಲು ಸನ್ನದ್ಧಳಾಗಬೇಕಾದಾಗ ಆಕೆ ತೋರಿದ ಚತುರತೆಗಳೇ ಆಕೆಯ ಯಶಸ್ಸಿಗೆ

ಕಾರಣವಾಗಿರಬೇಕು. ತನ್ನ ಪುಟ್ಟ ರಾಜ್ಯವನ್ನು ಪರಕೀಯರಾದ ಪೋರ್ಚುಗೀಸರಿಂದ ರಕ್ಷಿಸಲು ಪಟ್ಟ ಶ್ರಮ ಹಾಗೂ ತನ್ನ ಗಂಡ ಬಂಗೇರಿ ಅಳಿಯ ಕಾಮರಾಯ ಇವರು ಸಂಕಷ್ಟಕ್ಕೆ ತಳ್ಳಿದರೂ ಎದೆಗುಂದದೆ ಹೋರಾಡಿದ ಅಬ್ಬಕ್ಕ ಹೊರಗಿನ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಜೊತೆಗೆ ಒಳಗಿನ ಶತ್ರುಗಳನ್ನು ಹತ್ತಿಕ್ಕಲು ತುಂಬಾ ಧೈರ್ಯ ಹಾಗೂ ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧಿಸಿದಳು. ಈ ಎಲ್ಲಾ ಕಾರಣಗಳಿಂದಲೇ ಇರಬೇಕು ರಾಣಿ ಅಬ್ಬಕ್ಕ ತುಳುನಾಡಿನ ರಾಣಿಯಂತೆ ಪೂಜೆಗೊಳ್ಳುತ್ತಿದ್ದಾಳೆ. ಅಬ್ಬಕ್ಕನಲ್ಲಿದ್ದ ತೇಜೋ ವ್ಯಕ್ತಿತ್ವ, ಧೈರ್ಯ, ಶೌರ್ಯ, ಪರಾಕ್ರಮ, ಗಂಭೀರ ನಿಲುವು, ಯುದ್ಧ ಕೌಶಲ್ಯ, ಆಡಳಿತದಲ್ಲಿ ಆಕೆ ತೋರಿದ ಚಾಕಚಕ್ಯತೆ ಇಂದಿಗೂ ಜನಪರ ಬಾಯಿಯಲ್ಲಿ ಹಚ್ಚ ಹಸಿರಾಗಿ ನಲಿಯುತ್ತಿದೆ. ತುಳುನಾಡನ್ನು ಆಳಿದ್ದಿರಬಹುದಾದ ಯಾವೊಬ್ಬ ಅರಸನಿಗೂ ಸಿಗದಿದ್ದ ಪ್ರಾಶಸ್ತ ರಾಣಿ ಅಬ್ಬಕ್ಕನಿಗೆ ಸಿಕ್ಕಿದೆ ಎಂದರೆ ಅಬ್ಬಕ್ಕ ನಿಜಕ್ಕೂ ಸಾಹಸಿಯೇ ಆಗಿದ್ದಾಳೆ. ವೀರರಾಣಿ ಬೆಳವಡಿ ಮಲ್ಲಮ್ಮ, ಬೆಳವಡಿಯನ್ನು ಆಳುತ್ತಿದ್ದ ಈಶಪ್ರಭು ಸಿರಿಸಿ ತಾಲೂಕಿನ ಸೋಂದೆಯ ರಾಜ. ಕುಮಾರಿಯಾಗಿದ್ದ ಮಲ್ಲಮ್ಮನನ್ನು ವಿವಾಹವಾಗಿದ್ದ. ಶಿವಾಜಿಯ ಸೇನಾನಿ ದಾದಾಜಿ ರಘುನಾಥ ಬೆಳವಡಿ ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಈ ಯುದ್ಧದಲ್ಲಿ ಹೋರಾಟ ಮಾಡಿದ ಈಶಪ್ರಭು ಮಡಿದ. ರಾಣಿ ಮಲ್ಲವ್ವ ಪತಿಯನ್ನು ಕಳೆದುಕೊಂಡರೂ ಎದೆಗುಂದದೆ ತಾನೇ ಬೆಳವಡಿಯ ಸೇನೆಯ ನಾಯಕತ್ವವನ್ನು ವಹಿಸಿ ಕೋಟೆಯಿಂದ ಮರಾಠರನ್ನು ಹೊರದಬ್ಬಿದಳು. ರಾಣಿ ಮಲ್ಲಮ್ಮನಿಂದ ಸೋತ ಶಿವಾಜಿ ಸೈನಿಕರು ಸುಮ್ಮನೆ ಇರದೆ ತಿರುಗಿ ಬೆಳವಡಿ ಕೋಟೆಯನ್ನು ಮುತ್ತಿದರು. 3 ವಾರಗಳ ಮುತ್ತಿಗೆಯಿಂದ ಆಹಾರ ಧಾನ್ಯಗಳು ಮುಗಿದು ಹೋಗಲು ರಾಣಿ ಮಲ್ಲಮ್ಮ ಇನ್ನು ಕೋಟೆಯ ಬಾಗಿಲನ್ನು ತೆಗೆದು ಹೋರಾಡುವುದೊಂದೇ ದಾರಿ ಎಂದು ನಿರ್ಣಯಿಸಿ ಕೋಟೆಯ ಬಾಗಿಲನ್ನು ತೆರೆಸಿ ಹೊರಬಂದು ಹೋರಾಟಕ್ಕೆ ನಿಂತಳು. ವೀರ ವೇಷದಿಂದ ಹೋರಾಡಿದರೂ ಸಾಧ್ಯವಾಗದೆ ಶಿವಾಜಿ ಸೈನಿಕರಿಗೆ ಸೆರೆಸಿಕ್ಕಳು. ರಾಣಿ ಮಲ್ಲಮ್ಮನ ಗೌರವಾನ್ವಿತ ವ್ಯಕ್ತಿತ್ವಕ್ಕೆ ಛತ್ರಪತಿ ಶಿವಾಜಿ ತಲೆದೂಗಿ ಮಲ್ಲಮ್ಮನನ್ನು ಮನ್ನಿಸಿ ಗೌರವಿಸಿ ಬಿಡುಗಡೆ ಮಾಡಿದ. ಕಮಲಾದೇವಿ ಚಟ್ಟೋಪಾಧ್ಯಾಯ, ಭಾರತ ಸ್ವತಂತ್ರ ಹೋರಾಟಗಾರ್ತಿ. ಇವರು April 3, 1903 ಮಂಗಳೂರಿನಲ್ಲಿ ಜನಿಸಿದರು. ಬಾಲ್ಯದಲ್ಲೇ ವಿಧವೆಯಾಗಿದ್ದರು, ಆದರೆ ಛಲ ಬಿಡದೆ ಶಿಕ್ಷಣ ಮುಂದುವರೆಸಿ ಲಂಡನ್ ಬೆಡ್ಫೋರ್ಡ್ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಅಧ್ಯಯನ ಮಾಡಿದರು. 1920ರ ದಶಕದಲ್ಲಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯಲ್ಲಿ ಸೇರಿದರು. ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರನ್ನು ಸೇರಿಸಲು ಗಾಂಧೀಜಿಯನ್ನು ಒಪ್ಪಿಸಿದ ಕೀರ್ತಿ ಇವರದು. ಇವರು ಭಾರತೀಯ ಕರಕುಶಲ ಕೈಗಾರಿಕೆಗಳು, ಕೈಮಗ್ಗಗಳು ಮತ್ತು ರಂಗಭೂಮಿ ಪುನರುಜ್ಜೀವನಕ್ಕೆ ಶ್ರಮಿಸಿದರು. ದೆಹಲಿಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಸಂಗೀತ ನಾಟಕ ಅಕಾಡೆಮಿ ಮತ್ತು ಸೆಂಟ್ರಲ್ ಕಾಲೇಜ್ ಇಂಡಸ್ಟ್ರೀಸ್ ಎಂಪೋರಿಯಂ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಹಾಗೂ ಅಖಿಲ ಭಾರತ ಮಹಿಳಾ ಸಮ್ಮೇಳನದ ಮೂಲಕ ನಿರಾಶ್ರಿತರ ಪುನರ್ವಸತಿಗೆ ಕೆಲಸ ಮಾಡಿದರು. ಇವರ ಸೇವೆಗಾಗಿ ಭಾರತ ಸರ್ಕಾರವು ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ನೀಡಿ ಗೌರವಿಸಿದೆ. ಕಮಲಾದೇವಿಯವರು ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿಯಾಗಿದ್ದು ಭಾರತೀಯ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ. ನಾಗಮ್ಮ ವೀರನಗೌಡ ಪಾಟೀಲ್, ಕರ್ನಾಟಕದ ಪ್ರಮುಖ ಸ್ವತಂತ್ರ ಹೋರಾಟಗಾರ್ತಿ, ಗಾಂಧಿವಾದಿ ಮತ್ತು ಸಮಾಜ ಸೇವಕಿ. ಅವ್ವ ಎಂದೇ ಜನಪ್ರಿಯರಾಗಿದ್ದರು. ಇವರ ಪತಿ ಸರ್ದಾರ್ ವೀರನಗೌಡ ಪಟೇಲರೊಂದಿಗೆ ಸೇರಿ ಹುಬ್ಬಳ್ಳಿಯಲ್ಲಿ ಹರಿಜನ ಬಾಲಿಕಾಶ್ರಮ ಸ್ಥಾಪಿಸಿದರು. ಇದು ಗಾಂಧೀಜಿಯವರ ಸಬರಮತಿ ಆಶ್ರಮದ ಹೊರತಾಗಿ ಹರಿಜನರ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆ ಕಾಲದ ವಿಶಿಷ್ಟ ಸಂಸ್ಥೆಯಾಗಿತ್ತು. ಜವಾಹರಲಾಲ್ ನೆಹರು ಅವರು ಆಶ್ರಮಕ್ಕೆ ಭೇಟಿ ನೀಡಿ ಇವರ ಸೇವೆಯನ್ನು ಶ್ಲಾಘಿಸಿ ಕಸ್ತೂರಿಬಾ ಬಾಲಿಕಾಶ್ರಮ ಎಂದು ಮರುನಾಮಕರಣ ಮಾಡಿದರು. ಮಹಿಳಾ ವಿದ್ಯಾಪೀಠದ ಸ್ಥಾಪನೆ ಮತ್ತು ಹಿಂದುಳಿದ ಸಮುದಾಯದ ಬಾಲಕಿಯರ ಶಿಕ್ಷಣಕ್ಕೆ ಶ್ರಮಿಸಿದರು. ಮಹಾತ್ಮ ಗಾಂಧೀಜಿಯವರ ಕರೆಯ ಮೇರೆಗೆ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿ ಹಿಂಗಲ ಜೈಲು ಮತ್ತು ಯಾರವಾಡ ಜೈಲಿನಲ್ಲಿ ಬಂಧನಕ್ಕೊಳಗಾಗಿದ್ದರು. ನಾಗಮ್ಮ ಪಾಟೀಲರು ಕರ್ನಾಟಕದಲ್ಲಿ ಗಾಂಧೀಜಿಯವರ ವಿಚಾರಗಳನ್ನು ಹರಡಿದ ಮತ್ತು ಬಡವರ ಹಿಂದುಳಿದವರ ಏಳಿಗೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಯಶೋಧರ ದಾಸಪ್ಪ ಸ್ವತಂತ್ರ ಹೋರಾಟಗಾರ್ತಿಯು ಕರ್ನಾಟಕದ ಏಕೀಕರಣ ಹೋರಾಟಗಾರ್ತಿಯಾಗಿ ಗಾಂಧಿ ಮಾರ್ಗದಲ್ಲಿ ನಡೆದ ಸಮಾಜ ಸೇವಕಿಯಾಗಿ ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. ಯಶೋಧರ ಅವರು 1905ರ ಮೇ 28ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಅವರು ಪ್ರಸಿದ್ಧ ಸಮಾಜ ಸೇವಕರಾದ ಕೆಎಚ್ ರಾಮಯ್ಯ ಅವರ ಪುತ್ರಿ ಯಶೋಧರ. ಅವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಸಾಮಾಜಿಕ ಕಾರ್ಯಕರ್ತೆಯಾಗಿ ಭಾರತೀಯ
ಸ್ವತಂತ್ರ ಹೋರಾಟಕ್ಕೆ ಸೇರಲು ನಿರ್ಧರಿಸಿದರು. ಅವರು ಲಂಡನ್ ಮಿಷನ್ ಸ್ಕೂಲ್ ಮತ್ತು ಮದ್ರಾಸಿನ ಕ್ವೀನ್

0: ಮೇರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದರು. ಯಶೋಧರ ದಾಸಪ್ಪನವರು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು. ಇವರು ಪಾಲ್ಗೊಂಡಿದ್ದ 1930 ಅರಣ್ಯ ಚಳುವಳಿಯಲ್ಲಿ 1200 ಹೆಚ್ಚು ಜನ ಸೆರೆವಾಸಕ್ಕೆ ಸೇರಿದರು. 1938 ವಿದುರಾಶ್ವತ್ಥ ಚಳುವಳಿಯಲ್ಲಿ 35 ಮಂದಿ ಪೊಲೀಸ್ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದರು. ಈ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಇವರು ಸೆರೆವಾಸಕ್ಕೆ ತಳ್ಳಲ್ಪಟ್ಟಿದ್ದರು. ಯಶೋಧರ ಅವರು ಜವಾಹರಲಾಲ್ ನೆಹರು ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಹೆಚ್ ಸಿ ದಾಸಪ್ಪ ಅವರನ್ನು ವಿವಾಹವಾದರು. ಯಶೋಧರ ದಾಸಪ್ಪನವರು ಮುಖ್ಯಮಂತ್ರಿಗಳಾಗಿದ್ದ ಎಸ್ ಆರ್ ಕಂಠಿ ಮತ್ತು ಎಸ್ ನಿಜಲಿಂಗಪ್ಪ ಅವರ ಕರ್ನಾಟಕ ರಾಜ್ಯ ಸರ್ಕಾರಗಳಲ್ಲಿ ಸಚಿವೆಯಾಗಿ ಸೇವೆ ಸಲ್ಲಿಸಿದರು. ನಿಜಲಿಂಗಪ್ಪನವರ ಸಚಿವ ಸಂಪುಟದಲ್ಲಿ ಹಿರಿಯ ಸಚಿವೆಯಾಗಿ ಸೇವೆ ಸಲ್ಲಿಸಿದ್ದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪಾನ ನಿರೋಧ ಕುರಿತಾಗಿದ್ದ ಆಜ್ಞೆ ತೆರವುಗೊಳಿಸಿದ್ದನ್ನು ವಿರೋಧಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಇವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಗೌರವ ಸಲ್ಲಿಸಿತು. ಅವರು 1980 ನಿಧನರಾದರು. ಇಂದು ಕೂಡ ಅವರ ಹೆಸರಿನಲ್ಲಿ ಸಮಾಜಮುಖಿ ಕಾರ್ಯಗಳು ನಡೆಯುತ್ತಿವೆ. ಬಳ್ಳಾರಿ ಸಿದ್ದಮ್ಮ ಕರ್ನಾಟಕದ ಪ್ರಮುಖ ಸ್ವತಂತ್ರ ಹೋರಾಟಗಾರ್ತಿ ಮತ್ತು ಸಮಾಜ ಸೇವಕಿ. ಇವರು ಮೈಸೂರು ರಾಜ್ಯದ ರಾಣಿ ಝಾನ್ಸಿ ಎಂದೇ ಕರೆಯಲ್ಪಡುತ್ತಿದ್ದರು. ಹಾವೇರಿ ಜಿಲ್ಲೆಯ ದೊಂಡಸಿಯಲ್ಲಿ ಇವರು ಶಿವಪುರ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬಂಧನಕ್ಕೊಳಗಾದ ಮೊದಲ ಮಹಿಳೆ. ಕ್ವಿಟ್ ಇಂಡಿಯಾ ಚಳವಳಿ ತಾಳೆ ಮರಗಳನ್ನು ಕಡಿಯುವ ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಹಳ್ಳಿಗಳಲ್ಲಿ ಖಾದಿ ಬಟ್ಟೆ ನೇಯ್ಗೆ ಜನಪ್ರಿಯಗೊಳಿಸುವಿಕೆ ಮತ್ತು ಮದ್ಯಪಾನ ವಿರೋಧಿ ಅಭಿಯಾನಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಬಳ್ಳಾರಿ ಜಿಲ್ಲೆಯನ್ನು ಆಂಧ್ರಪ್ರದೇಶಕ್ಕೆ ಸೇರಿಸುವುದನ್ನು ಬಲವಾಗಿ ವಿರೋಧಿಸಿ ಕರ್ನಾಟಕದಲ್ಲೇ ಉಳಿಸಿಕೊಳ್ಳಲು ಹೋರಾಡಿದವರಲ್ಲಿ ಪ್ರಮುಖರು. ಇವರ ಸೇವೆಗಾಗಿ ತಾಮ್ರಪತ್ರ ನೀಡಿ ಗೌರವಿಸಲಾಯಿತು ಮತ್ತು ಇವರ ಧೈರ್ಯವನ್ನು ಪ್ರಶಂಸಿಸಿ ಬ್ರೇವ್ ಲೇಡಿ ಎಂದು ಕರೆಯಲಾಗುತ್ತಿತ್ತು. ಗಾಂಧೀಜಿಯವರ ಪ್ರಭಾವ ಉಂಟಾಗಿ ಗಾಂಧೀಜಿಯವರನ್ನು ಕಾಣಲು ಗುಜರಾತಿಗೆ ಬಂದರು. ಅಲ್ಲಿ ಅವರನ್ನು ಮಾತನಾಡಿಸಿ ದೇಶ ಸೇವೆಗೆ ಸಿದ್ದರೆಂದರು. ಆಶ್ರಮದಲ್ಲಿ ಕಸ ಗುಡಿಸುವುದು, ಪಾತ್ರೆ ತೊಳೆಯುವುದು, ಗಿಡಗಳಿಗೆ ನೀರು ಹಾಕುವುದು ಕಾರ್ಯನಿರ್ವಹಿಸುತ್ತಾ ಗಾಂಧೀಜಿಯವರನ್ನು ಕಾಣಲು ಬರುತ್ತಿದ್ದ ಸ್ವತಂತ್ರ ಹೋರಾಟಗಾರ ಪರಿಚಯವಾಗಿ ಅವರಂತೆ ಹೋರಾಡಲು ನಿರ್ಧರಿಸಿದರು. ಉಮಾಬಾಯಿ ಕುಂದಾಪುರ. ಉಮಾಬಾಯಿ ಕುಂದಾಪುರ ಕರ್ನಾಟಕ ಸ್ವತಂತ್ರ ಹೋರಾಟಗಾರ್ತಿ. ಇವರು ಭವಾನಿ ಗೋಳಿಗೇರಿ ಕುಂದಾಪುರದಲ್ಲಿ ಜನಿಸಿದರು. ಉಮಾಬಾಯಿಯವರು ಸಹೋದರರ ಜೊತೆ ಮುಂಬೈಯಲ್ಲಿ ನೆಲೆಸಿದರು. 13ನೇ ವಯಸ್ಸಿನಲ್ಲೇ ಸಂಜೀವರಾವ್ ಕುಂದಾಪುರ ಅವರನ್ನು ಮದುವೆಯಾದರು. ಮದುವೆಯ ನಂತರ ಶಿಕ್ಷಣವನ್ನು ಮುಂದುವರೆಸಿದರು. ಅಂದಿನ ಕಾಲದಲ್ಲಿ ದಕ್ಷಿಣ ಕನ್ನಡದಲ್ಲಿ ಮೆಟ್ರಿಕ್ಯುಲೇಷನ್ ವಿದ್ಯಾಭ್ಯಾಸವನ್ನು ಪಡೆಯುವುದು ದೊಡ್ಡ ಸಾಧನೆಯೇ ಆಗಿತ್ತು. ಹಾಗೆಯೇ ಉಮಾಬಾಯಿಯವರನ್ನು ಮುಂಬೈನ ಸಾರಸ್ವತ ಮಹಿಳಾ ಸಮಾಜವು ಅವರನ್ನು ಕರೆದು ಗೌರವಿಸಿದರು. ಮಾತ್ರವಲ್ಲ, ಮಹಿಳಾ ಸಮಾಜದ ಗೌರವ ಕಾರ್ಯದರ್ಶಿಯಾಗಿ ಮಹಿಳೆಯರಿಗೆ ಶಿಕ್ಷಣ ನೀಡುವಲ್ಲಿ ಸಹಾಯ ಮಾಡಿದರು. 1920 ಬಾಂಬೆಯಲ್ಲಿ ಲೋಕಮಾನ್ಯ ತಿಲಕರ ಅಂತ್ಯಕ್ರಿಯೆ ಮೆರವಣಿಗೆಯನ್ನು ನೋಡಿ ಸ್ವತಂತ್ರ ಚಳುವಳಿಯತ್ತ ಆಕರ್ಷಿತರಾದರು. ಡಾಕ್ಟರ್ ಎನ್ಎಸ್ ಹರ್ಡಿಕರ್ ಅವರು ಸ್ಥಾಪಿಸಿದ ಹಿಂದೂಸ್ತಾನಿ ಸೇವಾದಳದ ಮಹಿಳಾ ವಿಭಾಗದ ನಾಯಕಿಯಾಗಿ ಕಾರ್ಯನಿರ್ವಹಿಸಿದರು. ಭಗಿನಿ ಮಂಡಲವನ್ನು ಸ್ಥಾಪಿಸಿ ಆರ್ಥಿಕವಾಗಿ ದುರ್ಬಲರಾದ ನಿರ್ಗತಿಕ ಮಹಿಳೆಯರಿಗೆ ಮತ್ತು ಬಾಲ ವಿಧವೆಯರಿಗೆ ಕರಕುಶಲ ವಸ್ತುಗಳ ತಯಾರಿಕೆ ತರಬೇತಿ ನೀಡಿ ಸ್ವತಂತ್ರವಾಗಿ ಬದುಕಲು ಸಹಾಯ ಮಾಡಿದರು. ಸ್ವತಂತ್ರ ಹೋರಾಟದಲ್ಲಿ 4 ತಿಂಗಳವರೆಗೆ ಯಾರವಾಡ ಕಾರಾಗೃಹದಲ್ಲಿ ಬಂಧಿತರಾಗಿದ್ದರು. ಉಮಾಬಾಯಿಯವರು ಸ್ವತಂತ್ರ ಹೋರಾಟಗಾರರಿಗೆ ಅವರ ಮನೆಯಲ್ಲಿ ಆಶ್ರಮ ನೀಡುತ್ತಿದ್ದರು. ಬ್ರಿಟಿಷರ ಕಣ್ಣು ತಪ್ಪಿಸಿ ಅವರಿಗೆ ಆಹಾರ ವಸತಿ ಸೌಲಭ್ಯವನ್ನು ಒದಗಿಸುವ ಅಪಾಯಕಾರಿ ಕೆಲಸವನ್ನು ಉಮಾಬಾಯಿಯವರು ಮಾಡುತ್ತಿದ್ದರು. ಇವರು ರಾಷ್ಟೀಯ ಮತ್ತು ರಾಜ್ಯ ಸರ್ಕಾರದ ಪಿಂಚಣಿಯನ್ನು ಮತ್ತು ಮುಂಚೂಣಿಯ ಸ್ವತಂತ್ರ ಹೋರಾಟಗಾರರಿಗೆ ನೀಡುವ ತಾಮ್ರ ಪ್ರಶಸ್ತಿಯನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ಅವರು ಸ್ವಯಂ ಸೇವಕಿಯಾಗಿಯೇ ಇಲ್ಲೇ ಇರಲು ಬಯಸಿದರು. ಇದುವರೆಗೆ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಕಿರುಪರಿಚಯವನ್ನು ಕೇಳಿದಿರಿ. ಎಲ್ಲರಿಗೂ ಧನ್ಯವಾದಗಳು.
1: ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಭದ್ರಾವತಿಯ ಜ್ಯೋತಿ ರಾಜಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ FM 100

0: ಪಾಯಿಂಟ್ 4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿ ಕ್ಷಣಗಳು ಪ್ರಸಾರವಾಗಲಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳಿದ್ರೆ ಗಮನಿಸಿ, ಈ ಬೆಳಿಗ್ಗೆ 7:45 ಚಿತ್ರಗೀತೆಗಳು, 9:05 ಮಿಕ್ಸ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳು, 9:35 ಭಾವಗೀತೆಗಳು, 10:00 ಹಾಡು ಮಾತಾಡಿದ ವಿಶೇಷ ಕತೆ ನಿಮ್ಮ ಜೊತೆ, 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನುದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರ. ಈ ಭಾಷಣದ ಕನ್ನಡ ಅವತರಣಿಕೆ ಈ ಬೆಳಿಗ್ಗೆ 11:30 ಪ್ರಸಾರವಾಗಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ.

0: ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಸೆಷಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ ರಾಷ್ಟೀಯ ಶಾಸನ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಂತರ ಪ್ರಧಾನಿ ರೋಚೆ ಕೈಮನ್ನಲ್ಲಿ ನಡೆಯುವ ರಾಷ್ಟೀಯ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತುಕಡಿ ಎರಡು ಭಾರತೀಯ ನೌಕಾಪಡೆಯ ಹಡಗುಗಳೊಂದಿಗೆ ಆಚರಣೆಯಲ್ಲಿ ಭಾಗವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ಗೆ ಮೂರು ದಿನಗಳ ಭೇಟಿಯಲ್ಲಿದ್ದಾರೆ. ಈ ಭೇಟಿಯು ಭಾರತ ಮತ್ತು ಸೆಷಲ್ಸ್ ನಡುವಿನ ಬಲವಾದ ಮತ್ತು ಶಾಶ್ವತ ಸ್ನೇಹವನ್ನು ಪುನರುಚ್ಚರಿಸುತ್ತದೆ ಮತ್ತು ಎಲ್ಲಾ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಲು ಉಭಯ ರಾಷ್ಟಗಳ ಹಂಚಿಕೆಯ ಬದ್ದತೆಯನ್ನು ಬಲಪಡಿಸುತ್ತದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುವುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 1430ಕ್ಕೆ ಏರಿಕೆಯಾಗಿದೆ. ಕಳೆದ ಬುಧವಾರ ದಕ್ಷಿಣ ಅಮೆರಿಕದ ಈ ರಾಷ್ಟದಲ್ಲಿ 7.2 ಮತ್ತು 7.5 ತೀವ್ರತೆಯ ಸರಣಿ ಭೂಕಂಪಗಳಿಂದ ತತ್ತರಿಸಿದ ಜನರಿಗಾಗಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಪ್ರಕಾರ ಕನಿಷ್ಠ 68,900 ಜನರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ವೆನೆಜುವೆಲಾದಲ್ಲಿ ಅತ್ಯಂತ ತೀವ್ರವಾಗಿ ಹಾನಿಗೊಳಗಾದ ರಾಜ್ಯಗಳಲ್ಲಿ ಒಂದಾದ ಲಾ ಗ್ವೈರಾದಲ್ಲಿ ಕಾಂಕ್ರೀಟ್ ಅವಶೇಷಗಳ ನಡುವೆ ತಮ್ಮ ಪ್ರೀತಿಪಾತ್ರರನ್ನು ಮತ್ತು ನೆರೆಹೊರೆಯವರನ್ನು ಹುಡುಕಲು ಸ್ಥಳೀಯರು ಗುದ್ದಲಿ, ಭಾರೀ ಯಂತ್ರೋಪಕರಣಗಳು, ಹಗ್ಗಗಳು ಮತ್ತು ಬರಿಗೈಗಳ ಸಹಾಯದಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಅಡಿಯಲ್ಲಿ ಇರುವ ಅವಕಾಶಗಳನ್ನು ದೀರ್ಘಕಾಲೀನ ವ್ಯವಹಾರ ವೃದ್ಧಿಗಾಗಿ ಪರಿವರ್ತಿಸಲು ಭಾರತೀಯ ಕಂಪನಿಗಳು ತಮ್ಮ ಬ್ರಿಟನ್ನ ಸಹಭಾಗಿ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಲಂಡನ್ನಲ್ಲಿ ನಡೆದ ಭಾರತ ಬ್ರಿಟನ್ ಪ್ರಗತಿಯ ಪಾಲುದಾರರು ವ್ಯಾಪಾರ ಸಮಾವೇಶ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದದಿಂದ ದೊರೆಯುವ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಉದ್ಯಮ ವಲಯಕ್ಕೆ ಸಲಹೆ ನೀಡಿದರು. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದು, ಸಿಇಟಿಎ ಒಪ್ಪಂದವನ್ನು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಪರಿವರ್ತನಾತ್ಮಕ ಚೌಕಟ್ಟಾಗಿ ಸ್ವಾಗತಿಸಿದ್ದಾರೆ ಎಂದು ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಅಗತ್ಯವಿರುವ ಎಲ್ಲಾ ಪ್ರಯಾಣ ದಾಖಲೆಗಳನ್ನು ಪಡೆಯುವವರೆಗೆ ಯಾತ್ರೆಯನ್ನು ಪ್ರಾರಂಭಿಸಬೇಡಿ ಎಂದು ವಿದೇಶಾಂಗ ಸಚಿವಾಲಯ ದೇಶದ ನಾಗರಿಕರಿಗೆ ಸೂಚಿಸಿದೆ. ಚೀನಾಗೆ ಪ್ರವೇಶ ಪರವಾನಗಿ ಮತ್ತು ವೀಸಾಗಳಿಲ್ಲದೆ ಖಾಸಗಿ ಪ್ರವಾಸ ನಿರ್ವಾಹಕರ ಪ್ರವಾಸಗಳ ಮೂಲಕ ಯಾತ್ರೆ ಕೈಗೊಳ್ಳುವಾಗ

0: ನೇಪಾಳದಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರ ಸಹಾಯಕ್ಕಾಗಿ ವಿನಂತಿಸಿದ ನಂತರ ಸಚಿವಾಲಯ ಈ ಸಲಹೆಗಳನ್ನು ನೀಡಿದೆ. ದೃಢೀಕೃತ ಪ್ರಯಾಣ ದಾಖಲೆಗಳಲ್ಲಿದೆ ಅಥವಾ ಅಗತ್ಯ ದಾಖಲೆಗಳನ್ನು ಪಡೆಯುವ ನಿರೀಕ್ಷೆಯಲ್ಲಿ ಪ್ರಯಾಣವನ್ನು ಪ್ರಾರಂಭಿಸುವುದರಿಂದ ಯಾತ್ರಿಕರು ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಯಾತ್ರೆ ಕೈಗೊಳ್ಳುವ ಮೊದಲು ತಮ್ಮ ಪ್ರವಾಸ ನಿರ್ವಾಹಕರು ಸರಿಯಾಗಿ ನೋಂದಾಯಿಸಿಕೊಂಡಿದ್ದಾರೆಯೇ ಮತ್ತು ಅಧಿಕೃತರಾಗಿದ್ದಾರೆಯೇ ಎಂದು ಪರಿಶೀಲಿಸಲು ಯಾತ್ರಿಕರಿಗೆ ಸಲಹೆ ನೀಡಲಾಗಿದೆ. ಚಾರ್ಧಾಮ್ ಯಾತ್ರೆಗಾಗಿ ಹೆಲಿಕಾಪ್ಟರ್ ಸೇವೆಗಳ ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ನಾಗರಿಕ ವಿಮಾನಯಾನ ಸಚಿವಾಲಯ, ಈ ಅವಧಿಯಲ್ಲಿ ಪ್ರತಿದಿನ ಸರಾಸರಿ 400 ಹೆಲಿಕಾಪ್ಟರ್ಗಳ ಸಂಚಾರ ನಡೆದಿದೆ ಎಂದು ತಿಳಿಸಿದೆ. ಸಚಿವಾಲಯದ ಪ್ರಕಾರ 12,000 ಹೆಚ್ಚು ಶಟಲ್ ಹಾರಾಟಗಳ ಮೂಲಕ 67,000 ಹೆಚ್ಚು ಯಾತ್ರಿಕರ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಅಲ್ಲದೆ 2,000 ಹೆಚ್ಚು ಚಾರ್ಟರ್ ಹಾರಾಟಗಳ ಮೂಲಕ 11,000 ಅಧಿಕ ಭಕ್ತರಿಗೆ ಸುರಕ್ಷಿತ, ವಿಶ್ವಾಸಾರ್ಹ ಹಾಗೂ ಪರಿಣಾಮಕಾರಿ ಸಂಪರ್ಕ ವ್ಯವಸ್ಥೆ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಮಾತನಾಡಿರುವ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚಾರ್ಧಾಮ್ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಭಕ್ತರು ಹೆಚ್ಚಿನ ಸುಲಭತೆ, ಅನುಕೂಲತೆ ಹಾಗೂ ಸುರಕ್ಷತೆಯೊಂದಿಗೆ ಪ್ರಯಾಣಿಸುವಂತೆ ಮಾಡಲು ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಆರೋಗ್ಯ ರಕ್ಷಣೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ವಿಶಾಲ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ಖಾಸಗಿ ಮಾಧ್ಯಮ ವಾಹಿನಿಯ ಕಾರ್ಯಕ್ರಮದ 9ನೇ ಆವೃತ್ತಿಯ ವೈದ್ಯರ ದಿನದ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಸರ್ಕಾರವು ತನ್ನ ಆರೋಗ್ಯ ವಿಧಾನವನ್ನು ಅನಾರೋಗ್ಯ ಪೀಡಿತರ ಆರೈಕೆಯಿಂದ ಯೋಗಕ್ಷೇಮಕ್ಕೆ ಮತ್ತು ಸಂಪೂರ್ಣವಾಗಿ ಗುಣಪಡಿಸುವ ಆರೈಕೆಯಿಂದ ಸಮಗ್ರ ಆರೋಗ್ಯ ರಕ್ಷಣೆಗೆ ಬದಲಾಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪುರುಷರ ಸಿಂಗಲ್ಸ್ನ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಸೆಮಿಫೈನಲ್ನಲ್ಲಿ ಅವರು ಜಪಾನ್ನ ಯುದೈ ಒಕಿಮೊತೊ ವಿರುದ್ದ 22-20, 15-21, 21-19 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿಂದು ಚೈನೀಸ್ ತೈಪೆಯ ಸೂಲಿ ಯಾಂಗ್ ಅವರನ್ನು ರೌನಕ್ ಚೌಹಾಣ್ ಎದುರಿಸುತ್ತಿದ್ದಾರೆ. ಗೋವಾದ 14 ವರ್ಷದ ಇಂಟರ್ನ್ಯಾಷನಲ್ ಮಾಸ್ಟರ್ ಈಥನ್ ವಾಚ್ ಬಾಸ್ನಿಯಾ ಮತ್ತು ಹರ್ಜಗೋವಿನದಲ್ಲಿ ನಡೆದ ಸರಜೆವೊ ಜಿಎಂ ಮಿಕ್ಸ್ ಚೆಸ್ ಪಂದ್ಯಾವಳಿಯಲ್ಲಿ ತಮ್ಮ 3ನೇ ಹಾಗೂ ಅಂತಿಮ ಗ್ರ್ಯಾಂಡ್ ಮಾಸ್ಟರ್ ನಾರ್ಮ್ ಸಾಧಿಸುವ ಮೂಲಕ ಭಾರತದ 96ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. 10 ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಹಿಂದಿಕ್ಕಿ ಈ ಟೂರ್ನಿಯಲ್ಲಿ ಜಯಗಳಿಸಿದ ಅವರು ಅನುರಾಗ್ ಮಹಮಾಲ್ ಮತ್ತು ಲಿಯೋನ್ ಮೆಂಡೋನ್ಕಾ ಅವರ ನಂತರ ಗೋವಾದ 3ನೇ ಗ್ರ್ಯಾಂಡ್ ಮಾಸ್ಟರ್ ಎನಿಸಿಕೊಂಡಿದ್ದಾರೆ. ಸೆಪ್ಟೆಂಬರ್ 3, 2011ರಂದು ಜನಿಸಿದ ಈಥನ್ ಪ್ರಸ್ತುತ 2,522 ಫಿಡೆ ಶ್ರೇಯಾಂಕ ಹೊಂದಿದ್ದಾರೆ. ಫಿಫಾ ವಿಶ್ವಕಪ್ನ ಫುಟ್ಬಾಲ್ ಪಂದ್ಯಾವಳಿಯ ಎಲ್ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಪನಾಮಾ ತಂಡದ ವಿರುದ್ದ 2-0 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ಅಮೆರಿಕದ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಇಂದು ಬೆಳಗ್ಗೆ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ಪರ ಜೂಡ್ ಬಿಲ್ಲಿಂಗ್ಹ್ಯಾಮ್ ಮತ್ತು ಹ್ಯಾರಿ ಕೇನ್ ತಲಾ 1 ಗೋಲು ಗಳಿಸುವ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟರು. ಈ ಗೆಲುವಿನ ಬೆನ್ನಲ್ಲೇ ಎಲ್ ಗುಂಪಿನಲ್ಲಿ ಇಂಗ್ಲೆಂಡ್ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಕ್ರೊಯೇಷ್ಯಾ ತಂಡ ಘಾನಾ ವಿರುದ್ದ 2-1 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11:00 ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1,430 ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳು. ಮೊದಲಿಗೆ ನಾಡಿನ ಭಾಗ್ಯ ಚಿತ್ರದ ಗೀತೆ, ಧ್ವನಿ ನಾಗೇಶ್ವರರಾವ್ ಮತ್ತು ಸಂಗಡಿಗರು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳಿದರೆ ಗಮನಿಸಿ, ಇವತ್ತು ಜೂನ್ 28 ಭಾನುವಾರ ಪೋಲಿಯೋ ಲಸಿಕಾ ದಿನ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕಾ 2 ಹನಿಗಳನ್ನು ಹಾಕಿಸಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾಮನಬಿಲ್ಲು ಚಿತ್ರದ ಗೀತೆ, ಧ್ವನಿ ಸಿ ಅಶ್ವಥ್ ಅವರದು.

ಆತ್ಮೀಯ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇರುವಿರಿ. ಹಾಗೆ ಗಮನಿಸಿ, ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು, ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. 10:25 ಮೊನ್ನೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟವನ್ನುದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರ 11:30 ಈ ಭಾಷಣದ ಕನ್ನಡ ಅವತರಣಿಕೆ ಕೇಳಿವಿರಿ. ಹಾಗೆ ಗಮನಿಸಿ, ಇಂದು ಸಂಜೆ 4:00-5:00 ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನ ಸುದೆ ಪ್ರಸಾರವಾಗುತ್ತೆ. ಕಾರ್ಯಕ್ರಮದ ಪ್ರಸ್ತುತಿ ಎಂಕೆ ಶಿವಕುಮಾರ್, ನಿರ್ವಹಣೆ ಎಸ್ಆರ್ ಭಟ್ ಅವರದು. ಹಾಗೆ ಗಮನಿಸಿ, 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಇಂದು ಪೋಲಿಯೋ 2 ಹನಿಗಳನ್ನ ಲಸಿಕೆಯನ್ನ ಹಾಕಿಸಿ, ಇವತ್ತು ಪೋಲಿಯೋ ದಿನ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾಗಮಂಡಲ ಚಿತ್ರಗೀತೆ ಧ್ವನಿ ಸಂಗೀತ ಕಟ್ಟಿ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಪದ್ಧತಿಯಲ್ಲಿ ಆರಂಭವಾದ ಸಾಮಾಜಿಕ ಸಂಸ್ಥೆ ಈ ಗ್ರಾಮವಾಣಿ. ಆನಂತರ ಅದು ದೆಹಲಿಯ ಸರ್ವಪ್ರಿಯ ವಿಹಾರಕ್ಕೆ ಹೋಯಿತು. ಇಲ್ಲಿ ಮಾಹಿತಿಯ ಪ್ರವಾಹ ಹಾಗೂ ಪೂರೈಕೆ ಮೇಲಿನಿಂದ ಕೆಳಗೆ ಹರಿಯುವುದರ ಬದಲಾಗಿ ಕೆಳಗಿನಿಂದ ಮೇಲೆ ಹರಿಯಬೇಕು ಎನ್ನುವುದು ಈ ಗ್ರಾಮವಾಣಿಯ ಉದ್ದೇಶ. ಅಂದರೆ ಬಹುತೇಕವಾಗಿ ನಾವು ಎಲ್ಲಾ ಸಮುದಾಯ ರೇಡಿಯೋಗಳಲ್ಲಿ ಕಾಣೋದು, ಒಂದು ರೇಡಿಯೋ ಕೇಂದ್ರದಿಂದ ಜ್ಞಾನ ಜನರಿಗೆ ಹರಿತಾ ಇತ್ತು. ಮುಖ್ಯವಾಗಿ ಸಂಪನ್ಮೂಲ ವ್ಯಕ್ತಿಗಳು ರೇಡಿಯೋ ಕೇಂದ್ರಗಳಲ್ಲಿ ಇರ್ತಾ ಇದ್ರು, ಅವರು ಕೊಡೋ ಮಾಹಿತಿ ಜನರಿಗೆ ತಲುಪ್ತಾ ಇತ್ತು. ಆದರೆ ಇಲ್ಲಿ ಜನರು ಸಂಪನ್ಮೂಲ ವ್ಯಕ್ತಿಗಳಾಗಿದ್ರು, ಅವರು ಮಾಹಿತಿಯನ್ನ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಪೂರೈಕೆ ಮಾಡ್ತಾ ಇದ್ರು. ಸರಳ ತಾಂತ್ರಿಕತೆ ಹಾಗೂ ಸಾಮಾಜಿಕ ಉಪಕರಣಗಳನ್ನು ಬಳಸಿಕೊಂಡು ಭಾರತದ 15 ರಾಜ್ಯಗಳ ಹಾಗೂ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ನಮೀಬಿಯಾ, ಸೌತ್ ಆಫ್ರಿಕಾದ 2 ಮಿಲಿಯನ್ಗೂ ಅಧಿಕ ಜನರನ್ನು ಈ ಗ್ರಾಮವಾಣಿ ಪ್ರಭಾವಗೊಳಿಸಿತ್ತು. ಅಂದರೆ ಅದರ ಮಹತ್ವವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದರಿಂದಾಗಿ 30 ಗ್ರಾಮೀಣ ರೇಡಿಯೋ ಕೇಂದ್ರಗಳು ತಮ್ಮ ಮೊಬೈಲ್ಗಳಲ್ಲಿ ಹಾಗೂ ಅಂತರ್ಜಾಲದ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆ ಮೂಲಕ ಜನರು ನೀಡಿದ ಫಿರ್ಯಾದಿಯ ಮೇರೆಗೆ ಜಾರ್ಖಂಡಿನ ನ್ಯಾಯಬೆಲೆ ಅಂಗಡಿಗಳ ಭ್ರಷ್ಟ ಅಧಿಕಾರಿಗಳನ್ನು ಸೆರೆ ಹಿಡಿಯಲಾಯಿತು. ಅಂದರೆ ಈ ಗ್ರಾಮವಾಣಿ ಜನರ ಮೂಲಕ ಹೇಗೆ ಸಮಾಜದಲ್ಲಿ ಪರಿವರ್ತನೆಯನ್ನ ತಂದಿತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದರಂತೆ ಉತ್ತರ ಪ್ರದೇಶದ ಮಹಿಳಾ ಸರಪಂಚರು ಮಾಹಿತಿ, ಕಲಿಕೆ ಹಾಗೂ ಅಭಿಪ್ರಾಯಗಳನ್ನ ಈ ಗ್ರಾಮವಾಣಿಯ ಮೂಲಕ ಹಂಚಿಕೊಳ್ತಾ ಇದ್ರು. ದೆಹಲಿಯ ನಾಗರಿಕರು ತ್ಯಾಜ್ಯ ನಿರ್ವಹಣೆಯ ಉಸ್ತುವಾರಿ ಹೊತ್ತರು. ನಾವು ಈಗ ತ್ಯಾಜ್ಯ ನಿರ್ವಹಣೆಯ ಕುರಿತು ಸಾಕಷ್ಟು ಮಾತುಗಳನ್ನು ಆಡ್ತಾ ಇದ್ದೀವಿ. ಆದರೆ 2009-10 ಹೊತ್ತಿಗೆ ತ್ಯಾಜ್ಯ ನಿರ್ವಹಣೆಯ ಉಸ್ತುವಾರಿಯನ್ನ ಈ ಗ್ರಾಮವಾಣಿ ಸಂಸ್ಥೆ ದೆಹಲಿಯಂತಹ ಮಹಾನಗರದಲ್ಲಿ ಹೊಂದಿತ್ತು. ಅಂದರೆ ಅದರ ಮಹತ್ವವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಸಂಸ್ಥೆ ನೈಟ್ ಫೌಂಡೇಶನ್, ರಾಕ್ಫೆಲರ್ ಫೌಂಡೇಶನ್, ಫೋರ್ಡ್ ಫೌಂಡೇಶನ್ಗಳಂತಹ ಸಂಸ್ಥೆಗಳ ಸಹಕಾರವನ್ನು ಕೂಡ ಆಗ ಪಡೆದಿತ್ತು. ಮೊಬೈಲ್ ವಾಣಿಯ ಮೂಲಕ ಮಹಿಳಾ ಮೀಸಲಾತಿ ಬಿಲ್, 2014 ಮಹಿಳಾ ದೌರ್ಜನ್ಯ ವಿರೋಧ ಆಂದೋಲನ ಮುಂತಾದ ಆಂದೋಲನಗಳನ್ನು ಕೂಡ ಇದು ನಡೆಸಿತು. 2013 ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜಾರ್ಖಂಡಿನಲ್ಲಿ ಅರಿವನ್ನು ಮೂಡಿಸುವ ಕಾರ್ಯವನ್ನ ಇದು ಮಾಡ್ತಾ ಇತ್ತು. ಮಹಿಳೆಯರಿಗೆ ಆಸ್ತಿಯ ಹಕ್ಕು, ಅನಧಿಕೃತವಾಗಿ ಪಡೆದ ಡೊನೇಷನ್, ಗ್ರಾಮಗಳಲ್ಲಿ ಮದ್ಯದ ನಿಷೇಧ, ಬಾಲ್ಯ ವಿವಾಹ, ನೀರಿನ ನಿರ್ವಹಣೆ, ಹೀಗೆ ಒಂದು ಸಮೂಹಕ್ಕೆ ಆಯಾ ಭಾಗಗಳಲ್ಲಿ ಸ್ಥಳೀಯವಾಗಿ ಇರುವಂತಹ ಸಮಸ್ಯೆಗಳ ಜೊತೆಗೆ ಮಹಿಳೆಯರಿಗೆ, ಮಕ್ಕಳಿಗೆ, ಒಟ್ಟು ಸಮಾಜಕ್ಕೆ ಬಾಧಿಸ್ತಾ ಇದ್ದಂತಹ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನೂ ಕೂಡ ಈ ಗ್ರಾಮವಾಣಿ ಕೈಗೆತ್ತಿಕೊಂಡು ಬಹಳ ಯಶಸ್ವಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸಿತು. ಜೊತೆಗೆ ಸ್ಥಳೀಯ ಪತ್ರಿಕೆಗಳೊಂದಿಗೆ ಸೇರಿ ವ್ಯವಸ್ಥಿತ ಪ್ರಚಾರ ಮತ್ತು ಅರಿವಿನ ಕಾರ್ಯಕ್ರಮಗಳನ್ನು ಕೂಡ ಇದು ರೂಪಿಸಿಕೊಳ್ತಾ ಇತ್ತು. ಇದರಲ್ಲಿ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ IVR ಅನ್ನು ಅಳವಡಿಸಿ ಎಲ್ಲ ಮಾಧ್ಯಮಗಳಲ್ಲೂ ಈಗ IVR ಇರೋದು ಸಾಮಾನ್ಯ. ಆದರೆ 2009-10 ಹೊತ್ತಿಗೆ ಈ IVR ಅನ್ನ ಮೊಬೈಲ್ನಲ್ಲಿ ಅಳವಡಿಸಿದ್ದು ಗ್ರಾಮವಾಣಿಯ ಬಹಳ ಮಹತ್ವದ ಯಶಸ್ಸು ಅಂತಲೇ ಹೇಳಬಹುದು. ಅದನ್ನ ಅಳವಡಿಸಿ ಒಂದು ನಿಗದಿತ ಸಂಖ್ಯೆಗೆ ಗ್ರಾಮದವರು ಅವರ ಸಮುದಾಯದ ಬಗ್ಗೆ ಸಂದೇಶವನ್ನ ಕೊಡ್ತಾ ಇದ್ರು, ಅಥವಾ ಬೇರೆಯವರು ನೀಡಿದ ಸಂದೇಶವನ್ನ ಅದರ ಮೂಲಕ ಕೇಳ್ತಾ ಇದ್ರು. ಜಾರ್ಖಂಡ್ ಹಾಗೂ ಬಿಹಾರದಲ್ಲಿ ಒಟ್ಟು 4 ಲಕ್ಷ ಜನ ಇದನ್ನು ಆ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದುದು ಈ ಸಮುದಾಯ ಕೇಂದ್ರಗಳ ಮಹತ್ವವನ್ನ ಹಾಗೂ ಅದರ ಬಾಹುಳ್ಯವನ್ನ ನಮಗೆ ತಿಳಿಸುತ್ತೆ. ಪ್ರತಿದಿನ ಆಗ 5,000 ಕರೆಗಳು ಬರ್ತಾ ಇದ್ವು ಅಂತಂದ್ರೆ ಎಷ್ಟು ಜನ ಇದನ್ನ ಕೇಳ್ತಾ ಇದ್ರು, ಜೊತೆಗೆ ಎಷ್ಟು ಜನ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ರು ಅನ್ನೋದನ್ನ ನಾವು ಅರ್ಥಕೊಳ್ಬಹುದು. ಜೊತೆಗೆ ಬೇರೆ ಬೇರೆ ವಿಷಯಗಳ ಮೇಲೆ ಕಾಲಕಾಲಕ್ಕೆ ಚರ್ಚೆಗಳು ನಡೀತಾ ಇದ್ವು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ LO. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ. ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ June 27 ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517 ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ

ಕನ್ನಡದ ಪಾಳೆಗಾರರಾಗಿದ್ದ ಕೆಂಪೇಗೌಡರು ಹಂಪಿಯ ವೈಭವವನ್ನು ಕಂಡು ಬೆರಗಾಗಿ ಇಂತಹದ್ದೇ ವ್ಯವಸ್ಥಿತವಾದ ಒಂದು ನಗರವನ್ನು ನಿರ್ಮಾಣ ಮಾಡಬೇಕೆಂದು ನಿರ್ಧರಿಸಿ

0: success is not measured only by personal achievement, but by the positive impact we create for the society. And with these words, I got a great inspiration again to work for the society from the life history of Nada Prabhu Sri Kembe Gowdaji, a great ruler who has worked for the society, not for himself. And with these words, I wish you all every success, and we all must have the spirit of the nation and the spirit for service, sustainability and nation building. That's what he has preached to all of us, what he has embodied all his life, that should be taken into account. And with these words, I wish you all every success in your life. Jai Hind, Jai Karnataka, long live Mother Bharat. Ellarigoo namaskar.
1: ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾತನಾಡುತ್ತಾ, ಕೆಂಪೇಗೌಡರು 5 ದಶಕಗಳ ಹಿಂದೆ ಯಾವ ನಗರದ ಕಲ್ಪನೆ ಮಾಡಿ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದರೋ ಅದು ಇಂದು ವಿಶ್ವದಲ್ಲೇ ಪ್ರಮುಖವಾದ ವೈಜ್ಞಾನಿಕ ಮತ್ತು ಔದ್ಯಮಿಕ ನಗರಗಳಲ್ಲಿ ಒಂದಾಗಿದೆ. ಅವರು ಕೇವಲ ಜನವಸತಿ ರಸ್ತೆಯ ಬಗ್ಗೆ ಅಷ್ಟೇ ಅಲ್ಲದೆ ಜಲ ಸಂರಕ್ಷಣೆಗಾಗಿ ಕೆರೆಗಳ ನಿರ್ಮಾಣ, ಕೃಷಿ ವ್ಯಾಪಾರ, ಸಂಸ್ಕೃತಿ ಹಾಗೂ ಸಾಮಾಜಿಕ ಸಂಬದ್ಧತೆಗೆ ಸಮಾನವಾದ ಸ್ಥಾನಮಾನ ನೀಡಿದ್ದರು. ಈ ಕಾರಣಕ್ಕೆ ಅವರ ಹೆಸರು ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದರು.
2: ಲಗ್ಭಗ 5 ಶತಾಬ್ದಿಯ ಪೂರ್ವ ಉನ್ನೆ ಜಿಸ್ ನಗರಕ್ಕೆ ಕಲ್ಪನಾ ಕೀಥಿ ವಾಜ್ ವಿಶ್ವಕ್ಕೆ ಪ್ರಮುಖ ನವಾಚಾರ ವಿಜ್ಞಾನ ಪ್ರೌದ್ಯೋಗಿಕಿ ಔರ್ ಉದ್ಯಮಿತಾ ಕ್ಷೇತ್ರ ಕೇಂದ್ರಕ್ಕೆ ರೂಪ ಮೇ ಪ್ರತಿಷ್ಠಿತ ಹೇ. ಯೇ ಉನ್ಕಿ ದೂರದೃಷ್ಟಿ ಔರ್ ಸುಶಾಸನ ಕಾ ಜೀವಂತ ಪ್ರಮಾಣ ಹೇ. ಕೆಂಪೇಗೌಡ ಜಿನೇ ನಗರ ನಿರ್ಮಾಣ ಕೋ ಭವನೋ ಔರ್ ಸಡಕೋ ತಕ್ ಸೀಮಿತ ನಹೀ ರಖಾ. ಉನ್ಹೊನೆ ಜಲ ಸಂರಕ್ಷಣ, ತಾಲಾಬೋ ಕಿ ವ್ಯವಸ್ಥಾ, ಕೃಷಿ ವ್ಯಾಪಾರ, ಸಂಸ್ಕೃತಿ ತಥಾ ಸಾಮಾಜಿಕ ಸಮೃದ್ಧತಾ ಕೋ ಸಮಾನ ಮಹತ್ವ ದಿಯಾ. ಯಹಿ ಕಾರಣ ಹೇ ಕಿ ಉನ್ಕಾ ನಾಮ ಆಜ್ ಭಿ ಜನಮಾನಸ್ ಕೆ ಹೃದಯ ಪರ್ ಅಂಕಿತ ಹೇ. ಆಜ್ ಜಬ್ ವಿಶ್ವ ಸತತ ವಿಕಾಸ, ಪರ್ಯಾವರಣ ಸಂರಕ್ಷಣ ಔರ್ ಸಮಾವೇಶಿ ಶಹರೀಕರಣ ಕಿ ಬಾತ್ ಕರ್ ರಹಾ ಹೇ, ತಬ್ ಹಮೇ ಯಹ ಸ್ಮರಣ ರಖನಾ ಚಾಹಿಯೇ ಕಿ ಇನ್ ಮೂಲ್ಯೋ ಕಿ ಮಜಬೂತ್ ನೀವ್ ಹಮಾರೇ ಮಹಾನ್ ಪೂರ್ವಜೋ ನೇ ಬಹುತ್ ಪಹಲೇ ಹಿ ರಖ ದಿ ಥಿ. ಬೆಂಗಳೂರು ಆಜ್ ಭಾರತ್ ಕಿ ನವಾಚಾರ ರಾಜಧಾನಿ ಕೆ ರೂಪ ಮೇ ವಿಶ್ವಭರ ಮೇ ಅಪನಿ ವಿಶಿಷ್ಟ ಪಹಚಾನ್ ಬನಾ ಚುಕಾ ಹೇ. ವಿಜ್ಞಾನ, ಸೂಚನಾ ಪ್ರೌದ್ಯೋಗಿಕಿ, ಜೈವ ಪ್ರೌದ್ಯೋಗಿಕಿ, ಸ್ಟಾರ್ಟ್ಅಪ್ ತಥಾ ಅನುಸಂಧಾನ ಕೆ ಕ್ಷೇತ್ರ ಮೇ ಇಸ್ಕಿ ಉಪಲಬ್ಧಿಯಾ ಅದ್ವಿತೀಯ ಹೇ. ಪ್ರಗತಿ ತಭಿ ಸಾರ್ಥಕ ಹೋತಿ ಹೇ ಜಬ್ ವಹ ಅಪನಿ ಜಡೋ ಸೇ ಜುಡಿ ರಹೇ. ನಾಗ ಪ್ರಭು ಕೆಂಪೇಗೌಡ ಜಿ ಕಾ ಜೀವನ ಯುವಾ ಕೆ ಲಿ ಪ್ರೇರಣಾ ಕಾ ಸ್ರೋತ್ ಹೇ. ಉನ್ಹೊನೆ ಸೀಮಿತ ಸಂಸಾಧನೋ ಮೇ ಭಿ ಬಡೆ ಸಪ್ನೆ ದೇಖೆ ಔರ್ ಉನ್ಹೆ ಸಾಕಾರ ಕಿಯಾ. ಆಜ್ ಭಾರತ ವಿಕಸಿತ ಭಾರತ 2047 ಕೆ ಲಕ್ಷ್ಯ ಕಿ ಔರ್ ಅಗ್ರಸರ್ ಹೇ. ಇಸ್ ಲಕ್ಷ್ಯ ಕಿ ಪ್ರಾಪ್ತಿ ಕೆ ಲಿ ಹಮೇ ಭಿ ಕೆಂಪೇಗೌಡ ಜಿ ಕಿ ತರಹ ದೂರದರ್ಶಿತಾ, ನವಾಚಾರ, ಪರಿಶ್ರಮ ಔರ್ ಸಮರ್ಪಣ ಕಿ ಭಾವನಾ ಕೋ ಅಪನಾನಾ ಹೋಗಾ. ಹಮೇ ಇಸ್ ಗೌರವಶಾಲಿ ಪರಂಪರಾ ಕೋ ಆಗೆ ಬಢಾತೆ ಹುವೆ ಐಸಾ ಸಮಾಜ ನಿರ್ಮಿತ ಕರ್ನಾ ಹೇ ಜಹಾ ವಿಕಾಸ್ ಕೆ ಸಾಥ್ ಸಂವೇದನಶೀಲತಾ, ಸಮೃದ್ಧಿ ಕೆ ಸಾಥ್ ಸಮಾನತಾ ಔರ್ ಪ್ರಗತಿ ಕೆ ಸಾಥ್ ಪರ್ಯಾವರಣ ಸಂರಕ್ಷಣ ಸುನಿಶ್ಚಿತ ಹೋ.
1: ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಹೀಗೆ.
3: ಕೆಂಪೇಗೌಡರು ಅಂದ ತಕ್ಷಣ ನಮ್ಮ ಬೆಂಗಳೂರು ನಗರದ ಒಂದು ಏಳಿಗೆ. ಅವರು ಯಾವ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಬೆಂಗಳೂರು ನಗರವನ್ನು ಕಟ್ಟತಕ್ಕಂಥದ್ದಕ್ಕೆ ತೀರ್ಮಾನಗಳನ್ನು ಮಾಡಿದ್ರು, ಆ ಒಂದು ತೀರ್ಮಾನದ ಕ್ಷಣ ಬಹುಶಃ ಬೆಂಗಳೂರು ನಗರ ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತಕ್ಕಂಥದ್ರಲ್ಲಿ ಬಹುಶಃ ಕೆಂಪೇಗೌಡರ ದೂರದೃಷ್ಟಿಯಿಂದ ಈ ಬೆಂಗಳೂರು ನಗರವನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ನಾವು ಪ್ರತಿ ಸಂದರ್ಭದಲ್ಲಿ ಹೇಳ್ತೇವೆ, 1000 ಒಂದು ಸರೋವರಗಳನ್ನು ಕಟ್ಟಿದಂತ ಕೆಂಪೇಗೌಡರ ಬಗ್ಗೆ ನಾವು ನೆನೆಸ್ಕೋತೀವಿ. ಆದರೆ ಇವತ್ತು ನಾವು ನೀರಿನ ಹಂಚಿಕೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಹುಶಃ ಅವರು ಕಟ್ಟಿದಂತ ಕೆರೆಗಳನ್ನ ನಾವು ಉಳಿಸ್ಕೊಂಡ್ ಬಂದಿದ್ದೇವೆ. ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂತ ಹೆಸರಿನಲ್ಲಿ ಹಲವಾರು ಕೆರೆಗಳನ್ನ ನಾವು ಮುಚ್ಚಾಕಿದ್ದೇವೆ. ಅವರು ಕಟ್ಟಿದಂತ ಕೆರೆಗಳನ್ನು ಉಳಿಸಿದ್ರೆ ಇವತ್ತು ಬೆಂಗಳೂರು ನಗರಕ್ಕೆ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಯ್ತು. ಆದರೆ ನಮ್ಮ ಒಂದು ಭೂಮಿಗಳ ಮೇಲೆ ಇರ್ತಕ್ಕಂಥ ವ್ಯಾಮೋಹ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವೇ ಕಾರಣಕರ್ತರಿದ್ದೇವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮುಂದಿನ ದಿನಗಳು ಈ ಬೆಂಗಳೂರು ನಗರ ಬೆಳೆದಿರತಕ್ಕಂಥ ಪರಿಸ್ಥಿತಿಗಳನ್ನು ನೋಡಿದ್ರೆ ಮುಂದೆ ನೀರಿನ ಸಮಸ್ಯೆಯನ್ನು ನಾವೇನು ಎದುರಿಸಬೇಕಾಗ್ತದೆ ಅದರ ಬಗ್ಗೆ ಈಗಾಗಲೇ ಬಹಳ ಚರ್ಚೆ ಮಾಡ್ತೀವಿ. ಆದರೆ ಇದಕ್ಕೆ ಪರಿಹಾರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತಿನ ಈ ಕಾರ್ಯಕ್ರಮ

0: ದೇಶದಲ್ಲಿ ಉಪರಾಷ್ಟ್ರಪತಿಗಳೇನಿದ್ದಾರೆ ಅವರಿಗೆ ಈ ಒಂದು ನೀರಿನ ಸಮಸ್ಯೆಯ ವಿಷಯದಲ್ಲಿ ಬಹಳ ವಿಷಯಗಳನ್ನು ಅವರು ಸಂಗ್ರಹಿಸಿದ್ದಾರೆ. ಹಾಗೂ ನೀರಿನ ಹಂಚಿಕೆಯಲ್ಲಿ ಇರತಕ್ಕಂಥ ಹಲವಾರು ಸಮಸ್ಯೆಗಳೇನಿದೆ ಅದರ ಸಂಪೂರ್ಣ ಅರಿವು ನಮ್ಮ ಉಪರಾಷ್ಟ್ರಪತಿಗಳಿರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಬಹುಶಃ ಕನ್ನಡ ನಾಡಿಗೆ, ಕರ್ನಾಟಕಕ್ಕೆ, ಬೆಂಗಳೂರು ನಗರ ಇದು ಕೇವಲ ಒಂದು ಸಮಾಜ ಇಲ್ಲ, ಕನ್ನಡಿಗರಿಗೆ ಸೇರಿರ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಈ ನಗರ ಈ ದೇಶದ ಹಲವಾರು ಭಾಗದಿಂದ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೆರಳು ಜೀವನವನ್ನು ಕೊಟ್ಟಿರ್ತಕ್ಕಂಥ ನಗರ ಇದು. ಈ ನಗರದಲ್ಲಿ ಮುಂದಿನ ದಿನಗಳು ನೀರಿನ ಒಂದು ಅಭಾವವನ್ನು ನಾವೇನ್ ಕಾಣ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಗೌರವಯುತ ಉಪರಾಷ್ಟ್ರಪತಿಗಳಿಗೆ ಈ ವಿಷಯದಲ್ಲಿ ತಾವು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕರ್ನಾಟಕದಲ್ಲಿ ಇರತಕ್ಕಂತಹ ನೀರಿನ ಸಮಸ್ಯೆ ಬಗ್ಗೆ ತಾವು ಸ್ವಲ್ಪ ನಮ್ಮ ಪರವಾಗಿ ದೆಹಲಿಯಲ್ಲಿ ಧ್ವನಿಗೂಡಿಸಿದ್ರೆ ಬಹುಶಃ ನಮಗೆ ದೊಡ್ಡ ಶಕ್ತಿ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ನಿಮ್ಮೆಲ್ಲರಿಗೆ ಕೆಂಪೇಗೌಡರ ಈ ಒಂದು ಜಯಂತ್ಯೋತ್ಸವದಲ್ಲಿ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.
1: ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾ ನಂದನಾಥ ಮಹಾಸ್ವಾಮೀಜಿಯವರು ಹೀಗೆ ಮಾತನಾಡಿದರು.
2: ಕೆಂಪೇಗೌಡ ಕೇವಲ ಭೌತಿಕವಾಗಿ ನಗರವನ್ನು ಸೃಷ್ಟಿ ಮಾಡಿ ಹೋಗಲಿಲ್ಲ. ಕೆಂಪೇಗೌಡರನ್ನ ನಾಡಪ್ರಭು ಅಂತ ಅಷ್ಟೇ ಕರೆಯೋದಿಲ್ಲ, ಧರ್ಮಪ್ರಭುಗಳಂತಲೂ ಕೂಡ ಕರೀತಾರೆ. ನಮ್ಮ ಪರಂಪರೆಯಲ್ಲಿ ವ್ಯಕ್ತಿಯ ಹುಟ್ಟು ಮುಕ್ತಿಗೋಸ್ಕರ ಅಂತಾನೆ ಗೊತ್ತು. ಆ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಮೂರು ದಾರಿಗಳನ್ನು ನಮ್ಮ ಹಿರಿಯರು ಹಾಕಿಕೊಟ್ಟು ಹೋಗಿದ್ದಾರೆ. ಸೆಲ್ಫ್ಲೆಸ್ ಸರ್ವಿಸ್, ಡಿವೋಷನ್ ಟುವರ್ಡ್ಸ್ ದ ಅಲ್ಟಿಮೇಟ್ ಗಾಡ್ ಅಂಡ್ ಅಕ್ವೈರಿಂಗ್ ದ ಅಲ್ಟಿಮೇಟ್ ವಿಸ್ಡಮ್. ನಿಷ್ಕಾಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು, ಭಕ್ತಿಯನ್ನು ಮಾಡ್ತಕ್ಕಂಥದ್ದು, ಜನಮಾನಸದಲ್ಲಿ ಭಕ್ತಿಯನ್ನು ಮೂಡಿಸ್ತಕ್ಕಂಥದ್ದು, ನಂತರದಲ್ಲಿ ಜ್ಞಾನವನ್ನು. ಕೆಂಪೇಗೌಡರು ಇವತ್ತಿಗೂ ಮಾನ್ಯ, ಇನ್ನು ಸಾವಿರ ವರ್ಷಗಳ ನಂತರದಲ್ಲಿ ಕೂಡ ಮಾನ್ಯರಾಗ್ತಾರೆ. ಕಾರಣ ಏನಂತಂದ್ರೆ ಸ್ವತಃ ಸೇವೆಯನ್ನು ಮಾಡಿ ಪುನೀತರಾದಂತಹ ವ್ಯಕ್ತಿ. ಕೇವಲ ಸೇವೆ ಅಷ್ಟೇ ಅಲ್ಲ, ಭಕ್ತಿ ಇಲ್ಲದೇ ಹೋದದ್ದಾದ್ರೆ ಜನ ನಾಸ್ತಿಕರಾಗಿ ಹೋಗ್ತಾರೆ, ಜಡಗಟ್ಟಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮತಾವಲಂಬಿಗಳಿಗೂ ಕೂಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಕೊಟ್ಟು ಸ್ವತಃ ಧರ್ಮಪ್ರಭುಗಳಾದಂತಹವರು. ಕೊನೆಗೆ ಜ್ಞಾನ ಇಲ್ಲದೇ ಹೋದದ್ದಾದ್ರೆ ಬೋಧಾರಣ್ಯ ಸಾಧನೆ ಸಾಕ್ಷಾತ್ ಮೋಕ್ಷಕ ಸಾಧನ. ಮೋಕ್ಷ ಇಲ್ಲ, ಮೋಕ್ಷ ನಮಗೆ ಸಿಗಬೇಕು ಅಂದ್ರೆ, ಮುಕ್ತಿ ಸಿಗಬೇಕು ಅಂದ್ರೆ, ಅಲ್ಟಿಮೇಟ್ ಲಿಬರೇಷನ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಇಗ್ನೋರೆನ್ಸ್ ನಮಗೆ ಸಿಗಬೇಕು ಅಂತ ಅಂದ್ರೆ ನಮಗೆ ಸೇವೆನು ಬೇಕು, ಭಕ್ತಿ ಬೇಕು, ಅದರ ಜೊತೆಯಲ್ಲಿ ಜ್ಞಾನ ಬೇಕು. ಅಂತಹ ಜ್ಞಾನ ಕೇಂದ್ರಗಳನ್ನು ಕೂಡ ಸೃಷ್ಟಿಸಿಕೊಟ್ಟಂತವರು ಕೆಂಪೇಗೌಡರು. ಇಂತೆಲ್ಲವನ್ನು ಕೂಡ ನಮಗೆ ಕಟ್ಟಿ ಕೊಟ್ಟು ಹೋಗಿರ್ತಕ್ಕಂಥ ಕೆಂಪೇಗೌಡರು ನಾವು ಸ್ಮರಿಸೋದ್ರಿಂದ ನಮ್ಮ ಬದುಕು ಪುನೀತ ಆಗುತ್ತೆ. ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಈ ಕಾರ್ಯಕ್ರಮಕ್ಕೆ ಭೈರವೇಶ್ವರ ಸ್ವಾಮಿ ಪೂರ್ಣ ಆಶೀರ್ವಾದವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ.
1: ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಮಠದ ಶ್ರೀ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರಿಗೂ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹಲವು ಗಣ್ಯರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಷ್ಟಗೀತೆಯಿಂದ ಆರಂಭವಾದ ಕಾರ್ಯಕ್ರಮ ರಾಷ್ಟಗೀತೆಯೊಂದಿಗೆ ಮುಕ್ತಾಯವಾಯಿತು.

0: ಇದುವರೆಗೆ ಭಾರತದ ಉಪರಾಷ್ಟಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಜೂನ್ 27ರಂದು ಬೆಂಗಳೂರಿನಲ್ಲಿ ಭಾಗವಹಿಸಿದ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಕೆವಿ ಕೃಷ್ಣಪ್ಪ, ಪ್ರಸ್ತುತಿ ಮತ್ತು ಸಂಕಲನ ದಾಕ್ಷಾಯಣಿ ಪಿ, ತಾಂತ್ರಿಕ ಸಹಕಾರ ಬಿ ಉಮಾ ಹಾಗೂ ತಮಿಳ್ ಅರಸಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಹಾಗೂ ಡಾ ಎಎಸ್ ಶಂಕರ ನಾರಾಯಣ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಚಿತ್ರಗೀತೆಗಳು ಅಜೀವ ಚಿತ್ರದ ಗೀತೆ ಧ್ವನಿ ಸ್ವಾತಿಯವರದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ.

0: ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
1: ಜೂನ್ 28 ಪೋಲಿಯೋ ಭಾನುವಾರ, ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆತ್ಮೀಕರಿಗೆ ಗಮನಿಸಿ, ಈ ಬೆಳಿಗ್ಗೆ 9:35 ಭಾವಗೀತೆಗಳು, 10 ಗಂಟೆಗೆ ಹಾಡು ಮಾತಾಡಿ, ದಿನ ವಿಶೇಷ ಕತೆ ನಿಮ್ಮ ಜೊತೆ. 11 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟವನ್ನುದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರ. ಈ ಭಾಷಣದ ಕನ್ನಡ ಅವತರಣಿಕೆ ಈ ಬೆಳಿಗ್ಗೆ 11:30. ಹಾಗೆ ಗಮನಿಸಿ, ಈ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮದ ಪ್ರಸ್ತುತಿ ಎಂಕೆ ಶಿವಕುಮಾರ್, ನಿರ್ವಹಣೆ ಎಸ್ಆರ್ ಭಟ್ ಅವರದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಮಿಕ್ಸ್ ಮೇಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಹಾಗೆ ದಿನ ವಿಶೇಷದ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳಂತೆ. ನಿಮ್ಮ ಸಂದೇಶಗಳು ಕೂಡ ಸಾಕಷ್ಟು ಇದ್ದಾವೆ, ಸಂದೇಶಗಳನ್ನು ಓದ್ತೇನೆ, ದಿನ ವಿಶೇಷತೆ ಕೂಡ ತಿಳ್ಕೊಳ್ಳಂತೆ. ಮೊದಲಿಗೆ ಈ ಗೀತೆ ನಿಮಗಾಗಿ.

ಆತ್ಮೀಕರೆ ಗೀತೆಯನ್ನ ಕೇಳಿ ಬಂದ್ರೆ ಇನ್ನ ದಿನ ವಿಶೇಷತೆ ಏನಿದೆ ನೋಡೋಣ. ಪಿ ನರಸಿಂಹರಾವ್, ಎಲ್ಲರೂ ಬಹುತೇಕ ಈ ಹೆಸರನ್ನ ಕೇಳಿದಿರಿ. ಪ್ರಧಾನಿ ಸ್ಥಾನಕ್ಕೇರಿದ ಮೊದಲ ದಕ್ಷಿಣ ಭಾರತೀಯ ಪಿ ವಿ ನರಸಿಂಹರಾವ್ ಅವರು 1921 ಜೂನ್ 28 ತೆಲಂಗಾಣದ ಲಕ್ನೇಪಲ್ಲಿ ಗ್ರಾಮದಲ್ಲಿ ಜನಿಸ್ತಾರೆ. 1991-96 ಅವಧಿಯಲ್ಲಿ ಪ್ರಧಾನಿಯಾಗಿರ್ತಾರೆ, ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥವರು. ಅವರ ಸಂಪುಟದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿತ್ತ ಸಚಿವರಾಗಿದ್ದರು. ಇವರ ಅಧಿಕಾರಾವಧಿಯಲ್ಲಿಯೇ ಆರ್ಥಿಕ ಉದಾರೀಕರಣ ನೀತಿಗಳು ಜಾರಿಗೊಂಡವು. ಶ್ರೀತ ಪಿ ವಿ ನರಸಿಂಹರಾವ್ ಅವರು 1921 ಜನಿಸಿದರೆ 2004 ಡಿಸೆಂಬರ್ 23 ನಿಧನ ಹೊಂದುತ್ತಾರೆ. ಸೊ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂಥವರು ಪಿ ವಿ ನರಸಿಂಹರಾವ್ರು. ಅವರಿಗೆ ಇಂದು ಜನ್ಮದಿನ ಶುಭಾಶಯವನ್ನು ಕೋರೋಣ. ಈಗ ಇನ್ನೊಂದು ಗೀತೆ ನಿಮಗಾಗಿ, ನಂತರ ನಿಮ್ಮ ಸಂದೇಶಗಳು ಸಾಕಷ್ಟು ಇದೆ, ಓದ್ತೇನಂತೆ. ದಿನ ವಿಶೇಷತೆಯನ್ನು ಕೂಡ ನೋಡೋಣಂತೆ. ಹಾಗೆ ಗಮನಿಸಿ, ಇವತ್ತು ಜೂನ್ 28 ಭಾನುವಾರ, ಪೋಲಿಯೋ ದಿನ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಹನಿಗಳನ್ನು ಹಾಕಿಸಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನ ದಿನ ವಿಶೇಷದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಸಮನ್ವಯ ಕವಿ ಎಂದೇ ಪ್ರಸಿದ್ಧರಾದಂತಹ ಚನ್ನವೀರ ಕಣವಿಯವರ ಜನ್ಮದಿನವೆಂದು. ಹೌದು, ಚನ್ನವೀರ ಕಣವಿಯವರು 1928 ಜೂನ್ 28 ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಜನಿಸ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಗೌರವ ಸೇರಿದಂತಹ ಹಲವು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಸಾಹಿತ್ಯ ವಲಯದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದಂತಹ ಇವರು 2022 ಫೆಬ್ರವರಿ 16 ನಿಧನರಾಗ್ತಾರೆ. ಆದರೆ ಇವತ್ತು ಕೂಡ ಸಾಹಿತ್ಯ ಹಿನ್ನೆಲೆಯಲ್ಲಿ ಅವರು ಜೀವಂತವಾಗಿ ನಮ್ಮ ನಿಮ್ಮ ನಡುವೆ ಇದ್ದಾರೆ. ಸೊ ಇಂತಹ ಸಮನ್ವಯ ಕವಿ ಚನ್ನವೀರ ಕಣವಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರೋಣ, ಅವರ ಸಾಹಿತ್ಯವನ್ನು ಓದೋಣ. ಈಗ ಇನ್ನೊಂದು ಗೀತೆ, ನಂತರ ನಿಮ್ಮ ಸಂದೇಶಗಳು ಮತ್ತೆ ವಿಶೇಷತೆ ನೋಡೋಣ. ಗಮನಿಸಿ, 9:35 ಭಾವಗೀತೆಗಳು, 10 ಗಂಟೆಗೆ ಹಾಡು ಮಾತಾಡು, ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ.

ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಾಗೆ ದಿನ ವಿಶೇಷ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ನೋಡಿ, ಇಂದು ರಾಷ್ಟ್ರೀಯ ವಿಮಾ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾರಂತ್ರಿ. ವಿಮೆಗಳು ಸಾಕಷ್ಟಿದೆ ಬದುಕಿನ ಭದ್ರತೆಗೆ. ಅಪಾಯಗಳು ಯಾವಾಗ ಹೇಗೆ ಬರುತ್ತೋ ಗೊತ್ತಿಲ್ಲ. ಆ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಮತ್ತು ಆ ಬಗ್ಗೆ ಸಮಾಜದಲ್ಲಿ ಕಾಳಜಿಯನ್ನು ಮೂಡಿಸ್ಲಿಕ್ಕೆ, ಜೀವನ ಅತ್ಯಂತ ದೊಡ್ಡದು ಎಂಬ ವಿಷಯನ ತಿಳಿಸ್ಲಿಕ್ಕೆ ಇಂದು ರಾಷ್ಟ್ರೀಯ ವಿಮಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ.

ಸೊ ನಾವು ನೀವೆಲ್ಲ ಅಗತ್ಯಕ್ಕನುಗುಣವಾಗಿ ಜೀವನ ಭದ್ರತೆಯನ್ನು ಮಾಡಿಕೊಳ್ಳೋಣ. ಮೋಸಕ್ಕೆ ಒಳಗಾಗದೆ ಸಕಾರಾತ್ಮಕವಾಗಿ ಮತ್ತು ಪರಿಶೀಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ. ಈಗ ಇನ್ನೊಂದು ಗೀತೆ, ನಂತರ ನಿಮ್ಮ ಸಂದೇಶಗಳು ಓದ್ತೇನಂತೆ.

ಆತ್ಮೀಯ ಕೇಳಿದರೆ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮ. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. 11 ಗಂಟೆಯಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರ. ಈ ಭಾಷಣದ ಕನ್ನಡ ಅವತರಣಿಕೆ ಈ ಬೆಳಿಗ್ಗೆ 11:30.

ಸಂಭ್ರಮದಿಂದ ಕೇಳಬಹುದು. ಈ ಭಾಷಣದ ಕನ್ನಡ ಅವತರಿಕೆಯ ಮರುಪ್ರಸಾರ ಇಂದು ರಾತ್ರಿ 8 ಗಂಟೆಗೆ. ಹಾಗೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನಸುದೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಎಂಕೆ ಶಿವಕುಮಾರ್, ನಿರ್ವಹಣೆ ಎಸ್ಆರ್ ಭಟ್ ಅವರದು. ಆತ್ಮೀಯರೇ, ಇವತ್ತು ಜೂನ್ 28 ಭಾನುವಾರ, ಪೋಲಿಯೋ ಲಸಿಕಾ ದಿನ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ, ನಿಮ್ಮಲ್ಲಿರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ಎಲ್ಲರೂ ಕೂಡ ನೀವು ಹೇಳಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗ್ರಿ, 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸಿ ಪೋಲಿಯೋ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ನಾವೆಲ್ಲ ಕೈ ಜೋಡಿಸೋಣಂತೆ. ಈಗ ಇನ್ನೊಂದು ಗೀತೆ ನಿಮಗಾಗಿಯೇ.

0: ಇದುವರೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳಿದರೆ ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು, ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. 11 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಭಾವಗೀತೆಗಳು ಜೆ ಶೂರದ್ರಪ್ಪ ಅವರ ರಚನೆ. ನಾವಿಬ್ಬರು ಅಂದು ಧ್ವನಿ ಎಂದುದರ್ ಹೆಚ್ ಪೂಜಾರ್.

ಕೇಳಿದ್ರೆ ಭಾವಗೀತೆಯನ್ನ ಕೇಳಿದ್ರಿ. ಇನ್ನ ನಿಮ್ಮ ಸಂದೇಶಗಳತ್ತ ಗಮನವನ್ನು ಹರಿಸೋಣ. ಯಾರಿದು ಪ್ರತಿಭಾ ನಾಯಕರು ಶಿವಮೊಗ್ಗದಿಂದ ಇವತ್ತಿನ ಗೀತಾರಾಧನೆಯಲ್ಲಿ ದೇವಸ್ಥಾನದ ಕಲಶದ ಮಹತ್ವದ ಬಗ್ಗೆ ಮಾಹಿತಿ. ಕೊರಜಿಗೆಯವರ ಕಥನದಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ಯಾರು ನಮಗೆ ಸಹಾಯ ಮಾಡುತ್ತಾರೋ ಅವರೇ ನಮ್ಮ ಹಿತೈಷಿಗಳೆಂದು ರಾಮದಾಸರ ಜೀವನ ಘಟನೆ ಎಂದು ಹೇಳಿದ್ರು. ತುಂಬಾ ಚೆನ್ನಾಗಿತ್ತು, ಧನ್ಯವಾದ, ಕಾರ್ಯಕ್ರಮ ಸೂಪರ್ ಅಂತ ಕಳಿಸಿದಿರಿ ಪ್ರತಿಭಾ ನಾಯಕರೇ, ನಿಮಗೂ ಕೂಡ ಧನ್ಯವಾದ. ಇನ್ನ ಶುಭೋದಯ ಸರ್, ಇದನ್ನ ಚಿಂತನ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ವಿಷಯ ತುಂಬಾ ಚೆನ್ನಾಗಿತ್ತು, ಅತ್ಯುತ್ತಮವಾಗಿತ್ತು ಅಂತೇಳಿ ಅಶ್ವಿನಿ ಪ್ರದೀಪ್ ಅವರು ಕಳಿಸಿದ್ದಾರೆ. ಕರ್ನಾಟಕ ಬೆಳಕೆಯಲ್ಲಿ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ಚಿಕ್ಕನಲ್ಲೂರಿಂದ ಅಶ್ವಿನಿ ಪ್ರದೀಪ್ ಅವರು. ಇನ್ನ ಯಾರಿದು, ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿ ಉಮೇಶ್ ಸಿರಿಕೆರೆಯಿಂದ. ಸೊ ನಿಮಗೂ ಕೂಡ ನಿಲಯದ ಪರವಾಗಿ ಧನ್ಯವಾದ. ಇನ್ನುಳಿದ ಸಂದೇಶ ಓದ್ತೇನೆ. ಈ ಗೀತೆಯ ನಂತರ ವಿ ಸಿ ಐರ್ ಸಂಗ್ ಅವರ ರಚನೆ ಈ ಮಲ್ಲಿಗೆ ಈ ಗುಲಾಬಿ, ಧ್ವನಿ ಹುಮಾಯೂನ್ ಹರ್ಲಾಪುರ್.

ಆತ್ಮೀಯ ಕೇಳಿದರೆ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಭಾವಗೀತೆಗಳನ್ನ ಕೇಳ್ತಾ ಇರುವಿರಿ. ಇನ್ನು ನಿಮ್ಮ ಸಂದೇಶದ ಗಮನವನ್ನ ಹರಿಸೋದಾದ್ರೆ, ನಮಸ್ತೆ ಸರ್, ಇಂದಿನೆಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿವೆ. ಬೆಳಿಗ್ಗೆ 7:15ಕ್ಕೆ ಪ್ರಸಾರದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ವಿಷಯವಾಗಿ ಭದ್ರಾವತಿಯ ಜ್ಯೋತಿ ರಾಜಶೇಖರ್ ಅವರು ಮಾತಾಡಿದ್ದು, ನಾಡಿನ ಧೀಮಂತ ಮಹಿಳೆಯರ ಸಾಧನೆ, ಛಲ, ಧೈರ್ಯ, ಸಾಹಸಗಾಥೆಗಳನ್ನು ಪರಿಚಯಿಸಿದ್ದು ನಿಜಕ್ಕೂ ಮೆಚ್ಚುಗೆಯಾಯಿತು. ಪ್ರಸಾರ ಮಾಡಿದ ನಿಲಯಕ್ಕೂ ತಮಗೂ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಅಜ್ಜಂಪುರದಿಂದ ಮಂಜುಳಾ ರಾಘವೇಂದ್ರಾಚಾರ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಸೊ ನಿಮಗೂ ಧನ್ಯವಾದ. ಇನ್ನು ಗುಡ್ ಮಾರ್ನಿಂಗ್ ಆಕಾಶವಾಣಿ ತೇಜಿ ಕಲಾಕರ್ಣ ಚಿನ್ಮಯಿ ನ್ಯಾಮತಿಯಿಂದ ಕಾರ್ಯಕ್ರಮ ಸೂಪರ್. ಸೊ ನಿಮಗೂ ಕೂಡ ಧನ್ಯವಾದಗಳು. ಈಗ ಇನ್ನೊಂದು ಗೀತೆಯನ್ನು ಕೇಳೋಣ, ನಂತರ ನಿಮ್ಮ ಸಂದೇಶಗಳನ್ನು ಓದ್ತೇನೆ. ಯಾರಿದು? ಡಾಕ್ಟರ್ ಬುದ್ದಣ್ಣ ಹಿಂಗಮಿರಿ ಅವರ ರಚನೆ, ನಾಡಪ್ರೇಮ ನಮ್ಮಲ್ಲಿ, ವೃಂದಗಾನದಲ್ಲಿ ಕೇಳಿ.

ಭಾವಗೀತೆಗಳನ್ನು ಕೇಳ್ತಾ ಇರಿದ್ರಿ. ಎಲ್ಲರೂ ಗಮನಿಸಿ, ಇಂದು ಜೂನ್ 28 ಭಾನುವಾರ, ಪೋಲಿಯೋ ದಿನ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ, ನಮ್ಮ ಮಕ್ಕಳಿರಲಿ, ಅಕ್ಕಪಕ್ಕದವ್ರಿಗಿರಲಿ, ಗೊತ್ತಿದ್ದ ಎಲ್ಲ ಮಕ್ಕಳಿಗೂ ಕೂಡ ಹತ್ತಿರದ ಅಂಗನವಾಡಿ ಇದೆ, ಆಸ್ಪತ್ರೆಗಳಿರ್ತವೆ. ಸೊ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಪೋಲಿಯೋ ಹನಿಗಳನ್ನು ಹಾಕ್ತಾರೆ. 2 ಹನಿ ಪೋಲಿಯೋ ಹನಿಗಳನ್ನು ಮಕ್ಕಳಿಗೆ ಹಾಕಿಸಿ ಪೋಲಿಯೋ ಮುಕ್ತ ಸಮಾಜವನ್ನು ನಾವು ನೀವೆಲ್ಲ ಸೇರಿ ನಿರ್ಮಾಣ ಮಾಡೋಣಂತೆ. ಹಾಗೆ ಈ ಬೆಳಿಗ್ಗೆ 11 ಗಂಟೆಯಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಮನ್ ಕಿ ಬಾತ್, ಅಂದರೆ ಮನದ ಮಾತು ಕಾರ್ಯಕ್ರಮದ ನೇರ ಪ್ರಸಾರ. ಇನ್ನು ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಹಿಳಾ ಸಬಲೀಕರಣದ ಧ್ವನಿ, ಈ ಕುರಿತು ಡಾಕ್ಟರ್ ಮಾನಸ ನಾಗಭೂಷಣಂ ಅವರಿಂದ ಮಾಹಿತಿ. 12:35 ಕ್ಯಾನ್ಸರ್ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. 3 ಗಂಟೆಗೆ ಚಲನಚಿತ್ರ ಧ್ವನಿವಾಹಿನಿ ಅರುಣರಾಗ. ಗಮನಿಸಿ, ಇಂದು 4:00 ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರದಲ್ಲಿ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದ ಪ್ರಸ್ತುತಿ ಎಂಕೆ ಶಿವಕುಮಾರ್, ನಿರ್ವಹಣೆ ಎಸ್ಆರ್ ಭಟ್ ಅವರದು. ಇನ್ನು ನಿಮ್ಮ ಸಂದೇಶಗಳತ್ತ ಗಮನವನ್ನು ಹರಿಸೋಣ. ಶುಭ ಮುಂಜಾನೆ. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಮಂಜುನಾಥ್ ಅವರು ಲಕ್ಷ್ಮೀಶೇಖರ್ ಶಾಪಿಂದ ಕಳಿಸಿರಿ. ನಮಸ್ಕಾರ. ತಮಗೆ ಧನ್ಯವಾದ.

ಶುಭ ಮುಂಜಾನೆ ಸರ್. ಯಾರಿದು? ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲ್ವಾದಿಯವರು. ಇವತ್ತು 5 ವರ್ಷದೊಳಗಿನ ಮಕ್ಕಳಿಗೆ ಆರೋಗ್ಯದ ಮರೂಪಕವಾಗಿ ಪಲ್ಸ್ ಪೋಲಿಯೋ ನೀಡುವುದು. ಹೌದು. ಸೊ ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದು ಅಂತ ತಿಳಿಸಿದಿರಿ, ನಿಮಗೂ ಕೂಡ ಧನ್ಯವಾದ. ಇನ್ನು ನಮಸ್ತೆ, ಮುಂಜಾನೆಯಿಂದ FM ಮೂಡಿ ಬಂದ ಕಾರ್ಯಕ್ರಮಗಳು ಅದ್ಭುತವಾಗಿದ್ವು. ಪದ್ಮಪ್ಪನಗ ಫ್ಯಾಮಿಲಿ ಮೂಡಲ ವಿಠಲಾಪುರದಿಂದ. ಸೊ ನಿಮಗೂ ಕೂಡ ಧನ್ಯವಾದಗಳು. ಹೊನ್ನೂರಲ್ಲಿ ಅವರು ಕಾರ್ಯಕ್ರಮ ಸೂಪರ್, ಧನ್ಯವಾದ. ಪ್ರೀತಿ ಆಕಾಶವಾಣಿ ಮುಂಜಾನೆ ಶುಭಾಶಯಗಳು, ಎಲ್ಲ ಕಾರ್ಯಕ್ರಮಗಳು ಸೂಪರ್. ಕಿಷ್ಕಿಂಧ ನಗರ ಗಂಗಾವತಿಯಿಂದ ಈರಣ್ಣ ಅವರು. ಸೊ ನಿಮಗೂ ಧನ್ಯವಾದ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೋರಿಗ್ ಭಟ್ ಮಂಡಗದ್ದೆಯಿಂದ. ಈ ದಿನ ಮುಂಜಾನೆಯಿಂದ ಮೂಡಿ ಬಂದ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಸೊ ಧನ್ಯವಾದ ನಿಮಗೂ ಕೂಡ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ವನಿತಾ, ಮುನಿರಾಜು, ದೀಕ್ಷಾ, ಮಿಥುನ್ ಸಿದ್ದಾರೂಢ ನಗರದಿಂದ, ನಿಮಗೂ ಕೂಡ ಧನ್ಯವಾದ. ಇನ್ನು ಆದಿತ್ಯವಾರದ ಪ್ರಣಾಮಗಳು ಗಣೇಶ್ ಜಿ. ಯಾರಿದು? ವಿಶ್ವಾಸ್ ಸೌಳಂಗದಿಂದ. ಬೆಳಿಗ್ಗೆ ಭಕ್ತಿ ಗೀತೆ, ನಂತರ ಕರುಣಾಳ ಬವಳಿಕೆ. ಇದರಲ್ಲಿ ಸಂತ ರಾಮದಾಸ್ ಮತ್ತು ಶಿಷ್ಯನ ಪ್ರಾಮಾಣಿಕತೆ ಬಗ್ಗೆ ಕಿರು ನೀತಿ ಕತೆ ತುಂಬ ಚೆನ್ನಾಗಿತ್ತು. ಹೆಲ್ತ್ ಇಂಡ್ಸ್ ಬಾನುಲಿ ಕಾರ್ಯಕ್ರಮಗಳು ಸೂಪರ್. ಹಾಗೆ ಸುಮಧುರ ಚಿತ್ರಗೀತೆಗಳು, ಭಾವಗೀತೆ ಎಲ್ಲವೂ ಅವಿಸ್ಮರಣೀಯವಾಗಿದೆ. ನಿಮಗೆ, ಆಕಾಶವಾಣಿಗೆ ಧನ್ಯವಾದಗಳು ಅಂತೇಳಿ ವಿಶ್ವಾಸ್ ಸೌಳಂಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಯಾರಿದು? ಹಂಪಣ್ಣ ನ್ಯಾಮತಿಯಿಂದ. ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ದೇವಸ್ಥಾನಗಳ ಕಳಸಗಳ ಬಗ್ಗೆ ಮಾಹಿತಿ ನೀಡಿದ್ದು ತುಂಬ ಚೆನ್ನಾಗಿತ್ತು, ನಿಮಗೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ಇನ್ನು ಹಾಯ್, ಗುಡ್ ಮಾರ್ನಿಂಗ್ ಗುರುಜಿ, ಟುಡೇ ಆಲ್ ಪ್ರೋಗ್ರಾಮ್ ಮಿಕ್ಸ್ ಮೆಲೋಡಿ ಸೂಪರ್ ಸೂಪರ್ ಸಾಂಗ್ ಅಂತ ಹೇಳ್ಬಿಟ್ಟು ಬಿ ಎಚ್ ಆಂಜನೇಯ ಅವರು ಸಂದೇಶವನ್ನು ಕಳಿಸಿದ್ದೀರಿ, ನಿಮಗೂ ಕೂಡ ಧನ್ಯವಾದ. ಇನ್ನು ಬೀದರ್ ಜಿಲ್ಲೆ ಹುಮ್ನಾಬಾದಿಂದ, ಹಳ್ಳಿ ಕೇಡ ಬೀದಿಯಿಂದ ಉಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿಯವರು. ಬೆಳಗ್ಗೆಯಿಂದ ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾದ ಹಾಡುಗಳು, ಬಂಧನ ಚಿತ್ರ ನೂರದ ನೆನಪು, ಎದೆಯಾಳದಿಂದ ಗೀತೆ ಕೇಳಿ ಭಾಳ ಸಂತೋಷ ಆಯಿತು, ಪ್ರಸಾರ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು ಅಂತ ಹೇಳಿಬಿಟ್ಟು ಕಳಿಸಿದ್ದೀರಿ. ಸೊ ನಿಮಗೂ ಕೂಡ ಧನ್ಯವಾದಗಳು. ಸೊ ಈಗ ಇನ್ನೊಂದು ಗೀತೆಯನ್ನು ಕೇಳೋಣ, ನಂತರ ನಿಮ್ಮ ಸಂದೇಶಗಳನ್ನು ಓದ್ತೇನಂತೆ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಬಳೆಗಾರ ಚೆನ್ನಯ್ಯ, ಧ್ವನಿ ಸಿ ಅಶ್ವಥ್ ಅವರದು.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಕೇಳಿದರೆ ಗಮನಿಸಿ, ಇಂದು ಜೂನ್ 28 ಪೋಲಿಯೋ ಲಸಿಕಾ ದಿನ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಹನಿಯನ್ನು ಹಾಕಿಸಿ. ಹತ್ತಿರದಲ್ಲೇ ನಿಮ್ಮ ಮನೆ ಹತ್ತಿರದಲ್ಲೇ ಇರುತ್ತೆ, ನಿಮ್ಮ ಮನೆ ಮಕ್ಕಳಿಗೆ ಅಕ್ಕಪಕ್ಕದ ಮಕ್ಕಳಿಗೂ ಕೂಡ ಹೇಳಿ ಹಾಕಿಸಿ. ಅಂಗನವಾಡಿ ಕೇಂದ್ರಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ನಮಗೆ ಈ ಪೋಲಿಯೋ ಹನಿಗಳನ್ನು ಮಕ್ಕಳಿಗೆ ಹಾಕ್ತಾರೆ. ಎಲ್ಲ ಮಕ್ಕಳಿಗೆ ಕೊಡಿಸಿ ಪೋಲಿಯೋ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋಣಂತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: 2 ಲಕ್ಷ ಏನಾಯ್ತಪ್ಪ?
4: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
6: ಅರೆ
4: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ. ಇದೆಲ್ಲ ಫ್ರಾಡ್.
4: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಆತ್ಮೀಯ ಕೇಳಿದರೆ ನಿಮಗೆಲ್ಲ ನಮಸ್ಕಾರ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಗಣೇಶ್ ಕೆಂಚನಾಲ್. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಕತೆ ಕಟ್ಟೋಣ, ಬನ್ನಿ. ಕತೆ ಆರಂಭ ನಮ್ಮದು, ಕತೆಯನ್ನು ಮುಂದುವರಿಸುವ ಕಾರ್ಯ ಕೆಲಸ ನಿಮ್ಮದು. ಇಂದು ಕೂಡ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಷ್ಟವಾಗುವ ಕಥೆಯನ್ನ, ನೀತಿ ಕಥೆಯನ್ನ ಹೊತ್ತು ತಂದಿದ್ದೇನೆ. ಕಥೆಯ ಆರಂಭ ನಮ್ಮದು, ಕಥೆಯನ್ನ ಮುಂದುವರಿಸುವ ಕಾರ್ಯ ಕೆಲಸ ನಿಮ್ಮದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9451572206000. ನೆನಪಿಡಿ, ಇನ್ನು ಮುಂದೆ ಬರ್ತಕ್ಕಂಥ ಸಂದೇಶಗಳು ಕತೆಗೆ ಸಂಬಂಧಿಸಿದಂತೆ ಮಾತ್ರ ಇರಲಿ ಅಂತ ಹೇಳ್ತಾ ಕಥೆಯನ್ನ ಶುರು ಮಾಡೋಕ್ಕಿಂತ ಮುಂಚೆ ಕೆಲವು ಸಂದೇಶಗಳಿದೆ, ಓದ್ಬಿಡ್ತೇನೆ. ಕತೆ ಶುರು ಮಾಡೋಣಂತೆ. ಯಾರಿದು? ಗುಡ್ ಮಾರ್ನಿಂಗ್, ಮಿಕ್ಸ್ ಮೆಲೋಡಿ ಸೂಪರ್ ಅಂಡ್ ಆಲ್ ಪ್ರೋಗ್ರಾಮ್ ಆಲ್ಸೋ ಸೂಪರ್ ಸ್ಟಾರ್ ಅಂತ ಹೇಳ್ಬಿಟ್ಟು ತೇಜಸ್ ಆರ್ ಕೆ ಮಾತೃಶ್ರೀ ನಿಲಯ ಜನ್ನಾಪುರದಿಂದ ಸಂದೇಶ ಕಳಿಸಿದಿರಿ, ನಿಮಗೆ ಕೂಡ ಧನ್ಯವಾದ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಗಣೇಶ್ ಸರ್ ನಮಸ್ಕಾರ, ಹೇಗಿದ್ದೀರಾ? ಬೆಳಗಿನ ಶುಭೋದಯ. ಬೆಳಗಿನ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. 7-15ಕ್ಕೆ ಪ್ರಸಾರವಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ವಿಶೇಷ ಕಾರ್ಯಕ್ರಮದಲ್ಲಿ ಜ್ಯೋತಿ ರಾಜಶೇಖರ್ ಮೇಡಮ್ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಎಲ್ಲ ಸ್ವತಂತ್ರ ಹೋರಾಟಗಾರರ ಮಹಿಳೆಯರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ತಿಳಿಸಿದ್ರು, ಅವರಿಗೆ ತುಂಬಿರುವುದು ಧನ್ಯವಾದಗಳು. ಇನ್ನು ಮಿಕ್ಸ್ ಮೆಲೋಡಿ ಹಾಡು ಸೂಪರ್ ಆಗಿತ್ತು, ಸೊ ಜನ್ಮದಿನ ಆಚರಿಸಿಕೊಂಡು ಎಲ್ರಿಗೂ ಧನ್ಯವಾದ. ಬಳೆಗಾರ ಚೆನ್ನಯ್ಯ ಅದ್ಭುತವಾದ ಒಂದು ಗೀತೆ, ತುಂಬಾ ಚೆನ್ನಾಗಿ ಇಷ್ಟ ಆಯಿತು, ನಿಮ್ಮ ಕತೆಗೆ ಕಾಯ್ತಾ ಇದ್ದೀವಿ ಅಂತ ತಿಳಿಸಿದಿರಿ. ಖಂಡಿತ ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಕತೆ ಶುರು ಮಾಡೋಣ, ಕಾಯ್ತಾ ಇರಿ. ಇನ್ನು ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಭಾನುವಾರದ ಶುಭಾಶಯ. ಬೆಳಗಿನ ಪ್ರಸಾದ ಎಲ್ಲ ಕಾರ್ಯಕ್ರಮ ಸೂಪರ್, ಜ್ಞಾನ ವೃದ್ಧಿಗೆ ಪೂರಕವಾಗಿ ಮೂಡಿ ಬಂದಿವೆ, ಸೊ ನಿಮಗೂ ಧನ್ಯವಾದ. ಚಿತ್ರಾ ಶಿವಕುಮಾರ್ ಹೊಸಮನೆಯಿಂದ,

ಬೆಳಿಗ್ಗೆ ಪ್ರಸಾರವಾದ ಜ್ಯೋತಿರಾಶಿಕರು ನಡೆಸಿಕೊಟ್ಟ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರ ಮಹಿಳೆಯರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು, ಅವರಿಗೆ ಅಭಿನಂದನೆಗಳು. ಮಿಕ್ಸ್ ಮೆಲೋಡಿಯಲ್ಲಿ ಮಾಹಿತಿಯೊಂದಿಗೆ ಕನ್ನಡ ಹಿಂದಿ ಚಿತ್ರಗೀತೆಗಳು ತುಂಬಾ ಇಷ್ಟ ಆಯಿತು, ಭಾವಗೀತೆಗಳು ತುಂಬಾ ಚೆನ್ನಾಗಿದ್ದು, ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಧನ್ಯವಾದ ಅಂತ ತಿಳಿಸಿದಿರಿ. ನಿಮಗೂ ಕೂಡ ಧನ್ಯವಾದ. ಶುಭೋದಯ ಗಣೇಶ್ ಜಿ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಶುಭಾಶಯಗಳು. ಹಿಂದೆ ಎಷ್ಟೇ ಬಾರಿ ಪಲ್ಸ್ ಪೋಲಿಯೋ ಹಾಕ್ಸಿದ್ರು, ಈ ಬಾರಿ ಕಡ್ಡಾಯವಾಗಿ ತಪ್ಪದೆ ಪಲ್ಸ್ ಪೋಲಿಯೋ ಹನಿ ಹಾಕಿಸ್ಲೇಬೇಕು. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದು ಕಾರ್ಯಕ್ರಮ ಸೂಪರ್. ಮಿಕ್ಸ್ ಮೆಲೋಡಿ ಹಾಡುಗಳಂತೂ ಸೂಪರ್ ಸೂಪರ್ ಅಂತ ಹೇಳಿಬಿಟ್ಟು ಭಾವಗೀತೆಗಳು ಅರ್ಥಪೂರ್ಣವಾಗಿತ್ತು. ಹುಟ್ಟು ಹಬ್ಬ ಆಚರಿಸಿಕೊಂಡವರು ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳಿಬಿಟ್ಟು ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು ಸಂದೇಶವನ್ನು ಕಳಿಸಿದಿರಿ. ನಿಮಗೂ ಕೂಡ ಧನ್ಯವಾದ. ಸಲ್ಮಾ ಟೀಚರ್ ಅವರು, ಆಲ್ ಪ್ರೋಗ್ರಾಮ್ ಸೂಪರ್ ಸರ್, ಸೊ ಧನ್ಯವಾದ. ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು, ಬೆಳಗಿನ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಸೂಪರ್ ಅಂತ ಕಳಿಸಿದಿರಿ, ಸೊ ನಿಮಗೂ ಧನ್ಯವಾದ. ಇನ್ನು ಇದರಿಂದ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಸರ್, ಪುಷ್ಪ ಸುರೇಶ್ ಶಿವಮೊಗ್ಗದಿಂದ, ಸೊ ನಿಮಗೂ ಧನ್ಯವಾದ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಆಶಾಗ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಆರೋಗ್ಯ ಮಾಹಿತಿ ಸೂಪರ್ ಸರ್, ಎಲ್ಲ ಕಾರ್ಯಕ್ರಮ ಆರಿಸ್ತಿದ್ದೀವಿ, ಒಂದಕ್ಕಿಂತ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಮೂಡಿ ಬಂದು ಭಕ್ತಿಗೀತೆಗಳು ಭಾವಗೀತೆಗಳು ಗೃಹ ಕರ್ಜಿಕೆಯವರ ಕಥನಕ ಸೂಪರ್. ಎಷ್ಟೋ ಜನರಿಗೆ ಈ ಕತೆ ಕೇಳಿ ಸಂತೋಷವಾಯಿತು. ಮಿಕ್ಸ್ ಮಲಡಿ ಹಿಂದಿ ಹಾಡುಗಳಂತೂ ಅದ್ಭುತವಾಗಿದ್ದು, ಸೊ ಧನ್ಯವಾದ ಅಂತ ತಿಳಿಸಿದಿರಿ. ಹಾಗೆ ಕಾಯ್ತೆಗೆ ಕಾಯ್ತಾ ಇದ್ದೇವೆ, ಖಂಡಿತ ಕತೆ ಶುರು ಮಾಡೋಣ. ನಿಮಗೆ ಧನ್ಯವಾದ. ಇನ್ನು ಶಿಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮನೆಯವರು, ಬೆಳಗಾವಿ ಜಿಲ್ಲೆಯಿಂದ ಚಿಕ್ಕೋಡ ಗ್ರಾಮದಿಂದ, ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದ ಅಂತ ತಿಳಿಸಿದಿರಿ. ನಿಮಗೂ ಕೂಡ ಧನ್ಯವಾದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯಕುಮಾರ್ ಅವರು, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬರ್ತಿವೆ, ಚಿತ್ರಗೀತೆಗಳಂತೂ ಸೂಪರ್, ಭಾವಗೀತೆಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದ್ದೀವಿ ಅಂತ ಕಳಿಸಿದಿರಿ. ನಿಮಗೂ ಕೂಡ ಧನ್ಯವಾದ. ಇನ್ನು ರಂಗಸ್ವಾಮಿ, ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಭಾನುವಾರದ ಶುಭಾಶಯಗಳು ಸರ್ ಅಂತ ಕಳಿಸಿದಿರಿ. ಸೊ ಕಾರ್ಯಕ್ರಮಗಳು ಕೇಳ್ತಾ ಇರಿ, ಸಂದೇಶಗಳನ್ನು ಮತ್ತೆ ಮತ್ತೆ ಕಳಿಸ್ತಾ ಇರಿ. ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳು. ಕಥೆಯನ್ನು ಶುರು ಮಾಡೋಣ ಈ ಗೀತೆಯ ನಂತರ.

ಗೀತೆಯನ್ನ ಕೇಳಿ ಬಂದ್ರೆ ಕಥೆಯನ್ನ ಶುರು ಮಾಡುವಂತ ಸಮಯ, ಕಥೆಯನ್ನ ಶುರು ಮಾಡುವಂತ ಸಮಯ. ಕತೆ ಶುರು ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಒಂದು ಗುರುಕುಲ, ಗುರು ಶಿಷ್ಯ ಪರಂಪರೆ ಉಳ್ಳಂತ ಒಂದು ಗುರುಕುಲ. ಶಿಷ್ಯಂದ್ರಿದ್ದಾರೆ, ಗುರುಗಳಿದ್ದಾರೆ, ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಶಿಷ್ಯಂದ್ರಾಗಲಿಕ್ಕೆ ಬರ್ತಿರ್ತಾರೆ. ಸೊ ಹೀಗೆ ಸಾಕ್ತಾ ಇತ್ತು ಗುರುಕುಲ ಶಿಕ್ಷಣ ಪದ್ಧತಿ. ಒಂದು ದಿವಸ ಒಬ್ಬ ಯಜಮಾನರು ಒಬ್ಬ ಹುಡುಗನನ್ನು ಕರ್ಕೊಬಂದು ಇವ್ರ ಹತ್ರ ನಿಲ್ಲಿಸ್ತಾನೆ. ಸ್ವಾಮಿ, ಇವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಹೇಳ್ಬಿಟ್ಟು. ಗುರುಗಳು ನೋಡ್ತಾರೆ, ಆಯಿತು ನಾನು ಶಿಷ್ಯನಾಗಿ ಸ್ವೀಕರಿಸ್ತೇನೆ ಅಂತ ಹೇಳ್ಬಿಟ್ಟು ಸ್ವೀಕರಿಸ್ತಾರೆ. ಗುರುಗಳು ಪಾಠ ಪ್ರವಚನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಜನ ಹುಡುಗರು ಶಿಷ್ಯಂದ್ರ ಬಳಗ ಅಲ್ಲಿರ್ತಾರೆ. ದಿನ ಕಳೆಯುತ್ತೆ. ಕೆಲವು ಸಮಯದ ನಂತರ ಆ ಹುಡುಗ ವಸ್ತ್ರದಲ್ಲಿ ಬಂದಿರ್ತಾನಲ್ಲ, ಬಂದಾಗ ಪಾಠ ಕೇಳ್ತಿರ್ಬೇಕಾರೆ, ಗುರುಗಳು ಪಾಠ ಮಾಡ್ತಿರ್ಬೇಕಾರೆ ಒಂದು ಘಟನೆ ನಡೆಯುತ್ತೆ. ಹಿಂದೆ ಏನು ನಡೆದಿರ್ಬೋದು ಆ ಗುರುಕುಲದಲ್ಲಿ, ಏನು ನಡೆದಿರ್ಬೋದು? ಕಥೆಯನ್ನೀಗ ನೀವು ಮುಂದುವರಿಸಿ.

ಮೊದಲೇ ಗೀತೆಯನ್ನ ಕೇಳಿ ಬಂದ್ರಿ, ಕತೆ ಶುರುವಾಗಿತ್ತು. ಒಂದು ಗುರುಕುಲ, ಗುರು ಶಿಷ್ಯ ಪರಂಪರೆಯಲ್ಲಿ ನಡೀತಕ್ಕಂಥ ಈ ಗುರುಕುಲ, ಸಾಕಷ್ಟು ಜನ ಶಿಷ್ಯಂದ್ರಿದ್ರು, ಗುರುಗಳು ಪಾಠ ಪ್ರವಚನಗಳು ಮಾಡ್ತಾ ಇರ್ತಾರೆ. ಒಂದು ದಿವಸ ಒಂದು ಹಳ್ಳಿಯಿಂದ ಹುಡುಗನ ಕರ್ಕ ಬರ್ತಾರ ತಂದೆ, ನನ್ನ ಮಗನಿಗೂ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತೇಳಿ ಗುರುಗಳ ಹತ್ರ ವಿನಂತಿ ಮಾಡ್ತಾರೆ. ಸೊ ಆ ಗುರುಗಳು ಆ ಹುಡುಗನನ್ನು ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ. ದಿನ ಕಳೆಯುತ್ತೆ. ಕೆಲವು ಸಮಯದ ನಂತರ ಗುರುಗಳು ಪಾಠ ಮಾಡ್ತಿರ್ತಾರೆ. ಆಗ ಏನು ನಡೆಯುತ್ತೆ, ಮುಂದೇನಾಗುತ್ತೆ ಅಂಥೇಳಿ ಕಥೆಯನ್ನು ನಿಲ್ಲಿಸಿದೆ, ಮುಂದುವರಿಸಿ ಅಂತ ಹೇಳಿಬಿಟ್ಟು. ಸೊ ಯಾರ್ಯಾರು ಕಳಿಸಿದ್ದಾರೆ ಕಥೆಯನ್ನು ಮುಂದುವರಿಸಿ ಸಂದೇಶ ನೋಡೋಣ. ಮುರಳಿಧರ ಶಿವಮೊಗ್ಗದಿಂದ, ಪಾಠ ಹೇಳಿಕೊಡುತ್ತಿರುವ ಗುರುಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಹೌದಾ ನೋಡುವ. ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಗುರುಕುಲದಲ್ಲಿ ಗುರುಗಳು ಪಾಠ ಮಾಡುವಾಗ ಆ ಹುಡುಗ ಏನಾದರೂ ಕೀಟ್ಲೆ ಮಾಡಬಹುದು, ಓಹೋ ನೋಡೋಣ. ಒಂದು ಸಿಂಹವು ಗುರುಕುಲಕ್ಕೆ ಬರುತ್ತದೆ, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ ನೋಡೋಣ. ರೂಪಾ ಎಚ್ ಪೊಲೀಸ್ ಕ್ವಾರ್ಟರ್ಸಿಂದ, ಬೆಳಗಿನ ಶುಭೋದಯ ಗಣೇಶ್ ಸರ್, ನಿಜವಾದ ಶಿಷ್ಯರೆಂದು ಪರೀಕ್ಷೆ ನಡೆಯುತ್ತದೆ ಅಲ್ವೇ? ಎಸ್ ನೋಡೋಣ. ನಮಸ್ತೆ ಸರ್, ಬಹಳ ದಿನಗಳಿಂದ ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ. ಇವತ್ತಿನ ಭಾನುವಾರದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ವಾರದ ಕತೆ ಕಾರ್ಯಕ್ರಮ ಕಾಣುತ್ತಾ ಇದೆ, ಜಾಯಿನ್ ಆಗ್ತೀನಿ ಸರ್, ತುಂಬ ಖುಷಿ ಆಯಿತು. ಓಂಕಾರ್ ಸೇನೆ, ಓಂಕಾರ್ನೇನೆ, ಹೊನ್ನಾಳಿ ರಸ್ತೆ, ಶಿವಮೊಗ್ಗದಿಂದ. ಸೊ ಖಂಡಿತ ಒಳ್ಳೆ ವಿಚಾರ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಸಂದೇಶಗಳನ್ನು ಕಳಿಸ್ತಾ ಇರಿ ಓಂಕಾರ್ ನೇನೆ ಅವರೇ. ಇನ್ನು ನಮಸ್ತೆ ಸರ್, ಆ ಹುಡುಗ ತುಂಬ ತುಂಟವನಾಗಿದ್ದು ಗುರುಗಳಿಗೆ ಅಪ್ರಸ್ತುತವಾದ ಪ್ರಶ್ನೆಯನ್ನು ಕೇಳಿರ್ಬೋದು. ಚಂದನ ಧನಂಜಯ.

ಅವರು ನೋಡೋಣ. ಕಥಾ ಪ್ರಪಂಚದಲ್ಲಿ ಗುರುಕುಲದಲ್ಲಿ ನಂತರದಲ್ಲಿ ಆ ಪ್ರದೇಶದಲ್ಲಿ ಬರಗಾಲ ಆರಂಭವಾಗುವುದು. ಕಾಡಿನ ಪ್ರಾಣಿಗಳು ಗುರುಕುಲದ ಮೇಲೆ ಆಕ್ರಮಣ ಮಾಡಬಹುದು. ಯಾರಿದು? ವಿಶ್ವಾಸ್ ಸೌಳಂಗದಿಂದ ನೋಡೋಣ. ಇಪ್ಪ ದಿನೇಶ್ ಭಟ್ ಮತ್ತು ಕುಟುಂಬದವರು ಉಳಿದ ಎಲ್ಲ ಹುಡುಗರು ಆ ಹುಡುಗರಿಗೆ ಕೀಟ್ಲೆ ಕೊಡ್ತಾರೆ ಅಲ್ವೇ ನೋಡೋಣ. ಗಣೇಶ ಶುಭೋದಯ. ಯಾರಿದು? ರಾಧಾ ನಿಧಿಗೆಯಿಂದ. ಗುರುಗಳು ಅನಾರೋಗ್ಯ ಪೀಡಿತರಾಗಬಹುದು. ಹೌದಾ? ನೋಡೋಣ. ನಮಸ್ತೆ ಆಕಾಶವಾಣಿ, ರೇಖಾ ಕೊಟ್ರೇಶ್ ಅವರು. ಗಣೇಶ್ ಸರ್, ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಕತೆ ಮುಂದುವರೆದಂತೆ ಒಂದು ದಿನ ಗುರುಕುಲದಲ್ಲಿ ಗುರುಗಳು ತನ್ಮತಿಯಿಂದ ಪಾಠ ಮಾಡಿ ನಂತರ ತಮ್ಮ ಶಿಷ್ಯರಿಗೆ ಪ್ರಶ್ನೆ ಕೇಳಬಹುದು. ಆಗ ಹೊಸದಾಗಿ ಬಂದ ಆ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಉತ್ತರ ನೀಡಿರಬಹುದು. ಇದರಿಂದ ಬೇರೆ ಮಕ್ಕಳು ಸ್ವಲ್ಪ ಅಸಮಾಧಾನಗೊಂಡಿರೋದನ್ನ ಗುರುಗಳು ಗಮನಿಸಿರಬಹುದು ಅಲ್ವಾ ಸರ್? ಅಲ್ವೇನ್ರಿ? ನೋಡ್ರಿ, ಆಯಾ ಮಗ್ಳಲ್ಲಿ ಹೆಂಗೆ ಟಿಸಿಲ್ ಹೊಡೆದು ಕತೆ ಮುಂದುವರಿತಾ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು ಶಂತಚರ್ ಬಡಿಗೇರವರು ಹರಿಹರದಿಂದ. ಹೊಸ ಹುಡುಗರನ್ನು ಗುರುಕುಲದ ವಾತಾವರಣಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾ ಗುರುಭಕ್ತಿ ಮತ್ತು ಅಧ್ಯಯನಶೀಲತೆ ಎಂಬ ಎರಡು ತತ್ವಗಳನ್ನು ಪಾಲಿಸುತ್ತಾ ಪಾಠವನ್ನು ಆಲಿಸುತ್ತಾನೆ ನೋಡುವ. ಚಿತ್ರ ಶಿವಕುಮಾರ್ ಹೊಸಮನೆಯಿಂದ. ಹೊಸ ಹುಡುಗನಿಗೆ ಪರೀಕ್ಷೆ ಮಾಡಲು ಪ್ರಶ್ನೆ ಕೇಳಿರಬಹುದು ಅಲ್ವೇ ನೋಡೋಣ. ಇನ್ನು ಹುಲಿ ಬರ್ಬೋದು ಸರ್ ಅಲ್ಲಿಗೆ ಅಂತೇಳಿ ಪುಷ್ಪ ಸುರೇಶ್ ಅವರು ನೋಡೋಣ. ಸಲ್ಮಾ ಟೀಚರ್ ಪಾಠ ಮಾಡುವಾಗ ಮಕ್ಕಳ ಕೀಟ್ಲೆ ಮಾಡುತ್ತಾರೆ ಅವನ ಹುಡುಗನಿಗೆ ಅಂತೇಳಿ ಕಳಿಸಿದ್ದಾರೆ ನೋಡೋಣ. ಮಮತಾ ಭದ್ರಾವತಿಯಿಂದ. ನಮಸ್ಕಾರ ಸರ್, ಪಾಠ ಮಾಡುತ್ತಿರುವಾಗ ಬೇರೆ ಹುಡುಗರು ಹುಡುಗರಿಗೆ ಕೀಟ್ಲೆ ಮಾಡಿರ್ಬೋದು ಅಲ್ವೇನ್ರಿ? ಎಸ್, ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ಕಥೆಯನ್ನ ಮುಂದುವರಿಸಿದ್ದೀರಿ ನೋಡೋಣ ನಮ್ಮ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹುಡುಗನ ತಂದು ಬಿಡ್ತಾರಲ್ವಾ, ಪ್ರತ್ಯೇಕವಾಗಿ ಗುರುಗಳ ಹತ್ರ ಅವ್ರ ತಂದೆ ಮಾತಾಡಿರ್ತಾನೆ. ಇರಲಿ, ಅದೇನಂತ ಕೊನೆ ನೋಡೋಣಂತೆ. ಪಾಠ ಮಾಡ್ತಿರ್ತಾರೆ ಗುರುಗಳು, ಗುರುಗಳು ಪಾಠ ಮಾಡ್ತಿರ್ತಾರೆ. ಇತ್ತ ಈ ಹುಡುಗ, ಇತ್ತ ಈ ಹುಡುಗ ಬೇರೆಯರ ಪುಸ್ತಕ ಪೆನ್ನುಗಳನ್ನು ಕದ್ದು ತನ್ನ ಪಾಠಶೀಲದಲ್ಲಿ ಇಟ್ಕೊಳಕ್ಕೆ ಹೋಗ್ತಾನೆ. ಇದನ್ನು ಬೇರೆ ಹುಡುಗರು ನೋಡ್ತಾರೆ. ನೋಡಿ ಗುರುಗಳಿಗೆ, ಕಳ್ಳ ಕಳ್ಳ, ಇವನು ಕಳ್ಳ, ಇವನು ಸೇರಿಸಿದಿರಲ್ಲ ಇವನು ಕಳ್ಳ ಅಂತ ಹೇಳಿಬಿಟ್ಟು ಗುರುಗಳಿಗೆ ಹೇಳ್ತಾರೆ. ಆಗ ಗುರುಗಳು ಒಂದು ಕ್ಷಣ ನೋಡ್ತಾರೆ, ಮೌನವಾಗಿದ್ದು ಮತ್ತೆ ಕತೆ ತಮ್ಮ ಪಾಠವನ್ನು ಮುಂದುವರಿಸ್ತಾರೆ. ದಿನ ಹೀಗೆ ಕಳೆಯುತ್ತೆ. ಮತ್ತೊಂದು ದಿವಸ ಕೂಡ ಇದೇ ಪ್ರವೃತ್ತಿಯನ್ನು ಮಾಡ್ತಾನೆ. ಮತ್ತೆ ಎಲ್ಲ ಹುಡುಗರು ನೋಡಿ, ಇದು ಒಂದನೇ ಸಲ ಇಲ್ಲ, ಎರಡನೇ ಸಲ ಏನೋ ಕಳ್ತಾನ ಮಾಡಿ, ಕಣ್ಣಾರೆ ಕಂಡಿದ್ದೀವಿ, ಇವನು ಶಿಕ್ಷೆ ಕೊಡಿ, ಇವನು ಹೊರಗೆ ಹಾಕಿ ಅಂತೇಳಿ ಎಲ್ಲ ಶಿಷ್ಯಂದರು ಗುರುಗಳು ಹೇಳ್ತಾರೆ. ಆಗ ಗುರುಗಳು ಏನು ಮಾಡಿರ್ಬೋದು, ಗುರುಗಳು ಏನು ಮಾಡಿರ್ಬೋದು, ಕಥೆಯನ್ನೀಗ ನೀವು ಮುಂದುವರಿಸಿ.

ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಕತೆ ನಿಮ್ಮ ಜೊತೆ ಮುಂದುವರೆದಿದೆ. ನೋಡೋಣ ನಮ್ಮ ಕತೆಗೆ ಪೂರಕವಾಗಿ ಅಥವಾ ಕತೆಯನ್ನು ಮುಂದುವರಿಸಿ ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಪದ್ಮಪನಗ ಫ್ಯಾಮಿಲಿ ಮೂಡಲ ವಿಠಲಪುರದಿಂದ ಗುರುಕುಲದಲ್ಲಿ ಹಿಂದಿನ ಸಹಪಾಠಿಗಳು ಅವನಿಗೆ ಅಪಹಾಸ್ಯ ಮಾಡ್ತಾರೆ ಮತ್ತೆ ಅಂತ ಕಳಿಸಿದರು. ನೋಡೋಣ. ಇನ್ನ ಹಂಪಣ್ಣ ನೇಮತಿದ್ದ ಹೊಸ ಶಿಷ್ಯನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಬುದ್ಧಿವಾದ ಹೇಳ್ತಾರೆ ಮೇಷ್ಟ್ರು ಮೀನ್ಸ್ ಗುರುಗಳು ಅಂತ ಹೇಳಿ ಕಳಿಸಿದ್ರು. ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ ಗುರುಗಳು ಹುಡುಗನ ಕಳತನ ಮಾಡೋ ತಪ್ಪು ಅಂತ ಬುದ್ಧಿವಾದ ಹೇಳ್ತಾರಂತ. ನೋಡೋಣ. ಗುರುಗಳು ಅವರನ್ನು ಕರೆದು ಕೇಳ್ತಾರೆ ನೀನು ಯಾಕೆ ಹೀಗೆ ಮಾಡುತ್ತೀ ಅಂತ ಪ್ರತಿಮಾ ನಾಯಕ್ ಅವರು. ನೋಡೋಣ. ರೂಪಾಯಿ ಪೊಲೀಸ್ ಕ್ವಾರ್ಟರ್ಸ್ ಇಂದ ಗುರುಗಳು ಅವನಿಗೆ ಶಿಕ್ಷೆ ಕೊಡಲ್ಲ, ಅವನ ಕಷ್ಟವನ್ನು ಕೇಳುತ್ತಾರೆ. ಆಗ ತುಂಬಾ ಅತಿ ಬಡವ ಶಿಷ್ಯ ಅಂತೇಳಿ ಗೊತ್ತಾಗತ್ತಂತೆ. ನೋಡೋಣ. ರೋಟರಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು ಆ ಹುಡುಗನನ್ನು ಗುರುಕುಲದಿಂದ ಹೊರಗೆ ಹಾಕ್ಬಿಡ್ತಾರೆ ಅಲ್ವೇ. ನೋಡೋಣ. ಚಿತ್ರ ಶಿವಕುಮಾರ್ ಅವರು ಹೊಸಮನೆಯಿಂದ ಎಲ್ಲ ಮಕ್ಕಳ ಮುಂದೆ ಕೇಳಿದ್ರೆ ನಿಜ ಹೇಳದೇ ಇರಬಹುದು ಎಂದು ಆ ಹುಡುಗನ ಪ್ರತ್ಯೇಕವಾಗಿ ಕರೆದು ನೀನು ಈ ರೀತಿ ಮಾಡಲು ಕಾರಣವೇನೆಂದು ಕೇಳಿರಬಹುದು ಅಲ್ವೇ. ನೋಡೋಣ. ಇನ್ನು ಗುರುಗಳು ಆತನಿಗೆ ಯಾಕೆ ಹೀಗೆಲ್ಲ ಮಾಡ್ತಿದ್ಯೇ ಇದು ತಪ್ಪಲ್ವಾ ಅಂತ ಕೇಳಿರ್ಬೋದಲ್ವಾ ಸರ್. ಚಂದನ ಧನಂಜಯ್ ಅವರು. ನೋಡೋಣ. ವೀಣಾ ರಮೇಶ್ ಭಟ್ ಅವರು ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಾರಂತೆ. ನೋಡೋಣ್ರಿ. ಬಿ ಸತ್ಯನಾರಾಯಣ ಅವರು ಜಯಜ್ ಪಟೇಲ್ ಮನೆಯಿಂದ ಕಳ್ಳತನ ಮಾಡಬೇಡ ಅಂತ ಹೇಳಿರಬಹುದು ಸರ್. ಹೌದಲ್ವೇ. ನೋಡೋಣ. ಕತೆ ಮುಂದುವರೆದಂತೆ ಆ ಹುಡುಗನ ತಂದೆ ತಾಯಿನ ಕರೆಸಿ

ನೋಡಿ, ಇವನು ಈ ರೀತಿ ಕಳ್ಳತನ ಮುಂದುವರೆದ್ರೆ ಅವನು ಭವಿಷ್ಯ ಹಾಳಾಗುವುದು. ಆದ್ದರಿಂದ ಇವನಿಗೆ ನೀವು ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಿ ಎಂದು ಹೇಳಿರಬಹುದಲ್ವ ಸರ್? ನೋಡೋಣ. ಇನ್ನು ಸಂಗೀತ ವಿನಯ್ ಕುಮಾರ್ ಅವರು ಬ್ಯಾಡಗಿಯಿಂದ ಗುರುಗಳು ಅವನಿಗೆ ಈ ಥರ ಕಳ್ಳತನ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳಿರ್ಬೋದು ಸರ್, ಅಲ್ವೇನ್ರೆ? ನೋಡೋಣ. ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಇಂಥ ಮಕ್ಕಳು ಆಶ್ರಮಕ್ಕೆ ಅವಶ್ಯಕತೆ ಇಲ್ಲ ಎಂದು ಹೊರಗಡೆ ಹಾಕ್ತಾರೆ. ನೋಡೋಣ. ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಮಂಡಗದ್ದೆಯಿಂದ ಆ ಗುರುಗಳ ಶಿಷ್ಯನ ಕರೆದು ಕಳ್ಳತನ ಮಾಡುವುದು ತಪ್ಪು ಎಂದು ಗದರಿಸಿ ಬುದ್ಧಿವಾದ ಹೇಳ್ತಾರಂತ, ಅಲ್ವೇನ್ರಿ? ನೋಡೋಣ. ಶಾಂತಾಚಾರ ಬಡಿಗರ್ ಕೊಕ್ನೂರಿಂದ, ಪಾಠ ನಡೀತಾ ಒಬ್ಬ ಹುಡುಗ ಪಾರ್ಟಿ ಮತ್ತು ಕೈಚೀಲನ್ನು ಕೆದುಕುತ್ತಾ ಇತರರ ಗಮನ ಬೇಡ ಸೆಳೆಯುತ್ತಾನೆ, ಹಾಗೂ ಉಳಿದ ವಿದ್ಯಾರ್ಥಿ ಗುರುಗಳಿಗೆ ದೂರು ನೀಡುತ್ತಾರೆ. ಕರೆದು ಶಾಂತವಾಗಿ ವಿಚಾರಿಸಿ ತರಗತಿಯಲ್ಲಿ ಶಿಸ್ತು ಪಾಲಿಸುವಂತೆ ತಿಳಿ ಹೇಳ್ತಾರೆ. ಯಾರಿಗೂ ತೊಂದರೆ ಕೊಡಬೇಡ, ಕಳ್ಳತನ ಮಾಡಬೇಡ, ಕ್ಷಮೆ ಕೇಳು ಅಂತೆಲ್ಲ ಹೇಳ್ತಾರಂತೆ ಶಾಂತಾಚಾರ ಬಡಿಗೇರರು. ನೋಡೋಣ. ಗುರುಗಳು ವಿಶಾಲ ಮನೋಭಾವದರು, ಹರಮುನಿದರು, ಗುರು ಕಾಯುವನು. ಈ ನಿಯಮದಂತೆ ಶಿಷ್ಯ ಕಳ್ಳತನ ಮಾಡಿದ ಗೊತ್ತಿದ್ದರು ಕಳ್ಳತನ ಮಾಡಿಲ್ಲ ಎಂದರು ಶಿಷ್ಯರೇ ಸುಮ್ಮನೆ ಇರುವಂತೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ವಿಶ್ವಾಸ ಸಣ್ಣದಿಂದ ಕಳಿಸಿದ್ದಾರೆ. ನೋಡೋಣ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು, ಗುರುಗಳು ಆ ಹುಡುಗನಿಗೆ ಒಳ್ಳೆ ಬುದ್ಧಿ ಮಾತುಗಳನ್ನು ಹೇಳಿ ಇನ್ನು ಮುಂದೆ ಕದಿಬೇಡ, ಕಳ್ಳತನ ಮಾಡಬೇಡ ಅಂತ ಹೇಳಿರ್ತಾರಂತೆ. ನೋಡೋಣ. ನಮ್ಮತಿ ಗಾಂಧಿ ರಸ್ತೆ ಕಣಿಗರ ವಿಜಯಕವರು, ಬುದ್ಧಿ ಹೇಳಿ ತಿದ್ದಿ ಸರಿ ಮಾಡ್ತಾರೆ. ನೋಡೋಣ. ಜಯಶೀಲ ಸದಾಶಿವ ಶಿವಮೊಗ್ಗದಿಂದ, ಅವನ ಬಗ್ಗೆ ಎಲ್ಲ ಮಕ್ಕಳ ಎದುರಿಗೆ ಏನು ಹೇಳಲ್ಲ, ಸುಮ್ಮನಿದ್ದು ಮಕ್ಕಳೆಲ್ಲ ಹೋದ್ಮೇಲೆ ಅವನು ವಿಚಾರಿಸಬಹುದು, ಯಾಕೆಂದ್ರೆ ಬೇರೆ ಮಕ್ಕಳ ಎದುರಿಗೆ ಅವಮಾನ ಆಗಬಾರದು ಅಂತ ಹೇಳ್ಬಿಟ್ಟು, ಅಲ್ವೇನ್ರಿ? ಸೊ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ಕಥೆಯನ್ನ ಮುಂದುವರಿಸಿದ್ದೀರಿ. ನೋಡೋಣ ಈಗ ನಮ್ಮ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಒಂದ್ಸಲ ಕಳ್ಳತನ ಆತು, ಗುರುಗಳಿಗೆ ಹೇಳಿದ್ರು, ಏನು ಪ್ರತಿಕ್ರಿಯೆ ಕೊಡಲಿಲ್ಲ. ಎರಡನೇ ಸಲಿನ ಕಳ್ಳತನ ಮಾಡ್ದ, ಮತ್ತೊಂದು ಸಂದೇಶಪ್ಪ. ಜಯಪ್ಪ ಬಣಕರ್, ಕಿಶೋರ್ ಬಣಕರ್, ಬುದ್ಧಿ ಇಲ್ಲ ನಿನಗೆ ಅಂತ ಹೇಳ್ತಾರಂತೆ. ನೋಡೋಣ. ಸೊ ಒಂದ್ಸಲ ಕಳ್ಳತನ ಆತು, ಗುರುಗಳ ಪ್ರತಿಕ್ರಿಯೆ ಇಲ್ಲ. ಎರಡು ಸಲ ಕಳ್ಳತನ ಆಯ್ತು, ಶಿಷ್ಯಂದ್ರೆ ಕಂಪ್ಲೇಂಟ್ ಮಾಡಿದ್ರು, ಗುರುಗಳು ಪ್ರತಿಕ್ರಿಯೆ ಹೇಳ್ರಿ ಅಂತ ಹೇಳ್ತಾರೆ. ಗುರುಗಳು ಏನನ್ನೂ ಮತ್ತೆ ಪ್ರತಿಕ್ರಿಯೆ ಮಾಡೋದಿಲ್ಲ. ಆಗ ಉಳಿದ ಶಿಷ್ಯಂದ್ರಿಗೆ ಸಿಟ್ಟು ಬರುತ್ತೆ. ನಿಮಗೆ ನಾವು ಬೇಕೋ ಅವ್ರು ಬೇಕೋ, ಕಳ್ಳತನ ಮಾಡೋನನ್ನು ನಾವು ಜೊತೆಗೆ ಇಟ್ಕೊಳಲ್ಲ, ನಮ್ಮ ಜೊತೆ ಕೂರಿಸ್ಕೊಳಲ್ಲ. ನಿಮಗೆ ಅವನ್ ಬೇಕೋ ನಾವು ಬೇಕೋ ನಾವೇ ಹೊರಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆ ಮಕ್ಕಳೆಲ್ಲ ಎದ್ದು ಹೊರಡ್ಲಿಕ್ಕೆ ಹೋಗ್ತಾರೆ. ಮುಂದೇನಾಗಿರ್ಬೋದು ಕಥೆಯನ್ನು ಈಗ ಬೇಗ ಮುಂದುವರಿಸಿ. ಇವತ್ತು 5 ನಿಮಿಷ ಬೇಗ ಮುಗಿಸ್ಬೇಕಾಗಿದೆ ಮನ್ ಕಿ ಬಾತ್ ಇರೋದ್ರಿಂದ. ಸೊ ಇನ್ನೊಂದು ಸಂದೇಶ ಇದೆ, ಓದ್ಬಿಡ್ತೀನಿ. ಶುಭ ಮುಂಜಾನೆ ಗಣೇಶ್ ಅವರೇ, ಗುರು ಶಿಷ್ಯನ ಪೋಷಕರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಹುಡುಗನಲ್ಲಿ ಏನು ಸಮಸ್ಯೆ ಇದೆ ಎಂದು ಅರಿತು ಉಳಿದ ಶಿಷ್ಯರಿಗೆ ವಿಷಯ ತಿಳಿಸಿದ್ದಾರೆ. ಪಣೀಂದ್ರ ವಿನೋಬ್ನಗರದಿಂದ. ನೋಡೋಣ. ಸೊ ಈಗ ಕಥೆಯನ್ನು ನೀವು ಮುಂದುವರಿಸಿ. ಏನಾಗಿರ್ಬೋದು ಮುಂದೆ? ಉಳಿದ ಶಿಷ್ಯಂದಿರಲ್ಲ, ನಿಮಗೆ ಅವನು ಬೇಕೋ ನಾವು ಬೇಕೋ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ಶುರು ಮಾಡ್ತಾರೆ. ಮುಂದೇನಾಗಿರ್ಬೋದು ಕಥೆಯನ್ನೀಗ ನೀವು ಮುಂದುವರಿಸಿ.

ಕಳೆದ್ರೆ ಕತೆ ಒಂದು ರೋಚಕ ಘಟ್ಟಕ್ಕೆ ಬಂದಿದೆ. ಕತೆಯನ್ನ ಮುಂದುವರಿಸಿ ಯಾರ್ಯಾರು ಸಂದೇಶ ಕಳಿಸಿದಾರೆ ನೋಡೋಣ. ಮಮತಾ ಭದ್ರಾವತಿಯಿಂದ, ಆ ಹುಡುಗನೇ ಹೇಳಿರ್ಬೋದು ನೀವು ಹೋಗ್ಬೇಡಿ ನನ್ನದು ತಪ್ಪಾಯ್ತು ಎಂದು ಅವ್ರಿಗೆ ಹೇಳಿರ್ತಾನೆ ಸರ್. ನೋಡೋಣ. ಕೆ ಪಿ ದಿನೇಶ್ ಭಟ್ ಕುಟುಂಬದವರು ಆಗಲೂ ಗುರುಗಳು ಮೌನವಾಗಿಯೇ ಇರ್ತಾರೆ. ಓಹೋ, ನೋಡೋಣ. ಸಲ್ಮಾ ಟೀಚರ್ ಪೋಷಕರ ಸಭೆಯನ್ನು ಕರಬಹುದು ಅಲ್ವೇನ್ರಿ? ಎಸ್ ಡಿ ಎಂ ಸಿ ಪೋಷಕರ ಸಭೆಗೆ ಕರೀತಾರಲ್ಲ ಹಂಗೆ ಗುರುಕುಲದಲ್ಲಿ. ಎಸ್, ಧನ್ಯವಾದ. ಶಂಕರಾಚಾರ್ ಬಡಿಗೇರ್ ಅವರು, ಗುರುಗಳ ಮಾತು ಕೇಳಿದ ನಂತರ ಹುಡುಗ ತನ್ನ ತಪ್ಪನ್ನು ಒಪ್ಪಿಕೊಂಡು ಎಲ್ಲರ ಮುಂದೆ ಕ್ಷಮೆ ಕೇಳ್ತಾನೆ. ನಂತರ ಶಾಂತವಾಗಿ ತನ್ನ ಜಾಗದಲ್ಲಿ ಕುಳಿತು ಪಾಠವನ್ನು ಗಮನದಿಂದ ಕೇಳ್ತಾನೆ. ಅವನ ಬದಲಾವಣೆಯನ್ನು ಕಂಡ ಇತರ ವಿದ್ಯಾರ್ಥಿಗಳು ಸಂತೋಷ ಪಡುತ್ತಾರೆ. ನೋಡಿ, ತಪ್ಪನ್ನು ತಿದ್ದುಕೊಳ್ಳುವುದೇ ದೊಡ್ಡ ಗುಣ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಯಾರಿದು? ಶಾಂತಾಚಾರ್ ಬಡಿಗೇರರು. ನೋಡೋಣ. ಹುಡುಗರೆಲ್ಲ ಹೋದ್ರೆ ಗುರುಗಳು ಸುಮ್ಮನೆ ಇರ್ತಾರ. ಆಗ ಅವನಿಗೆ ನಾಚಿಕೆ ಬಂದು ಎಲ್ಲ ಹುಡುಗರಲ್ಲಿ ಕ್ಷಮೆ ಕೇಳ್ತಾನೆ. ವಾಪಸ್ ಗುರುಕುಲ ಕರೆದುಕೊಂಡು ಬರ್ತಾನೆ ಮುರಳೀಧರ ಶಿವಮೊಗ್ಗದಿಂದ. ನೋಡೋಣ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಗುರುಗಳು ಅವನ ತಂದೆಯನ್ನು ಕರೆಸ್ತಾರೆ. ನೋಡೋಣ. ಆಶ್ರಮದ ಸಹಪಾಠಿಗಳಿಗೆ ನಾನು ಈ ರೀತಿ ಮಾಡಲ್ಲ ಎಂದು ಗುರುಗಳಿಗೆ ನಮಸ್ಕರಿಸಬಹುದು. ನೋಡೋಣ. ಯಾರಿದು? ಅನಿಲ್ ಪದ್ಮಪ್ಪನಗ ಫ್ಯಾಮಿಲಿಯವರು, ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ. ಗುರುಗಳು ಮಕ್ಕಳಿಗೆ ಹೇಳ್ತಾರೆ, ಆ ಹುಡುಗ ಬುದ್ಧಿವಂತನಾಗಲಿ ಅಂತ ಅವ್ರ ಮನೆಯವರಿಗೆ ಗುರುಕುಲಕ್ಕೆ ಬಿಟ್ಟು ಹೋಗಿದ್ದಾರೆ, ನಾವೇ ಆ ಹುಡುಗನನ್ನು ದೂರ ಇಟ್ಟರೆ ಹೇಗೆ ಅಂತ ಹೇಳ್ಬೋದಂತೆ. ನೋಡೋಣ. ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವರು, ಮಕ್ಕಳು ಹೊರಗೆ ಹೋಗೋದ್ರಿಂದ ಅವನಿಗೆ ನನ್ನ ತಪ್ಪು ಅರಿವಾಗಿ ತಾನು ತಪ್ಪಾಯ್ತು ಸರ್, ಅವರೆಲ್ಲರೂ ಬರಲಿ, ಇನ್ನು ಮುಂದೆ ಯಾವತ್ತು ಕಳ್ತನ ಮಾಡಲ್ಲ, ನನಗೆ ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ತಾನಂತೆ. ನೋಡೋಣ. ರೂಪ ಎಚ್ ಪೊಲೀಸ್ ಕ್ವಾರ್ಟರ್ಸ್ ಇಂದ, ಆ ಹುಡುಗ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಎಸ್. ನೋಡೋಣ. ಚಿತ್ರ ಶಿವಕುಮಾರ್ ಹೊಸಮನೆಯಿಂದ, ಗುರುಗಳು ಆ ಮಕ್ಕಳನ್ನು ಹೋಗಲು ಬಿಡುವುದಿಲ್ಲ, ನನಗೆ ನೀವು ಬೇಕು ಆ ಹುಡುಗನು ಬೇಕು, ಆದರೆ ಅವನು ಈ ರೀತಿ ಮಾಡಲು ಕಾರಣ ತಿಳಿದು ಅವನನ್ನು ಸರಿಯಾದ ದಾರಿಗೆ ತರುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಮಕ್ಕಳಿಗೆ ತಿಳಿ ಹೇಳಿರಬಹುದು ಚಿತ್ರ ಶಿವಕುಮಾರ್ ಅವರು. ನೋಡೋಣ. ಗುರುಗಳು ಮಕ್ಕಳಿಗೆ ಅವನ ಸಮಸ್ಯೆ ಏನಾದರೂ ಇದೆಯಾ ಅಂತ ತಿಳಿದು ಅದಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗಲು ತಿಳಿಸಿರಬಹುದು. ಚಂದನ ಧನಂಜಯ ಅವರು. ನೋಡೋಣ. ಸುಮಿತ್ರಾ ಮಂಟ್ರಿ ನಾಗರಾಜ್ ಅವರು, ಎಲ್ಲರೂ ತಪ್ಪು ಮಾಡ್ತಾರೆ,

ಕ್ಷಮಿಸಬೇಕು, ನನಗೆಲ್ಲ ಶಿಷ್ಯರು ಒಂದೇ, ಎಲ್ಲರೂ ತಪ್ಪೋಳು ನಾನು ತಿದ್ದಲೇಬೇಕು, ಎಲ್ಲರಿಗೂ ವಿದ್ಯೆ ನೀಡಬೇಕು ಅಂತ ಹೇಳ್ತಾರಂತೆ. ನೋಡೋಣ. ಸಂಗೀತ ವಿನಯ್ ಕುಮಾರ್ ಬೇಡಿಗೆಯಿಂದ ಗುರುಗಳು ಅವ್ರಿಗಿಂದ ಎಲ್ಲ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಕೇಳಿಸಿ, ಇನ್ನು ಮುಂದೆ ನಾನು ಯಾವುದೇ ವಸ್ತುಗಳನ್ನು ಕಳ್ಳತನ ಮಾಡೋದಿಲ್ಲ ಅಂತ ಹೇಳಿಸಿರ್ತಾರಂತೆ. ನೋಡೋಣ. ಶಿಷ್ಯನ ಮಾನಸಿಕ ದುರ್ಬತಿಯನ್ನು ಉಳಿದ ಶಿಷ್ಯರಿಗೆ ಗುರುಗಳು ತಿಳಿಸಿ ಅವನು ಹೊಂದಿಕೊಂಡು ಹೋಗುವಂತೆ ಉಳಿದ ಶಿಷ್ಯರಿಗೆ ಹೇಳ್ತಾರೆ.

ಅಂತ ಹೇಳ್ತಾರಂತೆ ವಿಶ್ವಾಸ್ ಸೋಳಂಗಿಂದ, ವೀಣಾ ರಮೇಶ್ ಭಟ್ ಹೊಸ್ಮನೆಯಿಂದ. ನಾನಿನ್ನು ಮುಂದೆ ತಪ್ಪು ಮಾಡಲ್ಲ, ನೀವೇ ಎಲ್ರಿಗೂ ನೀವು ಎಲ್ಲಿಗೂ ಹೋಗಬೇಡಿ ಅಂತ ಹೇಳ್ತಾನಂತೆ. ಒಟ್ಟಿನಲ್ಲಿ ಕಥೆಯನ್ನು ಪೂರಕವಾಗಿ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ಕಥೆಯನ್ನು ಮುಂದುವರಿಸಿದೆ. ಹೌದು, ಎರಡನೇ ಬಾರಿ ಕಳ್ಳತನ ಮಾಡಿದಾಗೂ ಶಿಷ್ಯಂದರೆಲ್ಲ ಗುರುಗಳಿಗೆ ದೂರ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಏನು ಪ್ರತಿಕ್ರಿಯೆ ಕೊಡೋದಿಲ್ಲ ಗುರುಗಳು. ಆಗ ಹಂಗಾದರೆ ಆ ಕಾಳನ್ನೇ ಇಟ್ಕೊಳ್ರಿ, ನಾವೆಲ್ಲ ಹೋಗ್ತೀವಿ ಅಂತೇಳಿ ಶಿಷ್ಯಂದರು ಹೊರಡ್ತಾರೆ. ಇದು ಯಾರೋ ಜಯಪ್ಪ ಬಣಕಾರರು ಅನ್ನೋ ಮನಸ್ಸಿ ಅಂತ ಹೇಳಿ ಒಂದು ಮಾಡಿ ಶಿಕ್ಷಣ ಮುಂದುವರಿಸ್ತಾರೆ ಜಯಪ್ಪ ಬಣಕಾರರು ಇರಲಿ. ಆಗ ಇವರೆಲ್ಲ ಶಿಷ್ಯಂದರು ಹೊರಡೋ ಸಮಯದಲ್ಲಿ ಗುರುಗಳು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಏನು ಮಾತಾಡ್ತಾರೆ, ಮಕ್ಕಳೇ ಅವನು ಕಳ್ಳತನ ಮಾಡಿದ್ದಾನೆ, ಒಪ್ಪುಗಳಣ್ಣ, ನೀವೆಲ್ಲ ತುಂಬ ಒಳ್ಳೆ ಹುಡುಗರಲ್ವಾ, ಸದ್ಗುಣ ಇರುವಂಥವರು, ಸರಿ ತಪ್ಪು ಯಾವುದು ಅಂತ ಹೇಳ್ಬಿಟ್ಟು ನೀವು ಇಲ್ಲಿಂದ ಭಾಳ ಸಮಯದಲ್ಲಿ ಇದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಸರಿ ತಪ್ಪು ಯಾವುದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಇಲ್ಲಿಂದ ಹೋದರೂ ಒಳ್ಳೆ ಕಡೆನೆ ಒಳ್ಳೆ ಪಾಠವನ್ನೇ ಕೇಳ್ತೀರಿ, ಒಳ್ಳೆಯವರೇ ಆಗ್ತೀರಿ ಅನ್ನೋ ನಂಬಿಕೆ ನನಗಿದೆ. ಆದರೆ ಈತ ಬಡ ಶಿಷ್ಯ, ಬಡ ಕುಟುಂಬದಿಂದ ಬಂದಂಥವನು, ತಂದೆ ಆಸರೆ ಇದೆ, ಆದರೆ ಶಿಕ್ಷಣ ಕೊರತೆ, ಅವನಿದ್ದು ವಾತಾವರಣ ಅವನನ್ನು ಹಾಗೆ ಮಾಡಿದೆ. ಇವನನ್ನು ಇಲ್ಲಿಂದ ಹೊರಗೆ ಹಾಕಿದರೆ ಖಂಡಿತ ಅವನು ಇನ್ನೂ ದೊಡ್ಡ ಕಳ್ಳ ಆಗ್ತಾನೆ, ಅಥವಾ ಇನ್ನೊಂದಿನ ಅನಾಹುತ ಮಾಡ್ಕೊಳ್ತಾನೆ. ಅವನಿಗೆ ಶಿಕ್ಷಣ ದೊರೆಯಲ್ಲ, ಅವನಿಗೆ ಪಾಠ ಮಾಡೋರು ಯಾರು ಇರ್ತಾರೆ ಹೊರಗಡೆ? ಸಾಧ್ಯನೇ ಇಲ್ಲ. ಯಾರು ಏನೇ ಹೇಳಿದರು ಅವನನ್ನು ನನ್ನ ಬಳಿಯೇ ಉಳಿಸ್ಕೊಳ್ತೀನಿ, ನನ್ನ ಶಿಷ್ಯನನ್ನಾಗೆ ಇರಿಸ್ಕೊಳ್ತೀನಿ, ಅವನಿಗೆ ಗುರುವಾಗಿ ಏನು ಕಲಿಸ್ಬೇಕು ಒಳ್ಳೆಯದನ್ನು ಖಂಡಿತ ಕಲಿಸ್ತೀನಿ, ಅವನನ್ನು ಹೊರಗಡೆ ಹಾಕೋದಿಲ್ಲ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆಗ ಮುಂದೇನಾಗಿರ್ಬೋದು ಕಥೆಯನ್ನೀಗ ಬೇಗ ಮುಂದುವರಿಸಿ.

ಕೇಳಿದ್ರೆ ಗೀತೆಯನ್ನ ಕೇಳಿ ಬಂದ್ರಿ. ಕಥೆಯನ್ನು ಮುಂದುವರಿಸಿ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ನೋಡೋಣ. ಯಾರಿದು? ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ. ಹುಡುಗ ತನ್ನ ತಪ್ಪು ತಿದ್ದಿಕೊಂಡು ಒಳ್ಳೆಯವನಾಗ್ತಾನಂತೆ. ಸತ್ಯಾನಂದ ಜೆಎಚ್ ಪಟೇಲ್ ಬಡಾವಣೆಯಿಂದ. ಆಗ ಎಲ್ಲರೂ ಒಂದಾಗಬಹುದು ನೋಡೋಣ. ರಾಧಾನಿಧಿಗಿಂದ. ಅವನ ಪರಿವರ್ತನೆಗೆ ಶಿಷ್ಯರೊಂದವೆಲ್ಲ ಸಹಕಾರ ನೀಡುತ್ತೆ. ಎಸ್ ನೋಡೋಣ. ಧನ್ಯವಾದ ಶಾಂತಾಚಾರ್ ಬಡಿಗೇರವರು. ಕೆಲವು ದಿನಗಳ ನಂತರ ಗುರುಗಳು ಒಂದು ಪ್ರಶ್ನೆ ಕೇಳ್ತಾ ಹಿಂದೆ ಗಲಾಟೆ ಮಾಡುತ್ತಾ ಅದೇ ಹುಡುಗ ಈಗ ಗಮನದಿಂದ ಓದಿದ್ದರೆ ಸರಿಯಾದ ಉತ್ತರವನ್ನು ಹೇಳುತ್ತಾನೆ. ಎಲ್ಲಾ ವಿದ್ಯಾರ್ಥಿಗಳು ಅವರು ಅಭಿನಂದಿಸ್ತಾರೆ, ಚಪ್ಪಾಳೆ ತಟ್ಟುತ್ತಾರೆ, ಶಿಸ್ತು ಸಮಯದಿಂದ ಇರಬೇಕು ಅಂತ ತಿಳಿಸ್ತಾರಂತೆ. ಎಸ್ ಧನ್ಯವಾದ. ರೇಖಾ ಕೊಟ್ರೇಶ್ ಅವರು, ಗುರುಗಳ ಉದಾರತ್ವವನ್ನು ನೋಡಿದ ಶಿಷ್ಯ ಪರಿವರ್ತನ ತಪ್ಪಿನ ಅರಿವಿಗೆ ತಾವು ಸಹ ಗುರುಗಳ ಜೊತೆಯಲ್ಲಿ ಮತ್ತೆ ಹೊಂದಿಕೊಂಡು ಹೋಗಲು ನಿರ್ಧರಿಸಿ ತಮ್ಮ ಸ್ನೇಹಿತರ ನಡವಳಿಕೆಯನ್ನು ತಿದ್ದಲು ಪ್ರಯತ್ನಿಸುತ್ತಾರೆ. ಎಸ್ ನೋಡೋಣ. ಪ್ರತಿಮಾ ನಾಯಕರು, ಗುರುಗಳು ಹಾಗೆ ಹೇಳಿದ ಉಳಿದ ಶಿಷ್ಯರಿಗೆ ಹೌದು ಎನಿಸಿ ಒಳಗೆ ಬಂದರು. ಹುಡುಗನ ಕ್ಷಮಿಸೋಣ ಎಂದರು ನೋಡೋಣ. ಆವಾಗ ಹುಡುಗನಿಗೆ ಜ್ಞಾನೋದಯ ಆಗುತ್ತೆ. ಆಮೇಲೆ ಗುರುಗಳ ಹತ್ತಿರ ಹೋಗಿ ಎಲ್ಲ ವಿದ್ಯಾರ್ಥಿಗಳ ಹತ್ತಿರ ಕ್ಷಮೆ ಕೇಳ್ತಾನೆ. ಪಲ್ಲವಿ ಮಿಲ್ಗಡ್ತಿಂದ. ಎಸ್ ನೋಡೋಣ. ಗುರುಗಳು ಅವನ ಸಮ್ಮುಖದಲ್ಲಿ ಹೇಳಿದಾಗ ಅವನಿಗೆ ನಾನು ಈ ರೀತಿ ಏನು ಮಾಡಬಾರದು, ಗುರುಗಳ ಬೆಲೆ ಉಳಿಸಬೇಕೆಂದು ಗುರುಗಳೊಂದಿಗೆ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಾನಂತೆ ಪದ್ಮಪ್ಪನಿಗೆ ಫ್ಯಾಮಿಲಿ ನೋಡೋಣ. ಹುಡುಗರೆಲ್ಲರೂ ವಸ್ತುಗಳನ್ನು ಕಳ್ಳತನ ಮಾಡದೇ ಇದ್ದಾಗ ಜೋಪಾನವಾಗಿ ಇಟ್ಟುಕೊಳ್ಳಲು ಶುರು ಮಾಡ್ತಾರೆ. ಮುರಳಿಧರ್ ಶಿವಮೊಗ್ಗದಿಂದ. ಎಸ್ ಚಿತ್ರಾ ಶಿವಕುಮಾರ್ ಅವರು, ಮಕ್ಕಳು ಗುರುಗಳ ಮಾತನ್ನು ಕೇಳಿದ ಮಕ್ಕಳೆಲ್ಲ ಗುರುಗಳ ಮಾತಿಗೆ ಒಪ್ಪಿಗೆ ನೀಡಿ ಅವನ ತಪ್ಪನ್ನು ತಿದ್ದಿಕೊಳ್ಳಲು ಇನ್ನೊಂದು ಅವಕಾಶ ನೀಡಿರಬಹುದು. ಆ ಹುಡುಗ ತಪ್ಪನ್ನು ಒಪ್ಪಿಕೊಂಡಿರಬಹುದು ಅಲ್ವೇನ್ರಿ? ನೋಡೋಣ. ಧನ್ಯವಾದ. ಮಮತಾ ಭದ್ರಾವತಿಯಿಂದ, ಮಕ್ಕಳಿಗೆ ಗುರುಗಳ ಮಾತು ಸರಿ ಅನಿಸಿತು. ಮಕ್ಕಳು ಹುಡುಗನಿಗೆ ಪುಸ್ತಕ ಪೆನ್ನು ಕೊಟ್ಟು ಅವನ ಜೊತೆ ಸ್ನೇಹ ಮಾಡಿಕೊಂಡು ಪಾಠ ಕೇಳಲು ಬಯಸ್ತಾರೆ. ಎಸ್, ಇಂಥ ಒಳ್ಳೆ ಗುರುಗಳಿಗೆ ನಾನು ಮೋಸ ಮಾಡಿ ತಪ್ಪು ಅಂತ ಅರಿವು ಆಗುತ್ತೆ ಅವನಿಗೆ. ಪಣೀಂದ್ರ ವಿನಮ್ನಗರದಿಂದ ನೋಡೋಣ. ಸಂಗೀತ ವಿನಯ್ ಕುಮಾರ್ ಬ್ಯಾಡಗಿಯಿಂದ, ಎಲ್ಲ ಹುಡುಗರು ಗುರುಗಳ ಮಾತು ಸರಿ ಎನಿಸಿ ಅವನನ್ನು ನಾವು ಕೂಡ ಸರಿದಾಗಿ ತರುತ್ತೇವೆ ಗುರುಗಳೇ ಎಂದು ಹೇಳಿರಬಹುದು ನೋಡೋಣ. ಕೆಪಿ ದಿನೇಶ್ ಭಟ್ ಕುಟುಂಬ, ಉಳಿದ ಶಿಷ್ಯರು ಗುರುಗಳ ಮಾತು ಕೇಳಿ ತರಗತಿಯಲ್ಲಿ ಉಳಿತಾರೆ, ಹುಡುಗ ತಪ್ಪನ್ನು ತಿದ್ದುಕೊಳ್ತಾನೆ. ಎಸ್ ನೋಡೋಣ. ಜಯಪ ಬಣಕಾರ್, ಗುರುಗಳ ಮಾತಿಗೆ ಒಪ್ಪಿಕೊಂಡು ಎಲ್ಲರೂ ಅಲ್ಲೇ ಇರ್ತಾರಂತೆ. ಸೊ ಎಲ್ಲರೂ ನನ್ನ ದೃಷ್ಟಿಯಲ್ಲಿ ಕೊನೆಯ ಹಂತದಲ್ಲಿ ಕಥೆಯನ್ನು ಮುಂದುವರಿಸಿರಿ. ಹೌದು, ಎಲ್ಲ ಮಕ್ಕಳು ಹೌದಲ್ಲ ಅಂತ ಹೇಳ್ಬಿಟ್ಟು ಗುರುಗಳು ಮಾತಿಗೆ ಒಪ್ಪಿಗೆ ಕೊಟ್ಟು ವಾಪಸ್ ಬರ್ತಾರೆ. ಅಷ್ಟೊತ್ತಿಗೆನೆ ಈ ಹುಡುಗ ಹೋಗಿ ಕಳ್ತನ ಮಾಡಿರ್ತಾನಲ್ಲ ಹುಡುಗ, ಗುರುಗಳ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದು ಅಳಲಿಕ್ಕೆ ಶುರು ಮಾಡ್ತಾನೆ. ಮಾತು ಹೊರಬಮ್ಮೋದಿಲ್ಲ. ಗುರುಗಳ ಮಾತುಗಳು ಅವನ ಮನಸ್ಸಿಗೆ ಹೃದಯಕ್ಕೆ ನಾಟುತ್ತೆ. ಕೊನೆಯದಾಗಿ, ಗುರುಗಳೇ ನನ್ನಿಂದ ತಪ್ಪಾಯಿತು, ನಾನು ನಿನ್ನ ಕಳ್ತನ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಗುರುಗಳ ಕಾಲಿಗೆ ಪಾದವನ್ನು ಹಿಡ್ಕೊಂಡು ಹೇಳ್ತಾನೆ. ಆಗ ಶಿಷ್ಯಂದ್ರಿಗೂ ಗುರುಗಳ ಶಕ್ತಿ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಯಲ್ಲಿ ಹೊಡೆದು ಬಡಿದು ಅಥವಾ ಸಿಟ್ಟು ಮಾಡಿ ದ್ವೇಷ ಸಿಟ್ಟುದಿಂದ ಯಾವುದನ್ನು ಪರಿವರ್ತನೆ ಮಾಡಲಿಕ್ಕೆ ಅಷ್ಟು ಸುಲಭವಲ್ಲ. ಪ್ರೀತಿಯಿಂದ ಮಾತ್ರ ಪರಿವರ್ತನೆ ಸಾಧ್ಯ ಅನ್ನೋ ಅರಿವು ಆಗ ಸಿಗುತ್ತೆ. ಸೊ ಕಥೆಯ ತಿರುಳು ಮತ್ತು ಶೀರ್ಷಿಕೆಯನ್ನು ಬರೆದು ನೀವು ಕಳಿಸಬೇಕು. ಕಥೆ ನಿಮಗೆ ಅರ್ಥ ಆಗಿದೆ? ಕಥೆಯ ತಿರುಳು ಮತ್ತು ಶೀರ್ಷಿಕೆಯನ್ನು ಬೇಗ ಬರೆದು ಕಳುಹಿಸಿ.

ಕೇಳಿದ್ರೆ ಕೊನೆ ಹಂತಕ್ಕೆ ಬಂದಿದ್ವಿ. ಕಥೆಯ ಕೊನೆ ಹಂತ ನೋಡೋಣ. ಕಥೆಗೆ ಶೀರ್ಷಿಕೆ ಮತ್ತು ತಿರುಳನ್ನ ಯಾರು ಬರೆದಿದ್ದಾರೆ? ಪ್ರತಿಮಾ ನಾಯಕರು ಶಿವಮೊಗ್ಗದಿಂದ. ಕ್ಷಮಾದಾನದಿಂದ ಉತ್ತಮ ವ್ಯಕ್ತಿತ್ವ ಬರಲು ಸಾಧ್ಯ. ತುಂಬಾ ಚೆನ್ನಾಗಿದೆ, ಧನ್ಯವಾದ. ರಾಧಾ ನಿಧಿಗೆಯಿಂದ ಅರಿವೇ ಗುರು, ಎಸ್ ಧನ್ಯವಾದ. ಚಿತ್ರ ಶಿವಕುಮಾರ್ ಹೊಸ್ಮನೆಯಿಂದ ಶೀರ್ಷಿಕೆ ಅರಿವೇ ಗುರು, ಧನ್ಯವಾದ. ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ ಗುರುವಿನ ಮಾರ್ಗದರ್ಶನ, ಅವರ ತತ್ವಗಳು ನಮ್ಮ ಬದುಕಿಗೆ ದಾರಿದೀಪ, ಎಸ್ ಧನ್ಯವಾದ. ಮಮತಾ ಭದ್ರಾವತಿಯಿಂದ ದ್ವೇಷ ಕೋಪದಿಂದ ಯಾವುದನ್ನು ಸರಿ ಮಾಡಲು ಸಾಧ್ಯವಿಲ್ಲ, ತಾಳ್ಮೆಯಿಂದ ಸಮಸ್ಯೆ ಬಗೆಹರಿಸಬೇಕು. ಕತೆ ಸೊಗಸಾಗಿ ಮೂಡಿ ಬಂತು ಸರ್, ಧನ್ಯವಾದ. ನಿಮಗೂ ಧನ್ಯವಾದ. ಒಬ್ಬ ಶಿಷ್ಯ ಒಳ್ಳೆಯನಾಗಲು ಗುರುವೇ ಗುರುವಿಂದ ಸಾಧ್ಯ, ಅದನ್ನು ಸ್ಮರಿಸಿ ಭಾವಿಸಿ ಬದುಕುವುದೇ ಭಾಗ್ಯ. ಪದ್ಮಪ್ಪನಗರ ಫ್ಯಾಮಿಲಿ, ಧನ್ಯವಾದ. ನಮಸ್ತೆ ಸರ್, ರೇಖಾ ಕೊಟ್ರೇಶ್ ಹರಿಹರದಿಂದ. ತಾಳ್ಮೆಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಅಥವಾ ಗೆಲ್ಲಬಹುದು ಅಲ್ವಾ ಸರ್? ಧನ್ಯವಾದ. ನಿಮಗೂ ಧನ್ಯವಾದ. ಸಂಗೀತ ವಿನಯ್ ಕುಮಾರ್ ಬ್ಯಾಡಿಗೆಯಿಂದ. ಆದರ್ಶ ಗುರು, ಶಿಷ್ಯನಿಗೆ ದೇವರೆಂಬ ದಾರಿದೀಪ, ಸೂಪರ್ ಧನ್ಯವಾದ. ಬಿಸತ್ನಾರಾಯಣ ಅವರು, ಒಳ್ಳೆಯ ತಂಡದಿಂದ ಮನಸ್ಸು ಬದಲಾಗುತ್ತೆ, ಎಸ್ ಧನ್ಯವಾದ. ಗುರುಗಳ ತಾಳ್ಮೆ, ಯಾರಿದು? ಚಂದನ ಧನಂಜಿಯವರು, ಎಸ್. ಶಾಂತಾ ಚರ್ಬಡಿಗೇರ್ ಅವರು, ತಪ್ಪು ತಿದ್ದಿಕೊಂಡ ವಿದ್ಯಾರ್ಥಿ ಶೀರ್ಷಿಕೆ ಅಂತ. ಕಥೆಯ ತಿರುಳು ತಪ್ಪು ಮಾಡುವ ಸ್ವಜನ ತಪ್ಪನ್ನು ತಿದ್ದಿ ಅರಿತುಕೊಂಡು ಶಿಸ್ತು ಗಮನದಿಂದ ಓದಿದರೆ ಯಶಸ್ಸು ಸಾಧ್ಯ, ಗುರುವಿನ ಮಾರ್ಗದರ್ಶನ ಅಗತ್ಯ ಅಂತ. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಕಥೆ ಅಂತ ಕಳಿಸಿ, ಧನ್ಯವಾದ. ಪ್ರೀತಿಯಿಂದ ಎಲ್ಲವನ್ನು ಸಾಧಿಸಬಹುದು, ಕೋಪದಿಂದ ಏನನ್ನು ಸಾಧ್ಯವಿಲ್ಲ. ಕೇಳಿದ್ರೆ ಎಲ್ಲರೂ ಬೇಗ ಬೇಗ ಅಂಗನವಾಡಿಗೆ ಹೋಗಿ, ಹೌದು, ಪೋಲಿಯೋ ಹನಿಗಳನ್ನು ಹಾಕಿಸ್ಕೊಳ್ಳಿ 5 ವರ್ಷದಲ್ಲಿ ಮಕ್ಕಳಿಗೆ, ಎಸ್ ಧನ್ಯವಾದ. ಗುರುವಿನ ಮಮತೆ, ತಿರುಳು ಶಿಷ್ಯನ ಪರಿವರ್ತನೆ, ವಿಶ್ವಾಸ ಒಳಗಿದೆ, ಧನ್ಯವಾದ. ಕೆಪಿ ದಿನೇಶ್ ಭಟ್ ಮಾಡ್ಕು ಕುಟುಂಬ, ಗುರುವೇ ಅರಿವಿನ ದೀಪ, ಎಸ್. ಬುದ್ಧಿವಾದದಿಂದ ತಪ್ಪನ್ನು ತಿದ್ದಿ ಒಳ್ಳೆಯವರನ್ನಾಗಿ ಮಾಡಬಹುದು, ಎಸ್. ಶಿವಮೊಗ್ಗ ಬಸವೇಶ್ವರನಗರ ಜಯಶೀಲ ಸದಾಶಿವ, ಶೀರ್ಷಿಕೆ ತಪ್ಪಿನ ಅರಿವು, ಎಸ್. ಹೌದಲ್ವೇ? ಸೊ ಕೋಪ, ದ್ವೇಷ, ಹೊಡೆತ, ಸಿಟ್ಟು ಇವು ತಾತ್ಕಾಲಿಕ, ಕೆಲವು ಸಮಯದಲ್ಲಿ ನಮಗೆ ಶಮನ ಮಾಡದ್ ಬಿಟ್ರೆ ದೀರ್ಘಕಾಲಕ್ಕೆ ನಮಗೆ ಒಳ್ಳೇದಾಗಬೇಕು ಅಂದ್ರೆ ತಾಳ್ಮೆ, ಸಹನೆ ನಮ್ಮ ಕೆಲವು ವರ್ತನೆಗಳು ಕಾರಣ ಆಗುತ್ತೆ. ಹಾಗಾಗಿ ಪ್ರೀತಿಯಿಂದ ಮಾತ್ರ ಜಗತ್ತನ್ನ ಗೆಲ್ಲಬಹುದು, ಕೆಟ್ಟವ್ರನ್ನು ಕೂಡ ಒಳ್ಳೆದಾರಿ ದಾರಿ ತರಲಿಕ್ಕೆ ಸಾಧ್ಯತೆ ಹೆಚ್ಚು. ಸೊ ಇವತ್ತಿನ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಥೆಯಲ್ಲಿ ಭಾಗವಹಿಸಿದ ನಿಮಗೆ ವಿಶೇಷ ವಿಶೇಷ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಇನ್ನೊಂದು ಕಥೆಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಡಾಕ್ಟರ್ ಗಣೇಶ್ ಕೆಂಚನಲ್ ಮಾಡುವ ನಮಸ್ಕಾರಗಳು. ಯಾರಿದು? ಜಯಪ್ಪ ಬಣಕರ್, ಕಿಶೋರ್ ಬಣಕರ್ ಅವರು. ಶೀರ್ಷಿಕೆ ತಾಳ್ಮೆಯಿಂದ ಪರಿಹಾರ, ಎಸ್. ಗುರುಗಳ ಮಾತನ್ನು ಕೇಳಿ ನನ್ನ ತಪ್ಪನ್ನು ಒಡೆದುಕೊಂಡ ತಪ್ಪನ್ನು ತಿದ್ದಿಕೊಂಡಾಗ ಒಳ್ಳೆಯ ಜೀವನಕ್ಕೆ ಆಧಾರ. ಕತೆ ತುಂಬ ಚೆನ್ನಾಗಿತ್ತು, ರಾಜು ಶಂಕರ್ ಗಡ್ಡಿಂದ. ಸೊ ಕಥೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಮತ್ತೆ ಮುಂದಿನ ವಾರ ಸಿಗೋಣಂತೆ. ಹಾಗೆ ವಿಲೀಲ ಅವರು ಸ್ವತಂತ್ರ ಹೋರಾಟದ ಮಹಿಳೆಯರ ಪಾತ್ರದ ಕುರಿತು ಜ್ಯೋತಿರಾಜಶೇಖರ್ ಮಾತಾಡಿ ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಅಂತ ತಿಳಿಸಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದ. ಮತ್ತೆ ಮುಂದಿನ ವಾರ

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMA ಶಿವಮೊಗ್ಗ ಶಾಖೆ.

ಹಾಗೆ ನನಗೆ ಕೋಲ್ಕತ್ತಾದಲ್ಲಿ ನೌಕಾಪಡೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತು. ಅಲ್ಲಿ ಐಎನ್ಎಸ್ ದೂನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲಿ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಈ ಕ್ಷಿಪಣಿಯನ್ನು DRDO ದ ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳು ಕೇಳಿಬರುತ್ತಿವೆ. ಸ್ನೇಹಿತರೆ,

ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವ

ಬಯಸುತ್ತವೆ. ಪ್ರತಿಯೊಂದು ಕುಟುಂಬವೂ ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2,00,000 ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2,00,000 ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11,00,000 ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು. ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ ಸಾವಿರಾರು ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಂಡ

ಹಾಕುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು. ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ

ಉಗಾಂಡ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ, ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ ಸುಮಾರು ಅರ್ಧದಷ್ಟು ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನಾ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿದ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮ ಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲಾ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು

ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ

ಮರ್ಯಾದೆ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಿ.

0: ಮಾಡಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೆ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲ ಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲಾ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶ ಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿ ದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ದಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ಓದುತ್ತಿರುವವರು ಹರ್ಷವರ್ಧನ್ ಶ್ರೀವಂತ್. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ರಂದು ನಡೆದ ಅಂತಾರಾಷ್ಟೀಯ ಯೋಗ ದಿನದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿ ಮೂಲಕ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ 135ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರು. ಅಹಮದಾಬಾದ್ನಲ್ಲಿ ಜರುಗಿದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಅಲಂಕರಿಸಿದ್ದನ್ನು ಹೆಮ್ಮೆಯಿಂದ ಪ್ರಧಾನಮಂತ್ರಿ ಮನದ ಮಾತಿನಲ್ಲಿ ಸ್ಮರಿಸಿದರು. ಸಮನ್ವಯದ ಕವಿ ಎಂದೇ ಹೆಸರಾದ ಚನ್ನವೀರ ಕಣವಿ ಅವರ ಜನ್ಮದಿನವೆಂದು ಗದಗ ಜಿಲ್ಲೆ ಹೊಂಬಳದಲ್ಲಿ ಜನಿಸಿದ ಅವರು ಕೇಂದ್ರ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ನಾಡೋಜ ಗೌರವಗಳಿಂದ ಭೂಷಿತರು. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಇಂದು ಬೆಳಗ್ಗೆ ರಾಜ್ಯವ್ಯಾಪಿ ಆರಂಭವಾಗಿದೆ. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಾದ್ಯಂತ 889 ಲಸಿಕೆ ಕೇಂದ್ರಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಲಿದೆ. 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. 2 ಹನಿ ಪೋಲಿಯೋ ಲಸಿಕೆ ಮಕ್ಕಳ ಜೀವನದ ಆರೋಗ್ಯ ರಕ್ಷೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಭಾರತ ನಿರ್ಮಿಸೋಣ ಎಂದು ಸಂಸದ ಶ್ರೇಯಸ್ ಪಟೇಲ್ ಕರೆ ನೀಡಿದ್ದಾರೆ. ಹಾಸನದ

ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪೋಲಿಯೋ ಭಾನುವಾರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಿ ಅವರು ಚಾಲನೆ ನೀಡಿದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಈವರೆಗಿನ ಸಾಧನೆ ಅಧ್ಯಯನಕ್ಕಾಗಿ ರಚನೆಗೊಂಡ ಆರ್ಥಿಕ ತಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿಯ ಸಮಗ್ರ ಚರ್ಚೆಗೆ 2027 ಜನವರಿ 1ನೇ ತಾರೀಖಿನ ಒಳಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜಂಟಿ ಅಧಿವೇಶನ ನಡೆಸುವಂತೆ ಧಾರವಾಡ ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ಒತ್ತಾಯಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿಸಿದ್ದ ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. ಆಮದು ಕಡಿಮೆ ಮಾಡಿ ಎಣ್ಣೆ ಉತ್ಪಾದನೆಯಲ್ಲಿ ರಾಷ್ಟವು ಆತ್ಮನಿರ್ಭರವಾಗಬೇಕಾದರೆ ದೇಶದಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಅಖಿಲ ಭಾರತ ಗಾಣಿಗರ ಸಂಘದ ಕೇಂದ್ರ ಘಟಕದ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಬಂಡೀಪುರ ಹಾಗೂ ನಾಗರಹೊಳೆ ಅಭಯಾರಣ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಮರು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪ್ರಾಕೃತಿಕ ಸಮತೋಲನ ಕಾಪಾಡುವುದು, ಪ್ರಾಣಿಗಳ ಆವಾಸ ಸ್ಥಾನದ ಘನತೆಯನ್ನು ಎತ್ತಿಹಿಡಿಯುವ ಹೊಣೆಗಾರಿಕೆಗೂ ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದ್ದಾರೆ. ತಂತ್ರಜ್ಞಾನ ಆಧಾರಿತ ಕೃತಕ ಬುದ್ದಿಮತ್ತೆಯ ಪೊಲೀಸ್ ವ್ಯವಸ್ಥೆ ಬಲವರ್ಧನೆಗೆ ಗೃಹ ಇಲಾಖೆ 100 ದಿನಗಳ ಕಾರ್ಯಯೋಜನೆ ರೂಪಿಸಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ, ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ.
1: ನಮ್ಮ ಜೊತೆಯಾಗಿ ಡಾ ಮಾನಸಾ ನಾಗಭೂಷಣ್ ಅವರು ಇದ್ದಾರೆ. ಡಾ ಮಾನಸಾ ನಾಗಭೂಷಣ್ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಇವರ ಹತ್ತಿರದಲ್ಲೇ 10 ಜನ ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಐಎಸ್ಬಿಆರ್, ಅಮಿಟಿ ಗ್ಲೋಬಲ್ ಬಿಸಿನೆಸ್ ಸ್ಕೂಲ್ ಹಾಗೆ ಪಿಇಎಸ್ಆರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ, ದೇವಾಲಯ ಮತ್ತು ಭಕ್ತರನ್ನು ಒಂದುಗೂಡಿಸುವಂತಹ ಎಐ ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ ಸಿಇಒ ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ ಪಿಎಚ್ಡಿ ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ದತಿಗಳ ಕುರಿತಾಗಿ ಇತ್ತು. ಮೇಡಮ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ನಮಸ್ಕಾರ.
1: ಆಲ್ಮೋಸ್ಟ್ 3 ದಶಕಗಳಿಗೂ ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತು ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿಯಾಗಬೇಕು ಅಂತ ಆಗಿ ಇವಾಗ ಸಿಇಒ ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
2: ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ನಂದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದ್ರೂ ನಾನು ಕೆಲಸ ಮಾಡಿದ್ರು ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ನಾನು ಏನೇ ಮಾಡೋದ್ರಲ್ಲೂ ಒಂದು ಹೊಸತನ ಇರಬೇಕು ಅನ್ನೋಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು. ನಾನು ಯಾವುದೇ ಒಂದು ಕಾಲೇಜ್ ನಲ್ಲಿ ಕೆಲಸ ಮಾಡ್ತಿರಬಹುದು ಅಥವಾ ನಂದೇ ಸ್ವಂತ ಸಂಸ್ಥೆ ಆಗಿದ್ರು ಕೂಡ ಅದು ಅಂದ್ರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂತದ್ದು. ಮೂರನೇದಾಗಿ ಇದರಿಂದ ನಾವ್ ಏನ್ ಮಾಡ್ತಿದೀವೋ ಅದರಿಂದ ಪರಿಣಾಮ ಏನು, ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನ ನೋಡುವಂತದ್ದು. ಮತ್ತೆ ಒಂದು ಸಮಸ್ಯೆನ ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ. ನಮ್ದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವ್ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನ ನಾವು ಆಂಟ್ರಪ್ರಿನರ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬಾ ಮುಖ್ಯನೇ ಹೊರತು ನಾವು ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದೀವಿ ಅಂತ. ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಒಂದು 4 ಅಂಶಗಳನ್ನ ನಾನು ನೋಡ್ತೀನಿ.

0: ಹೋಗ್ತೀನಿ, ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನಿಸಿಲ್ಲ.
1: ಓಕೆ, ಅಂದ್ರೆ ಅಷ್ಟು ಉದ್ಯಮಗಳನ್ನ ಕಟ್ಟದೇ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು, ಮತ್ತೆ ಈಗ ನಿಮ್ಮದೇ ಉದ್ಯಮವನ್ನ ಕಟ್ಟಿ ಬೆಳೆಸ್ತಾ
0: ಇದ್ದೀರಾ.
1: ದೈವ ಭಾರತಿ ಟೆಕ್ನಾಲಜೀಸ್, ಇದ್ರ ಬಗ್ಗೆ ಹೇಳಿದೆ, ಅದರ ಸಿಇಒ ನೀವು ಅಂತ, ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ, ಇದ್ರ ಬಗ್ಗೆ ಹೇಳಬಹುದಾ?
0: ನಿಮಗ್ ಗೊತ್ತಿರೋ ಹಂಗೆ ಎಐ ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ ಗೆ ದಟ್ ಇಸ್ ವಾಟ್ ಇಸ್ ರೂಲಿಂಗ್ ದ ಹೋಲ್ ಇದು. ಸೊ ಈ ಎಐ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ ಅಲ್ಲಿ ಬರ್ತಾ ಇರುವಂತ ಗ್ಯಾಪ್ಸ್ ಏನಿದೆ ಆ ಗ್ಯಾಪ್ಸ್ ನ ಫುಲ್ಫಿಲ್ ಮಾಡುವಂತ ಒಂದು ಸಂಸ್ಥೆ ದೈವ ಭಾರತಿ ಟೆಕ್ನಾಲಜೀಸ್. ಸ್ಪಿರಿಚುವಲ್ ಜರ್ನಿ ನಲ್ಲಿ ನಮಗೆ ದೇವರ ಪೂಜೆ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂತದ್ದು ಇರಬಹುದು, ಮತ್ತೆ ಅಸ್ಟ್ರಾಲಜಿ ನಲ್ಲಿ ದೈವಿಕವಾದ ಒಂದು ಸಲಹೆಗಳು ರೆಮಿಡೀಸ್ ಅಂತ ಏನ್ ಹೇಳ್ತೀವಿ ಅಂತದ್ದಿರಬಹುದು, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೀವಿ. ಇಂತ ಎಲ್ಲವನ್ನು ಒದಗಿಸ್ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆಪ್ ಮಾಡ್ತಾ ಇದೀವಿ ದೈವ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
1: ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಇದೆ. ಮಹಿಳಾ ಉದ್ಯಮಿ ಅಂತ ಅಂದ ಕೂಡಲೇ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅವರಿಗೆ ಇದ್ದಂತಹ ಸವಾಲುಗಳು ಏನಿರಬಹುದು ಅಂತ. ಯಾಕೆಂದ್ರೆ ಯಾವುದೇ ಉದ್ಯಮಿಗೂ ಕೂಡ ಸವಾಲುಗಳಿರುತ್ತೆ, ಮಹಿಳೆಯರಿಗೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಕೇಳಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಇದ್ದಂತಹ ಸವಾಲುಗಳೇನು?
0: ಮಹಿಳೆಯರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾಲಿಟ್ಟಾಗ ನಮ್ಗೆ ನಮ್ದೇ ಆದಂತ ಒಂದಷ್ಟು ಇಮ್ಯಾಜಿನರಿ ಲೈನ್ಸ್ ನ ನಾವು ಹಾಕೋತೀವಿ. ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ, ಅಂದ್ರೆ ಒಂದ್ ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಈ ಅಂದ್ರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದೀವಿ. ಈ ಕ್ಷೇತ್ರದಲ್ಲಾದ್ರೆ ಮಹಿಳೆಯರು ಕೆಲಸ ಮಾಡಬಹುದು, ಇದಾದ್ರೆ ಕಷ್ಟ ಆಗತ್ತೆ ಅಂತ ನಮ್ದೇ ಆದಂತ ಕೆಲವು ಸವಾಲುಗಳನ್ನ ನಾವೇ ಹಾಕೊಂಡಿರುವಂತ ಚೌಕಟ್ಟುಗಳನ್ನ ನಾವು ಹಾಕೊಂಡಿರುವಂತದ್ದು ನಮ್ದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸಬೇಕಾಗಿರೋದು ಅಂದ್ರೆ ನಮ್ಮ ಮೈಂಡ್ ಸೆಟ್ ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳುವಂತದ್ದು ಒಂದಿದೆ. ಮತ್ ಇನ್ನೊಂದೇನು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆ ಎಂಟ್ರಪ್ರಿನರ್ ಇನ್ಸ್ಟಿಂಕ್ಟ್ ಇಲ್ಲವಲ್ಲ, ನಿಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಆಗತ್ತಾ, ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ. ಎಲ್ಲ ನಮ್ ಸುತ್ತಮುತ್ತಲ ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನ ಇಲ್ಲ ನಂದು ಒಂದೇನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸ್ಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ ಆತರ ಹೋಗುವಂತದ್ದು ನಮ್ಗೆ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾ ರಿಜಿಸ್ಟರ್ ಮಾಡ್ಬೇಕನ್ನೋದಾಗ್ಲಿ ಅಥವಾ ಇನ್ಯಾವುದೋ ಮಾಡ್ಬೇಕು, ಅದ್ಯಾವುದು ಕಷ್ಟ ಇಲ್ಲ. ನಾವು ಒಳಗಿನ ಯುದ್ಧ ಗೆಲ್ಲಬೇಕು, ಒಂದ್ ಹೆಜ್ಜೆ ನಾವು ಮುಂದೆ ಇಟ್ರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಅದನ್ನ ಪರ್ಸ್ಯೂ ಮಾಡೋ ಅಂತ ಒಂದು ನಮ್ಗೆ ಛಲ ಬೇಕು.
1: ಆದ್ರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವೀಗ ಕಂಪೇರ್ ಮಾಡೋದಾದ್ರೆ ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ?
0: ಆ ಬದಲಾವಣೆ ಎಷ್ಟು ಆಗಿದೆ ಅನ್ನೋದನ್ನ ಒಂದು ನಾವು ಊಹಿಸಕ್ಕೂ ಕಷ್ಟ ಆಗತ್ತೆ ಅಂತ ಅನ್ಸ್ತಾ ಇದೆ. ಓವರ್ಆಲ್ ಎಂಟರ್ಪ್ರಿನರ್ಶಿಪ್ ಜರ್ನಿ ಅನ್ನೋದೇ ತುಂಬಾ ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ನಮ್ದು ಏನ್ ಕಾನ್ಸೆಪ್ಟ್ ಶುರು ಆಗಿದೆ ಅದಾದ ನಂತರ ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ಇಟ್ಸ್ ಅ ಕಂಪ್ಲೀಟ್ ಒಂದು 360 ಡಿಗ್ರಿ ಬದಲಾವಣೆ ಆಗಿದೆ. ಅಂದ್ರೆ ನಾನು 2009 ನಾನು ಒಂದು ನಮ್ದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದ್ರೆ ಅದೆಲ್ಲ ತುಂಬಾನೇ ಮ್ಯಾನ್ಯುಯಲ್ ಆಗಿ ಮಾಡುವಂತ ಕೆಲಸಗಳು ಆತರ ಎಲ್ಲ ಇತ್ತು. ಈಗ ನಿಮ್ಗೆ ಎಐ ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ. ಮತ್ತೆ ಈ ಒಂದು ಎಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈ ಆಂಟರ್ಪ್ರಿನಿಯರ್ಶಿಪ್ ಗೆ ಒಂದು ಎಕೋಸಿಸ್ಟಮ್ ಅಂದ್ರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟರ್ಪ್ರಿನಿಯರ್ಶಿಪ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
1: ಹೌದು,
0: ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ಈಗ ಯಾರೂ ಆ ಒಂದು ಹೆಸಿಟೇಷನ್ ನಾನೊಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ನಾವು ಸ್ಟೂಡೆಂಟ್ಸ್ ಎಲ್ಲ ಮಾತಾಡ್ತೀವಲ್ಲ, ಎಲ್ರು ಹೇಳ್ತಾರೆ ನಾನೊಂದು 2-3 ವರ್ಷ ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಈ ವುಮೆನ್ ಆಂಟರ್ಪ್ರಿನರ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು ಸ್ಪಾರ್ಕ್ ಏನಿದೆ, ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ, ಅದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ನನ್ಗೆ ಅನ್ಸುತ್ತೆ.
1: ಮೋಸ್ಟ್ಲಿ ನನ್ಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂತಹ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು, ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡುದು, ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನ ಪ್ರದರ್ಶಿಸಿದ್ರು ಅಂತ ಅನ್ಸುತ್ತೆ. ತುಂಬಾ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗ್ಗೆ ಬಿಸ್ನೆಸ್ಗಳನ್ನ

0: ಮಾಡ್ತಾ ಬಂದ್ರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ
1: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಹೇಳ್ತೀವಿ ಅದರೊಳಗೆ ಮಹಿಳೆಯರು ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನ ಹೇಳಬಹುದು. ಸ್ಟೆಮ್ ಫಾರ್ ವುಮೆನ್ ಅಂತ ನೀವು ಕೇಳಿದ್ದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ. ಸೊ ಈ ತರ ಟೆಕ್ ಸ್ಟಾರ್ಟ್ಅಪ್ಸ್, ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನ್ ಹೇಳ್ತೀವಿ ಅದರೊಳಗೆ ಸ್ವಲ್ಪ ಅಂದ್ರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್. ಸೊ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನ್ ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮ್ ಅಲ್ಲಿ ಈ ತರದೊಂದು ಪಿಕಪ್ ಆಯ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ತರ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಈ ತರ ಪಿಕಪ್ ಆಗಿರುವಂತದ್ದು. ಇವಾಗ ಎಐ ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬಾ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ನ ನೋಡ್ತಾ ಇದೀರಾ
0: ಅಲ್ವಾ,
1: ಆಮೇಲೆ ಸ್ಮಾಲ್ ಬಿಸ್ನೆಸಸ್, ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬ್ ಅಲ್ಲಿ ಇರಬಹುದು, ಫೇಸ್ಬುಕ್ ಅಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ತರದ್ದು ಸ್ಮಾಲ್ ಬಿಸ್ನೆಸ್ ನ ಲೀಡ್ ಮಾಡ್ತಾ ಇದಾರೆ. ಮತ್ತೆ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರುವಂತದ್ದು ಜ್ಯುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
0: ಕ್ಲಾಸಸ್,
1: ಈ ತರದ್ದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ. ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಎಕೋ ಸಿಸ್ಟಮ್ ಅಂತ ಹೇಳ್ಬಹುದು.
0: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳು ಕೂಡ ಕಾಣಿಸ್ತಾ ಇದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲಸಕ್ಕೆ ಸೇರ್ತೀನಿ ಅಂತ ಇದ್ದವರು ಇವಾಗ ನೀವು ಹೇಳಿದ ಹಾಗೆ ಕೆಲಸದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
1: ಅಂದ್ರೆ
0: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದ್ದಾರೆ ನಮಗೆ.
1: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ ಆಗ್ಲೇ ಅವರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸಸ್ ನ.
0: ಹೌದು,
1: ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡಬೇಕು ಅನ್ನೋ ಒಂದು ಆಸೆ ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನು ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋ ಸಿಸ್ಟಮ್ ಬಿಲ್ಡ್ ಮಾಡಿದೀವಿ, ಮತ್ತೆ ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವ್ ಯಾವ್ದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರ್, ಮತ್ತೆ ಅದಕ್ಕೆ ಸೂಕ್ತವಾದಂತ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಶಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋ ಸಿಸ್ಟಮ್ ಅಲ್ಲಿ ಆ ಬದಲಾವಣೆಗಳು ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮ್ಗೆ ಗ್ರಾಸ್ ರೂಟ್ ಇಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
0: ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ ಏನಂದ್ರೆ ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ ಗಳು ಅಂತ, ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ಅಂದ್ರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ. ಅದೇ ಈಗ ಅದು ಒಂದು ಬದಲಾವಣೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಫ್ರಮ್ ಪ್ಯಾಸಿವ್ ರೆಸಿಪಿಯಂಟ್ಸ್, ಅಂದ್ರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವಾಗ್ಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಂಡಾಗ ತುಂಬಾನೇ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಮುಂದಿಟ್ಟಿದ್ದು. ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂತದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ, ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸುವಂತ ಒಂದು ಇದು, ಲೈಕ್ ಮುದ್ರಾ ಲೋನ್ಸ್ ಇರಬಹುದು ಅಥವಾ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇರಬಹುದು, ಇದೆಲ್ಲ ಯಾವ ರೀತಿ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ, ಅದೇ ರೀತಿ ನಮಗೆ ಟಾಪ್ ಲೆವೆಲ್ ಅಲ್ಲಿ ಕೂಡ ನಮಗೆ ಆ ರೀತಿಯಾದಂತ ಒಂದು ಬದಲಾವಣೆ ಸಿಕ್ಕರೆ, ಅಂದ್ರೆ ನಿಮ್ಗೆ ಇಟ್ ವಿಲ್ ಬಿ ಲೈಕ್ 360 degrees ಫ್ರಮ್ ಟಾಪ್ ಟಾಪ್ ಟು ಬಾಟಮ್ ಯು ಹ್ಯಾವ್ ಟು ಕವರ್ ದ ವ್ಯಾಲ್ಯೂ ಚೈನ್ ಅಂತ ನನಗೆ ಅಂತ ಅನ್ಸುತ್ತೆ.
0: ಮಹಿಳೆ ಅಂದ್ರೆ ಅಬಲೆ ಅಲ್ಲ, ಮಹಿಳೆಗೂ ನಾಯಕತ್ವದ ಗುಣ ಇದೆ ಮತ್ತೆ ಅದನ್ನ ಪ್ರದರ್ಶಿಸೋಕೆ ಇದು ಸಿಗ್ತಾ ಇರುವಂತಹ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಹುದು.
1: ಹೌದು,
0: ಮತ್ತೆ ಎಷ್ಟೋ ಯೋಜನೆಗಳು ಅವರಿಗೆ ಬೆನಿಫಿಷಿಯಲ್ ಅಂತ ಹೇಳಿದ್ರಿ, ಇವೆಲ್ಲವೂ ಕೂಡ ಮಹಿಳಾ ಉದ್ಯಮಿಗಳ ಮೇಲೆ ಬೀರಿದಂತಹ ಪರಿಣಾಮ ಏನು, ಮತ್ತೆ ಈ ಒಂದು ಡಿಜಿಟಲ್ ಶಿಫ್ಟ್

0: ಇದೆ ಅಲ್ಲ, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
1: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ. ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಮತ್ತೆ ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ ನ ಓಪನ್ ಮಾಡಬೇಕು. ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ, ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡುವಂತವ್ರು, ಹೂ ಮಾರಾಟ ಮಾಡುವಂತವ್ರು, ಅಂತವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ. ಅದು ಒಂದು ಪ್ರಮುಖ ಹೆಜ್ಜೆ, ಎಲ್ಲರನ್ನು ಒಂದು ಮಾಡುವಂತದ್ದು. 10 ವರ್ಷದ ಹಿಂದೆನೆ ಮುದ್ರಾ ಲೋನ್ಗಳದ್ದು ಮಹಿಳೆಯರಿಗೆ ಅದನ್ನ ಕೊಡುವಂತ ಒಂದು ವ್ಯವಸ್ಥೆ ಪ್ರಾರಂಭ ಆಯ್ತು. ಬಿಗಿನಿಂಗ್ ಆಫ್ ಈ ಸರ್ಕಾರದಿಂದ ಮುದ್ರಾ ಲೋನ್ಗಳು ಅದು ಬರ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಹೆಜ್ಜೆ. ಇಂಡಿಯಾ ಇಸ್ ಎ ಫೋರ್ ರನ್ನರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮೊಬೈಲ್ ಆಕ್ಸೆಸ್ ಇದೆ, ಮೊಬೈಲ್ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ, ಸ್ಮಾರ್ಟ್ ಫೋನ್ಸ್ ಯೂಸೇಜ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಪೇಮೆಂಟ್ ಇಂಟಿಗ್ರೇಷನ್ ನ ತುಂಬಾ ಸುಲಭವಾಗಿ ಮಾಡಬಹುದು. ಆಪ್ಸ್ ಇದೆ. ಆದ್ರಿಂದ ಒಬ್ರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್. ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಯು ವಿಲ್ ಬಿ ಅಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯೂಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮ್ಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮ್ಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಏನ್ ಮಾಡ್ಬೇಕು, ಬಿಸ್ನೆಸ್ ಅಂದ್ರೆ ಹೇಗೆ ಯೋಚನೆ ಮಾಡ್ಬೇಕು, ಅದನ್ನ ಮಾರ್ಕೆಟಿಂಗ್ ಮಾಡುವಂತದ್ದು. ಹಿಂದೆ ಎಲ್ಲ ತುಂಬಾನೇ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ. ಈಗ ಯು ಹ್ಯಾವ್ ಎ ಆಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡುವಂತ ಅವಕಾಶಗಳು ಹೆಚ್ಚಿರೋದ್ರಿಂದ ಅಂದ್ರೆ 360 ಡಿಗ್ರಿ ಎಕೋ ಸಿಸ್ಟಮ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂತ ನಾನು ಹೇಳಿ.
2: ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂದ್ರೆ, ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕು ಅನ್ನೋಂತ ಪರಿಸ್ಥಿತಿ ಇಲ್ಲ. ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ ನ ಕೊಡಬಹುದು.
0: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ, ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ, ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್ ಆ ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ. ಆದ್ರಿಂದ ಆತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100%.
1: ಹೌದು,
0: ಈಗ ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಇನ್ಎವಿಟಬಲ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡೀಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡೋ ಅಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ರೂರಲ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ, ಆ ತರದ್ ನಾವು ಹೇಳಿಕ್ಕಾಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ತರದ್ದೆಲ್ಲ ಬಂದಿರೋದ್ರಿಂದ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ರಿಂದ ನಾವೆಲ್ಲೂ ಒಂದ್ ಕಡೆ ಹೀಗಿದೆ ಒಂದ್ ಕಡೆ ಹಾಗಿದೆ ಅಂತ ದೂಷಿಸೋ ಅಂತ ಒಂದು ಪರಿಸ್ಥಿತಿ ಇಲ್ಲ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ ಕಮ್ಯುನಿಕೇಶನ್ ಸ್ಕಿಲ್ಸ್. ನೀವು ಹೇಗಾದ್ರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋ ರೀತಿ ಮತ್ತೊಂದು, ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕ್ಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸ್ ಅಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂತದ್ದು. ಸೊ ಈ ರೀತಿ ನಾವು ಸ್ಕಿಲ್ ಸೆಟ್ಸ್ ನ ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತ ವಿ ವಿಲ್ ಬಿ, ಅದ್ರ ಜೊತೆಗೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫ್ ಅಲ್ಲಿ, ಅದನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ.
2: ಕಾಲೇಜ್ ಓದ್ತಾ ಇರುವಂತಹ ಮಕ್ಕಳಿಗೆ, ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಲ್ಲ, ಅಂತವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂಥ ಸಮಯದಲ್ಲಿ ಅವರು ಬಿಸ್ನೆಸ್ ನ ಶುರು ಮಾಡಬಹುದಾ?
0: ಶುರು ಮಾಡಬಹುದು. ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ನಾವೆಲ್ಲ ಮಾಡ್ತಾ ಇರುವಂತ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟ್ ಕಲಿಕೆ ಮೇಲೆ ಆಯ್ತು ಅಂತ ಅನ್ಕೊಳ್ಳಿ. ಕಲಿಕೆ ಮೇಲೆ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮ್ಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ ಓ ಇದನ್ ಯಾಕೆ ಹೀಗ್ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಅವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗ್ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗ್ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು. ನಾವು ಏನ್ ಮಾಡ್ತಿದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತೆ ಇವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ನಷ್ಟ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಬೇಗ ಕಲಿಬಹುದು, ಇವಾಗ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ನಾವಿನ್ನು ಸ್ಲೋ ಪೇಸ್ಡ್ ಲರ್ನಿಂಗ್ ಗೆ ಹೋಗ್ತಾ ಇದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ ನ ಅವರು ಬೇಗನೆ ಇದು ಆ ಕೋರ್ಸಸ್

0: ಅವ್ನ ಅಡಿಷನಲ್ ಕೋರ್ಸಸ್ ತಗೊಂಡು ಬಿಸ್ನೆಸ್ ಹೆಂಗ್ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗ್ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲಾನು ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳ್ಕೊಟ್ರೆ. ಸುಮಾರು ನ್ಯಾಷನಲ್ ಆಂಟರ್ಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರ್ ಇಂದಾನೆ ಆ ಸ್ಕಿಲ್ ಕೋರ್ಸಸ್ ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ನಡೀತಾ ಇದೆ ಈಗಾಗಲೇ. ಆದ್ರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತೆ ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವರಿಗೆ ಪ್ರೋತ್ಸಾಹ ಕೊಡಬೇಕು.
1: ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಅಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
0: ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಎಜುಕೇಶನ್. ಎಜುಕೇಶನ್ ಅಲ್ಲಿ ನೀವೆಲ್ಲಾ ಟೀಚರ್ಸ್ ನೋ, ನಾವು ಮೋಸ್ಟ್ ಆಫ್ ದ ಅಂದ್ರೆ ನಿಮ್ 90% ವಿಮೆನ್ ಟೀಚರ್ಸ್ ಇರುವಂತದ್ದು ಅಲ್ವಾ. ಸೊ ಹಾಗಾಗಿ ಡಿಜಿಟಲ್ ಎಜುಕೇಶನ್ ನನಗನ್ಸುತ್ತೆ ಈಸ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ವಿಚ್ ವಿಲ್ ಟೇಕ್ ಓವರ್. ಇನ್ನೊಂದು ಹೆಲ್ತ್ ಕ್ಷೇತ್ರದಲ್ಲಿ, ಯಾಕೆಂದ್ರೆ ಹೆಲ್ತ್ ಅಲ್ಲಿ ಹೆಲ್ತ್ ಗಿವರ್ಸ್ ಅಂಡ್ ರಿಸೀವರ್ಸ್ ಬೆನಿಫಿಷಿಯರೀಸ್ ಆಫ್ ಹೆಲ್ತ್ ಹೆಚ್ಚು ಮಹಿಳೆಯರಿರೋದ್ರಿಂದ ಅಲ್ಲೂ ಕೂಡ ಹೆಲ್ತ್ ಸೆಕ್ಟರ್ ಅಲ್ಲಿ ವಿತ್ AI ಬಿಗ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಹೆಲ್ತ್ ಟೆಕ್ ಸಿ ಟೆಕ್ನಾಲಜಿನ ನಾವು ಇಂಟಿಗ್ರೇಟ್ ಮಾಡಲೇಬೇಕಾಗತ್ತೆ. ಯಾವುದೇ ಬಿಸ್ನೆಸ್ ಆದ್ರೂ ಕೂಡ ವಿತೌಟ್ ಟೆಕ್ನಾಲಜಿ ಯು ಕೆನಾಟ್ ಡು. ಸೊ ಹೆಲ್ತ್ ಟೆಕ್ ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ರೋಲ್. ಫಿಮೇಲ್ ವಿತ್ ಟೆಕ್ನಾಲಜಿ, ಎಷ್ಟೋ ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲಾನು ಮುಂದೆ ನಾವು ಮಾತಾಡ್ತಾನೆ ಇರ್ಲಿಲ್ಲ, ಅದೆಲ್ಲಾನು ಇನ್ ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನ್ಸುತ್ತೆ. ಮತ್ತೆ ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತೀರಿ, ನಾವು ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್ ನಾವು ಕನ್ಸರ್ನ್ ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಇಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದ್ರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಒಂದು ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್ ಸೋಷಿಯಲ್ ಅಂಡ್ ESG ಅಂತ ಕರಿತೀವಲ್ಲ, ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ಜೆಂಡರ್ ಇಸ್ ಎ ವೆರಿ ಬಿಗ್ ಟಾಪಿಕ್ ಆಕ್ಚುಲಿ. ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸುವಂತದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನ್ ಮಾತಾಡ್ತಾ ಇದೀವಿ, ಕಾರ್ಪೊರೇಟ್ಸ್ ಅಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದ್ರೆ ಬೆಳವಣಿಗೆನ ಸ್ಟಾಪ್ ಮಾಡುವಂತ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ, ಆ ಫೋರ್ಸಸ್ ನ ತಡೆಗಟ್ಟುವಂತ ಒಂದು ಇದನ್ನ ನಾವು ಮಾಡುವಂತ ಪ್ರಯತ್ನಗಳು ಹೆಚ್ಚು ನಡೆಯುವಂತದ್ದು ಇದೆ. ESG ನಲ್ಲಿ ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂತದ್ದು ಸಾಧ್ಯತೆಗಳಿದೆ. ಮತ್ತೆ ಡಿಜಿಟಲ್ ಸರ್ವಿಸಸ್, ನಾನು ಆಗ್ಲೇ ಹೇಳಿದೆ ಡಿಜಿಟಲ್ ಕಂಟೆಂಟ್ ಹೇಗೆ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ, ಮಹಿಳೆಯರು ತುಂಬಾನೇ ಇದರೊಳಗೆ ಮುಂಚೂಣಿನಲ್ಲಿದ್ದಾರೆ ನಾವು ಹೇಳಬೇಕು ಅಂದ್ರೆ. ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಸುಮಾರು ಕ್ಷೇತ್ರಗಳಿದೆ ಅಂದ್ರೆ ನಾವು ಯಾವ್ದ್ಯಾವ್ದು ಇದು ಪ್ರಮುಖ ಅಂತ ನನ್ಗನ್ಸೋದು. ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಆ ಕ್ಷೇತ್ರಗಳೆಲ್ಲಾನು ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ.
1: ಯಾವತ್ತು ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡಕ್ಕಾಗತ್ತಾ, ಮಹಿಳೆ ಇದನ್ನ ಮಾಡಬಹುದಾದಂತಹ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕಂದ್ರೆ ಇರುವಂತಹ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸಬೇಕಾಗಿಲ್ಲ, ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸಿಕೊಳ್ಳುವಂತಹ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾನೇ ಒಳ್ಳೆಯ ಬೆಳವಣಿಗೆಯನ್ನು ತರಬಹುದು ಅಂತ ಅನ್ಸುತ್ತೆ. AI ಕೂಡ
0: ಮಹಿಳೆ ಅಂದ್ರೆ ಶಕ್ತಿ,
1: ಹೌದು
0: ಅಲ್ವಾ. ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ನಮ್ಮ ಒಳಗೆ ನಡೆಯುವಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅಂದ್ರೆ ಡೈಲಮಾಸ್ ಏನಿದೆ ಅದನ್ನೆಲ್ಲಾನು ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದು ಎಲ್ಲ ಮಹಿಳೆಯರಿಗೂ ಹೇಳುವಂತ ಒಂದು ವಿಷಯ.
1: ನಿಜ ಮೇಡಮ್, ಈ ಇಡೀ ಕಾರ್ಯಕ್ರಮ ಕೇಳಿಸ್ಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು ಮಾಡಬಹುದು ಅಂತ. ಉದ್ಯಮಶೀಲತೆ, ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
0: ಪರ್ಸಿವರೆನ್ಸ್.
1: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
0: ಕಾನ್ಫಿಡೆನ್ಸ್.
1: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸರ್ಕಾರಿ ಯೋಜನೆ ಯಾವುದು?
0: ಸ್ಟಾರ್ಟ್ಅಪ್ ಇಂಡಿಯಾ.
1: AI ಅವಕಾಶನ ಅಥವಾ ಸವಾಲ?
0: ಒಂದು ಅವಕಾಶ.
1: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ಮುಂದೆ ಸಾಗಿ, ನಿಮ್ಗೆ ಹೆಚ್ಚು ಶಕ್ತಿ ಇದೆ ಆದ್ರೆ ಅದನ್ನ ನೀವು ಕಂಡ್ಕೊಂಡಿಲ್ಲ ಇದೆ ಅನ್ನೋದು. ಮತ್ತೆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ ಇಕೋಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಬೇರೆಯವ್ರನ್ನ ದೂಷಿಸೋದಕ್ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ

0: ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತಗೊಂಡ್ಬರ್ತೀರಾ, ಅವಾಗ ನಿಮ್ಗೆಲ್ಲಾನು ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಅವಕಾಶಗಳು ನಿಮ್ಗೆ ಅದಷ್ಟಗದೆ ಹುಡುಕೊಂಡ್ ಬರುತ್ತೆ. ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೆಗೆಟಿವ್ಸ್ ನ ಹುಡುಕ್ತಾ ಹೋಗ್ಬೇಡಿ, ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ. ಪಾಸಿಟಿವ್ಸ್ ಹುಡುಕಿ, ಒಂದ್ ವೇಳೆ ನಮ್ಗೇನೋ ಒಂದು ಸರಿ ಇಲ್ಲ ಅಂತ ಅನ್ಸಿದ್ರು ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನ ಮಾಡ್ಕೊಂಡು ಮುಂದೆ ಹೋದ್ರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ಒಂದು ವಿಕಸಿತ ಭಾರತ ಅಂತ ನಾವೇನು ಮಾತಾಡ್ತಾ ಇದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನ ನಾವು ನಿಜ ರೂಪಕ್ಕೆ ತರುವಂತ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವದನ್ನ ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನ್ಗನ್ಸತ್ತೆ.
1: ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದೀವಿ.
2: ಸ್ನೇಹಿತರೆ, ಇಷ್ಟು ಹೊತ್ತು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಮಸ್ಕಾರ.

0: ఆకాశవాణి భద్రావతి శివమొగ్గ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಇಲ್ನೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನ ಅವಸರ ಅತ್ತೆ?
3: ಅರೆ,
2: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮೊಮ್ಮಗಳ ಹೆಸರಿಗೆ.
4: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
5: ಎಲ್ಲವೂ ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗಲಿ ಅಂತ.
2: ಹಾಗೆಲ್ಲ ಮಾತಾಡಬೇಡಿ.
4: ಏನು
6: ಆದ್ರೆ ಹೇಳುತ್ತೆ,
4: ಜಾಣರಾಗಿರಿ, ಜಾಗೃತರಾಗಿರಿ.
7: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಹಲೋ
9: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
8: ಮತ್ತೆ
9: ನಿಮ್ಮನ್ನು

0: ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
2: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
0: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: 2 ಲಕ್ಷ ಏನಾಯ್ತಪ್ಪ?
2: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
0: ಅರೇ,
2: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ. ಇದೆಲ್ಲ ಫ್ರಾಡ್.
2: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಸಮಯ 12:33 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಾರಣಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನಿ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೇಡಿಯೇಷನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅಚ್ಯುತ್ ನಾಯ್ಕರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ನಾವು ಇವತ್ತು ಮಾತಾಡಲಿಕ್ಕೆ ಇರುವಂತಹ ವಿಷಯ ಪ್ರೋಸ್ಟೇಟ್ ಕ್ಯಾನ್ಸರ್ ಕುರಿತಾಗಿರುವಂತಹದ್ದು. ಪ್ರೋಸ್ಟೇಟ್ ಅಂತ ಹೇಳಿದ್ರೆ ಏನು ಮತ್ತೆ ಇದರ ಒಂದು ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಮೊದಲು ನಮಗೆ ತಿಳಿಸಿಕೊಡಿ.
2: ಪ್ರೋಸ್ಟೇಟ್ ಅಂದ್ರೆ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿ ಅಂತ ಹೇಳಬಹುದು. ಸೊ ಇದು ನಮ್ಮ ಯೂರಿನರಿ ಬ್ಲಾಡರ್ ಅಂತ ಹೇಳ್ತೀವಿ. ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರದು ಸಂಜಿ, ಅದು ಯೂರಿನ್ ಸ್ಟೋರ್ ಮಾಡ್ಲಿಕ್ಕೆ ಇರುವುದು. ಯೂರಿನರಿ ಬ್ಲಾಡರ್ ಈಗ ನೀವು ಒಂದು ಅದು ಬಲೂನ್ ತರ ಒಂದು ಇಮ್ಯಾಜಿನ್ ಮಾಡಿದ್ರೆ, ಅದು ಬಲೂನದು ಮೌತ್ ಅಲ್ಲಿ ಅಂದ್ರೆ ಎಲ್ಲಿಂದ ಅದು ಗಾಳಿ ಬರ್ತದೆ ಆ ಪೈಪ್ ತರ ಇಮ್ಯಾಜಿನ್ ಮಾಡಿದ್ರೆ, ಅದು ಪೈಪ್ ಅಲ್ಲಿ ಸುತ್ತು ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರ್ತದೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂದ್ರೆ ಇಟ್ ಇಸ್ ಮೇಲ್ಸ್ ಅಲ್ಲಿ ಎಷ್ಟೇ ಇರುವುದು, ಇದು ಫಿಮೇಲ್ಸ್ ಅಲ್ಲಿ ಇಲ್ಲ. ಅದು ಹೇಗಿರ್ತದೆ ಅಂದ್ರೆ ಎರಡು ಭಾಗ ತರ, ಎರಡು ಲೋಬ್ಸ್ ಅಂತ ಹೇಳ್ತೀವಿ, ಎರಡು ಲೋಬ್ಸ್ ಇರ್ತದೆ ಯೂರಿನರಿ ಬ್ಲ್ಯಾಡರ್ ಅಲ್ಲಿ ಸುತ್ತು. ಇದರದು ಫಂಕ್ಷನ್ ಏನಂತ ಕೇಳಿದ್ರೆ, ಈಗ ಮೇಲ್ಸ್ ಅಲ್ಲಿ ಇದು ಸೀಮೆನ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಆಗ್ತದೆ, ಅಂಡ್ ಇನ್ ಟರ್ನ್ ಅದು ರೀಪ್ರೊಡಕ್ಷನ್ ಹೀಗೆ ಕೂಡ ಹೆಲ್ಪ್ ಆಗ್ತದೆ.
1: ಅಂದ್ರೆ ವಿಶೇಷವಾಗಿ ಗಂಡಸರಲ್ಲಿ ಕಂಡು ಬರುವಂತಹ ಒಂದು ದೇಹದ ಭಾಗ ಅಂತ ನಾವು ಅಂದ್ಕೋಬಹುದು.
2: ಹೌದು.
1: ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದು ಹೇಗೆ ಬರುತ್ತೆ,
2: ಅದರದು ರಿಸ್ಕ್ ಫ್ಯಾಕ್ಟರ್ಸ್ ಇದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗ್ತದೆ ಅಂತ ಹಾಗೆ ಇನ್ನು ಅದು ರಿಸರ್ಚ್ ಅಲ್ಲಿ ತಿಳಿಸಲಿಲ್ವ ನಮ್ಗೆ. ಈಗ ಓರಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಬಾಯಲ್ಲಿ ಇರೋದು ಕ್ಯಾನ್ಸರ್, ತಂಬಾಕು ಅಂತದೆಲ್ಲ ತಗೊಂಡಿದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ದಟ್ ಓರಲ್ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳಬಹುದು. ಹಾಗೆ ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಇಲ್ಲ, ಬಟ್ ಏಜ್ ಜಾಸ್ತಿ ಆಗುವಾಗ, ವಯಸ್ಸು ಜಾಸ್ತಿ ಆಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಹೇಳಿದ್ರೆ, ಈಗ ಒಂದು 50-60 ಜಾಸ್ತಿ ಏಜ್ ಇರುವವರಿಗೆ ಅದು ನ್ಯಾಚುರಲ್ ಆಗಿ ಪ್ರೋಸ್ಟೇಟ್ ದು ಸೈಜ್ ಉಂಟಲ್ಲ, ಗ್ಲ್ಯಾಂಡ್ ದು ಸೈಜ್, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆಗ್ತಾ ಅದು ನಾರ್ಮಲ್ ಪ್ರೋಸೆಸ್. ಸೊ ಜಾಸ್ತಿ ಆಗ್ತಾ ಹೋಗುವಾಗ ನಾನು ಹೇಳಿದ ತರ ಅದು ಯೂರಿನರಿ ಬ್ಲಾಡರ್ ಮೂತ್ರ ಸಂಜಿಗೆ ಸುತ್ತಮುತ್ತ ಇರ್ತದಲ್ಲ, ಅದಕ್ಕೆ ಆ ಟೈಮಲ್ಲಿ ಮೂತ್ರದು ಹೋಗ್ಲಿಕ್ಕೆ ತೊಂದ್ರೆ, ಹಾಗೆ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಈಗ ಇದು ನಾರ್ಮಲ್ ಆಗಿ ಪ್ರೋಸೆಸ್ ಇರ್ತದೆ, ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ ದು ಸೈಜ್ ಏಜ್ ಜಾಸ್ತಿ ಆಗುವಾಗ ಜಾಸ್ತಿ ಆಗುದು. ಸೊ ಅಂತದಲ್ಲಿ ಜಾಸ್ತಿ ಆಗುವಾಗ ಅದರದೊಂದು ಸಣ್ಣ ಭಾಗದಲ್ಲಿ ಕ್ಯಾನ್ಸರ್ ಅಂತ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗೆ ಅದು ಬರುದು ಆಸ್ ಅ ನ್ಯಾಚುರಲ್ ಪ್ರೋಸೆಸ್ ಬರುದು. ಬಟ್ ಇಂಥದಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹಾಗೆ ಅಂತ ಇಲ್ಲ. ಬಟ್ ಅದರ್ ದನ್ ದಟ್ ಹೇಳಿದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ ದು ಹಾಗೆ ಮತ್ತೆ ಬರ್ಲಿಕ್ಕೆ ಚಾನ್ಸಸ್ ಇದರಲ್ಲಿ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ,
1: ಅಂದ್ರೆ ಅನುವಂಶಿಕವಾಗಿ ಬರುವಂತಹ ಸಾಧ್ಯತೆಗಳಿದೆ ಅಂತ
2: ಇದೆ. ಹೌದು, ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ
1: ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಏಜ್ ಗ್ರೂಪ್ ಅನ್ನ ಏನಾದ್ರೂ ಐಡೆಂಟಿಫೈ ಮಾಡಬಹುದಾ?
2: ಏಜ್ ಗ್ರೂಪ್ ಅಂದ್ರೆ ಒಂದು ಜನರಲಿ ನಾರ್ಮಲ್ ಪಾಪ್ಯುಲೇಷನ್ ಅನ್ನ ನಾವು ಏನಂದ್ರೆ, ಒಂದು 50 ಜಾಸ್ತಿ ಹೋಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರುದಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳಬಹುದು. ಒಂದು 60 ಜಾಸ್ತಿ ಇರುವಾಗ ಇನ್ನು ಅದು

0: ಜಾಸ್ತಿ ಆಗ್ತದೆ. ಸೊ ಆಸ್ ದ ಏಜ್ ವಯಸ್ಸು ಜಾಸ್ತಿ ಆಗುವಾಗ ಅದರದ್ದು ಚಾನ್ಸಸ್ ಜಾಸ್ತಿ ಜಾಸ್ತಿ ಆಗ್ತದೆ.
1: ಹಾಗೆ ಈಗ ಇದರ ಒಂದು ಲಕ್ಷಣಗಳು ಏನೆಲ್ಲ ಇರ್ತವೆ?
0: ಲಕ್ಷಣಗಳು ಅಂದ್ರೆ ಇದು

0: ಡ್ರಾಪ್ ಡ್ರಾಪ್ ಆಗಿ ಬೀಳಬಹುದು ಯೂರಿನ್ ಅಲ್ಲಿ.
1: ಈ ಎಲ್ಲ ಲಕ್ಷಣಗಳು ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ರೆ ಮಾತ್ರ ಬರುವಂತಹದ್ದು ಅಥವಾ ಬೇರೆ ಕಾರಣಗಳಿಂದ ಈ ಲಕ್ಷಣಗಳು ಇರಬಹುದಾ?
0: ಇದು ಪ್ರಾಸ್ಟೇಟ್ ಅಲ್ಲಿ ಸಂಬಂಧಪಟ್ಟದು ಯಾವ್ದಾದ್ರು ತೊಂದರೆ ಇದ್ರೆ, ಕ್ಯಾನ್ಸರ್ ಬೇಕಂತ ಇಲ್ಲ, ಎನಿ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಪ್ರಾಸ್ಟೇಟ್ ಗ್ಲ್ಯಾಂಡ್, ಈ ತರ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಪ್ರಾಬ್ಲಮ್ಸ್ ಬರುವಾಗ ಅದು ನೀವು ಇಗ್ನೋರ್ ಮಾಡಬೇಡ, ಅಂದ್ರೆ ಅದು ಯಾವ್ದಾದ್ರು ನಿಮ್ಮ ಯೂರಾಲಜಿಸ್ಟ್ ಗೆ, ಮೂತ್ರದ ಡಾಕ್ಟರ್ ಗೆ, ಇಲ್ಲಾಂದ್ರೆ ನಿಮ್ಮ ಫಿಸಿಷಿಯನ್ ಡಾಕ್ಟರ್ ಗೆ ನೀವು ಕನ್ಸಲ್ಟ್ ಮಾಡಬೇಕು ಅಂತ. ಅದು ಕನ್ಸಲ್ಟ್ ಮಾಡಿ ಅದರದ್ದು ಟೆಸ್ಟ್ಸ್ ತಪಾಸೆಲ್ಲ ಮಾಡಿದ ಮೇಲೆ ಮತ್ತೆ ನಾವು ನೋಡಬೇಕಾಗ್ತದೆ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ.
1: ಈಗ ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡ್ತೀರಾ ನೀವು?
0: ಜನರಲಿ ಒಂದ್ಸಲ ಈ ತರ ತೊಂದರೆ ಬಂದ್ರೆ ಫಸ್ಟ್ ಆಗಿ ಅವರಿಗೆ ಯೂರಿನ್ ಟೆಸ್ಟ್ ಮಾಡ್ತೀವಿ, ಅಂದ್ರೆ ಯೂರಿನ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಉಂಟಾ ಹಾಗೆ ಅಂತ ನೋಡ್ಲಿಕ್ಕೆ, ಇಲ್ಲಾಂದ್ರೆ ಅದರ ಜೊತೆಗೇನೆ ನಾವು ಕೆಲವೊಮ್ಮೆ ಸೋನೋಗ್ರಫಿ ಅಂತ ಮಾಡ್ತೀವಿ. ಸೋನೋಗ್ರಫಿ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳುದು. ಸೊ ಅದು ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುದು. ಸೊ ಅದು ಸ್ಕ್ಯಾನ್ ಅಲ್ಲಿ ನಮ್ಗೆ ಅದು ಈಗ ಫಸ್ಟ್ ಅವರು ಸ್ಕ್ಯಾನ್ ಮಾಡುವಾಗ ಫುಲ್ ಬ್ಲಾಡರ್ ಅಲ್ಲಿ ಇಲ್ಲ ನೀರೆಲ್ಲ ಕುಡಿದ ಮೇಲೆ ಒಂದು ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ನಂತರ ಫಸ್ಟ್ ಸ್ಕ್ಯಾನ್ ಮಾಡಿ ಯೂರಿನ್ ಬ್ಲಾಡರ್ ಫುಲ್ ಆಗುವಾಗ ನೋಡ್ತೀವಿ. ಒಂದ್ ಅದಾದ ಮೇಲೆ ಪೇಷಂಟ್ ಗೆ ಯೂರಿನ್ ಬ್ಲಾಡರ್ ಪೂರ್ತಿ ಎಂಟಿ ಮಾಡಿ ಬರ್ಲಿಕ್ಕೆ ಹೇಳ್ತೀವಿ. ಅದು ಎಂಟಿ ಮಾಡಿದ ಮೇಲೆ ಎಷ್ಟು ಯೂರಿನ್ ಉಳಿದಿದೆ ಬ್ಲಾಡರ್ ಅಲ್ಲಿ ಅಂತ ನೋಡ್ತೀವಿ ಸ್ಕ್ಯಾನ್ ಅಲ್ಲಿ. ಇದೆಲ್ಲ ಸೋನೋಗ್ರಫಿಯಲ್ಲಿ ಮಾಡುದು. ಅದ್ರ ಜೊತೆನೆ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ನೋಡ್ತೀವಿ. ಸೊ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಪೇಷಂಟ್ಸ್ ಗೆ ಬರೋದು ಯೂರಿನರಿ ಪ್ರಾಬ್ಲಮ್, ಬಟ್ ಅದು ಯೂರಿನರಿ ಪ್ರಾಬ್ಲಮ್ ಪ್ರಾಸ್ಟೇಟ್ ಇಂದ ಬಂದಿತ್ತ ಬೇರೆ ಯಾವ್ದು ಕಾರಣಕ್ಕಾಗಿ ಬಂದಿದ್ದು ಅಂತ ನೋಡ್ಲಿಕ್ಕೆ ಇದು ಸೋನೋಗ್ರಫಿ ಮಾಡಿ ನೋಡುದು. ಗ್ಲ್ಯಾಂಡ್ ಸೈಜ್ ಜಾಸ್ತಿ ಇದೆ ಅಂತ ನೋಡಿ ಹೇಳಿದ್ರೆ ಸ್ಕ್ಯಾನ್ ಅಲ್ಲಿ, ದೆನ್ ಒಂದು ಬ್ಲಡ್ ಟೆಸ್ಟ್ ಅಂತ ಇರ್ತದೆ. ಅದು ಬ್ಲಡ್ ಟೆಸ್ಟ್ ಒಂದು PSA ಅಂತ ಹೇಳ್ತೀವಿ, ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೀವಿ ಅದು ಬ್ಲಡ್ ಟೆಸ್ಟ್ ಗೆ. ಸೊ ಅದು ಬ್ಲಡ್ ಟೆಸ್ಟ್ ಮತ್ತೆ ಮಾಡ್ತೀವಿ. ಅದು ಬ್ಲಡ್ ಟೆಸ್ಟ್ ದು ನಾರ್ಮಲ್ ವ್ಯಾಲ್ಯೂ 2 ಆತರ 2 ಕಡಿಮೆ ಇರಬೇಕು. ಸೊ 2 ಜಾಸ್ತಿ ಇದ್ರೆ ದೆನ್ ಯಾವ್ದಾದ್ರು ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇಲ್ಲ ಕ್ಯಾನ್ಸರ್ ದು ಪ್ರಾಬ್ಲಮ್ ಇರಬಹುದು ಅಂತ ಹೇಳ್ತೀವಿ.
1: ಈಗ ಈ ಲಕ್ಷಣಗಳು ಯಾವ ಹಂತದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಶುರು ಆಗುತ್ತೆ ಡಾಕ್ಟ್ರೆ?
0: ಇದು ಆಲ್ರೆಡಿ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗುವಾಗಲೇ ಇದು ಸಿಂಪ್ಟಮ್ಸ್ ಪದೇ ಪದೇ ಬರಲಿಕ್ಕೆ ಶುರು ಆಗ್ತದೆ. ಬಟ್ ಮೇಜರ್ ಆಗಿ ಇದು ಪರ್ಸಿಸ್ಟೆಂಟ್ ಆಗಿ ಇರ್ತದೆ, ಅಂದ್ರೆ ಅದು ಸಿಂಪ್ಟಮ್ ಒಂದು 1-2 ಜಾಸ್ತಿ ಇದ್ರೆ ಹಾಗಿರುವಾಗ ನಾವು ಅದು ಇಗ್ನೋರ್ ಮಾಡಬಾರದು ಅಂತ. ಕೆಲವೊಮ್ಮೆ ಯೂರಿನ್ ಇನ್ಫೆಕ್ಷನ್ ಇಂದ ಇರಬಹುದು, ಬಟ್ ಯೂರಿನ್ ಇನ್ಫೆಕ್ಷನ್ ಇಂದ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದು ಒಂದು 1-2 ಅಲ್ಲಿ, 2-1 ವಾರದಲ್ಲಿ ಅದು ತನ್ನ ಸರಿ ಆಗ್ತದೆ.
1: ಈಗ ಈ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಏನಾದ್ರೂ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ?
0: ಇದೆ, ಅದೇ ನಾನು ಹೇಳಿದೊಂದು ಬ್ಲಡ್ ಟೆಸ್ಟ್, ಅದು PSA ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೇವೆ. ಸೊ ಆ ಟೆಸ್ಟ್ ನಾವು ಮಾಡಿಸಬಹುದು.
1: ಯಾರು ಮಾಡಿಸ್ಬೇಕು ಇದನ್ನ?
0: ಇದು ಟೆಸ್ಟ್ ಆಕ್ಚುಲಿ ಇದು ವೆಸ್ಟ್ ಅಲ್ಲಿ, ಅಮೆರಿಕದಲ್ಲಿ ಇಲ್ಲಾಂದ್ರೆ UK ಅಲ್ಲಿ ಎಲ್ಲ ನೋಡಿದ್ರೆ ಅವರದು ಪ್ರಾಸ್ಟೇಟ್ ಕ್ಯಾನ್ಸರ್ ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇರ್ತದೆ. ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಬರುವುದಕ್ಕೆ ಮುಂಚೆನೆ, ಇಲ್ಲಾಂದ್ರೆ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದು ಗಡ್ಡೆ ಚಿಕ್ಕದಿರುವಾಗಲೇ ಡಿಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನಾವು ಮಾಡುದು. ಬಟ್ ಇಂಡಿಯಾದಲ್ಲಿ ಅದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ ಗೆ. ಸೊ ಅದು ಹೇಗೆ ಮಾಡುದಂತ ಹೇಳಿದ್ರೆ, ಇದು ನಾರ್ಮಲ್ ಆಗಿ ಇರೋದು ಮನುಷ್ಯರಿಗೆ 50 ಗೆ, ಆಕ್ಚುಲಿ ಗಂಡಸರಿಗೆ 50 ಇಯರ್ಸ್ ಅಂಡ್ ಅಬೌವ್ ಅವರಿಗೆ ಇದು ಟೆಸ್ಟ್ ಮಾಡುದು. ಸೊ ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ, ಸಪೋಸ್ ಅದು 2 ಕಡಿಮೆ ಇದ್ರೆ, 2-2.5 ಅದಕ್ಕಿಂತ ಕಡಿಮೆ ಇದ್ರೆ ಏನ್ ಮಾಡ್ಬೇಕಂತ ಇಲ್ಲ, 2 ವರ್ಷಕ್ಕೆ ಮಾಡ್ತಾ ಇರಬೇಕು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಇಲ್ಲ ಅದು 2.5-4 ಆ ರೇಂಜ್ ಅಲ್ಲಿ ಇದ್ರೆ ಅವರು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. 4 ಜಾಸ್ತಿ ಇದ್ರೆ ದರ್ ಇಸ್ ಅ ಹೈ ಚಾನ್ಸ್, ಜಾಸ್ತಿ ಚಾನ್ಸ್ ಇರ್ತದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ. ಹಾಗಿರುವಾಗ ದೆನ್ ಅವರು ಹೇಗೆ ಮಾಡ್ತಾರೆ ಅಂದ್ರೆ, ಸೋನೋಗ್ರಫಿ ಮಾಡ್ತಾರೆ, ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಾಸ್ಟೇಟ್ ದು ಗ್ಲ್ಯಾಂಡ್ ದು ಸರಿಯಾಗಿ ನಮ್ಗೆ ಕಾಣ್ತದೆ. ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದಾದ ಮೇಲೆ MRI ಕೂಡ ರೆಕಮೆಂಡ್ ಮಾಡಬಹುದು ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಅಲ್ಲಿ ಏನಾದ್ರೂ ಕಾಣ್ತಿದ್ರೆ.
1: ಈಗ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆ ಮಾಡುವಾಗ ಜನರಲ್ಲಿ ಒಂದು ಮನಸ್ಸಲ್ಲಿ ಇರ್ತದೆ, ಅದು ತುಂಬಾ ನೋವಾಗುತ್ತೆ, ನೋವಿರುತ್ತೆ, ಪೇನ್ಫುಲ್ ಆಗಿರುತ್ತೆ ಅಂತ, ಏನ್ ಹೇಳ್ತೀರಾ ಡಾಕ್ಟ್ರೆ?
0: ನಾನು ಹೇಳಿದ ತರ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡುದು ಬ್ಲಡ್ ಟೆಸ್ಟ್, ಯಾವ್ದು ರೀತಿಯಲ್ಲಿ ಇನ್ವೇಸಿವ್ ಆಗಿ ಟೆಸ್ಟ್ ಮಾಡುದಿಲ್ಲ, ಸೂಜಿ ಹಾಕಿ ಬಯೋಪ್ಸಿ ತೆಗೆಯುವುದು. ಸೊ ಯಾವುದು ಅದ್ರ ನೋವು ಇಲ್ಲಾಂದ್ರೆ ಅದು ಟೆಸ್ಟ್ ಇಂದ ಸೈಡ್ ಇಫೆಕ್ಟ್ ಹಾಗೆ ಅಂತ ಆಗ್ಲಿಕ್ಕಿಲ್ಲ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್, ಲೈಕ್ ಅ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಸೊ ಅದರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಅಷ್ಟೇ ಮತ್ತೆ

0: ಸ್ಕ್ಯಾನ್ ಅದೆಲ್ಲ ಮಾಡುದು.
1: ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡಿದ ನಂತರ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗುತ್ತೆ ಇದಕ್ಕೆ?
0: ಪ್ರೋಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಜ್ ಇರಬಹುದು. ಸ್ಟೇಜಿಂಗ್ ಅಂದ್ರೆ ಎಷ್ಟು ದೊಡ್ಡದು ಕ್ಯಾನ್ಸರ್ ಅಂತ ಬಂದಿದೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಪ್ರೋಸ್ಟೇಟ್ ಕ್ಯಾನ್ಸರ್ ಸ್ವಲ್ಪ ಗ್ಲ್ಯಾಂಡ್ ಸ್ವಲ್ಪ ಹೊರಗೆ ಹೋಗಿದೆಯಾ ಇಲ್ವಾ ಅಂತ ಹಾಗೆ ಸ್ಟೇಜ್ ಇರುತ್ತದೆ. ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಲ್ಲಷ್ಟೇ ಅದು ಗಡ್ಡೆ ಇದೆ, ಹೊರಗೆ ಬೇರೆ ಯಾವುದು ಇಲ್ಲ, ಅದು ಒಂದೇ ಲೋಬ್ ಅಲ್ಲಿ. ಲೋಬ್ ಅಂದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ ನಾನು ಹೇಳಿದ ತರ ಎರಡು ಸೈಡ್ ಲೋಬ್ ಇರ್ತದೆ, ಒಂದೇ ಲೋಬ್ ಅಲ್ಲಿ ಇದೆ, ಚಿಕ್ಕದಿದೆ. ಹಾಗೆ ಇರುವಾಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ಸ್ ಬಹಳ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್. ಇದು ಕೆಲವೊಮ್ಮೆ 5 ವರ್ಷ 10 ವರ್ಷ ಕೂಡ ಇದರಲ್ಲಿ ಹೋಗಿದ್ರೆ ಕೂಡ ಏನಾಗುದಿಲ್ಲ. ಅವರದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ಮಾಡ್ತೀವಿ. ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿದ್ರೆ ಹೇಗಿರತ್ತಂದ್ರೆ ಅವರು PSA ಟೆಸ್ಟ್ ಮತ್ತೆ MRI ಅಥವಾ ಸೋನೋಗ್ರಫಿ ಮತ್ತೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಹಾಗೆ 3 ತಿಂಗಳಿಗೆ ಒಮ್ಮೆ ನಾವು ಅವರಿಗೆ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಒಂದಂದ್ರೆ ಇಟ್ ಇಸ್ ಕ್ಯಾನ್ಸರ್ ಆಫ್ ಓಲ್ಡರ್ ಮೇಲ್ಸ್, 60-70 ಜಾಸ್ತಿ ಇರುವ ಗಂಡಸರಿಗೆ ಬರುವುದು ತರ ಕ್ಯಾನ್ಸರ್ ಇದು. ಅವರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ಅಂದ್ರೆ ಕೆಲವರಿಗೆ ಡಯಾಬಿಟಿಸ್ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ಸ್ ಇರ್ತದೆ, BP ಇರ್ತದೆ, ಕೆಲವರಿಗೆ ಸ್ಟ್ರೋಕ್ ಕೂಡ ಆಗ್ತದೆ. ಸೊ ಅಂತದೆಲ್ಲ ಪ್ರಾಬ್ಲಮ್ಸ್ ಈ ಕ್ಯಾನ್ಸರ್ಕ್ಕಿಂತ ಜಾಸ್ತಿ ಅವರಿಗೆ ಲೈಫ್ ಥ್ರೆಟ್ನಿಂಗ್ ಇರ್ತದೆ. ಬಿಕಾಸ್ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋಲಿ ಗ್ರೋಯಿಂಗ್, 5 ವರ್ಷ 10 ವರ್ಷ ಕೂಡ ಆಗ್ಬಹುದು ಸಣ್ಣ ಸಣ್ಣ ಸ್ಲೋಲಿ ಸ್ಲೋಲಿ ಆಗಿ ಬಿಡುವುದಕ್ಕೆ ಅಂತ ಹೇಳಿ, ಹಾಗೆ ಇರುವ ಪೇಷಂಟ್ಸ್ ಗೆ ಈ ತರ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತೇವೆ. ಇದು ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸ್ ಗೆ ಅಷ್ಟೇ. ಸಪೋಸ್ ಇದು PSA ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಅಟ್ ಲೀಸ್ಟ್ ಒಂದು 10-20 ಆ ತರ ರೇಂಜ್ ಅಲ್ಲಿ ಇದೆ, ಮತ್ತೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಇಂದ ಸ್ವಲ್ಪ ಹೊರಗೆ ಅದು ಗಡ್ಡೆ ಹೋಗಿದೆ ಅಂತ ಹೇಳಿದ್ರೆ ಅವರಿಗೆ ಸರ್ಜರಿ ಮಾಡಿಸಬಹುದು. ಸರ್ಜರಿ ಅಂತ ಹೇಳಿದ್ರೆ ಪ್ರಾಸ್ಟೇಟೆಕ್ಟಮಿ, ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಫುಲ್ ತೆಗೆಯುವುದು, ದಟ್ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್. ಸೊ ದಟ್ ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ಸ್. ಇದಕ್ಕೆ ಅದರದ್ದು ಸೈಡ್ ಇಫೆಕ್ಟ್ಸ್ ಇರ್ತದೆ, ಎಲ್ಲಾ ಟ್ರೀಟ್ಮೆಂಟ್ ಗೆ ಕೂಡ ಸೈಡ್ ಇಫೆಕ್ಟ್ಸ್ ಇರ್ತದೆ. ಸೈಡ್ ಇಫೆಕ್ಟ್ಸ್ ಇಲ್ಲ ಅಂದ್ರೆ ನಮ್ಗೆ ಟ್ರೀಟ್ಮೆಂಟ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ ಒಂದಂದ್ರೆ ಬಿಕಾಸ್ ಅದು ಬ್ಲಾಡರ್ ಹತ್ರ ಇರುವುದು, ಸೊ ಸರ್ಜರಿ ಆಗಿ ಒಂದು ತಿಂಗಳು 2 ತಿಂಗಳಿಗೆ ಯೂರಿನ್ ದು ಪ್ರಾಬ್ಲಮ್, ಅಂದ್ರೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಎಲ್ಲ ಪ್ರಾಬ್ಲಮ್ ಇರ್ತದೆ. ಮೇನ್ ಆಗಿ ಪೇಷಂಟ್ಸ್ ಗೆ ಏನಿರುವುದು ಅಂತ ಹೇಳಿದ್ರೆ ಯೂರಿನ್ ದು ಕಂಟ್ರೋಲ್ ಇರಲ್ಲ. ಸೊ ಅವರು ನಡೆಯುವಾಗ ಇಲ್ಲಾಂದ್ರೆ ಅವ್ರದ್ದು ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡುವಾಗ ಅವರಿಗೆ ಯೂರಿನ್ ದು ಡ್ರಾಪ್ಸ್ ತಾನ ಹೋಗ್ತದೆ, ಅಂದ್ರೆ ಕಂಟ್ರೋಲ್ ಇರುವುದಿಂದ ಅಂತ. ಕೆಲವರಿಗೆ ಡೈಪರ್ಸ್ ಎಲ್ಲ ಹಾಕಬೇಕಾಗಬಹುದು. ದಿಸ್ ಇಸ್ ಫಾರ್ ದ ಇನಿಷಿಯಲ್ 1-2 ತಿಂಗಳಿಗೆ.
1: ಓಕೆ,
0: ಸೊ ಅದಾದ್ಮೇಲೆ ಪದೇ ಪದೇ ಅದು ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ದಿಸ್ ಇಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್, ಕಾಮನ್ಲಿ ಇರುವುದು ಸೈಡ್ ಎಫೆಕ್ಟ್ಸ್ ಸರ್ಜರಿದಿಂದ ಮಾಡಿದ್ರೆ. ಅದೇ ರೀತಿಯಲ್ಲಿ ಇದೇ ಸ್ಟೇಜ್ ಅಲ್ಲಿ ಬೇರೆ ಆಪ್ಷನ್ ಏನಿದೆ ಅಂದ್ರೆ ರೇಡಿಯೇಷನ್ ಅಂತ ಆಪ್ಷನ್ ಇದೆ. ರೇಡಿಯೇಷನ್ ಅಂದ್ರೆ ಎಕ್ಸ್ರೇದು ಕಿರಣಗಳು ಟ್ರೀಟ್ಮೆಂಟ್. ಸೊ ನಾರ್ಮಲ್ ಆಗಿ ನಾವು ಈಗ ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಮಾಡುವಾಗ ಅದರದ್ದು ಎನರ್ಜಿ ಕಡಿಮೆ ಇರ್ತದೆ, ಅಂದ್ರೆ ಡಯಾಗ್ನೋಸ್ಟಿಕ್ ಆಗಿ ಮಾಡ್ಲಿಕ್ಕೆ ಅಷ್ಟೇ, ಅದು ಏನಂತ ನೋಡ್ಲಿಕ್ಕೆ ಅಷ್ಟೇ ಅದು ಯೂಸ್ ಮಾಡ್ತೀವಿ. ಬಟ್ ರೇಡಿಯೇಷನ್ ಅಂತ ಹೇಳಿದ್ರೆ ಅದರ ಕಿರಣಗಳು ಸ್ವಂತ ಇದೊಂದು ನಾರ್ಮಲ್ ಎಕ್ಸ್ರೇಕ್ಕಿಂತ ಒಂದು 100-1000 times ಜಾಸ್ತಿ ಎನರ್ಜಿ ಇರುವುದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ಅದು ಕಿರಣಗಳು ಅಲ್ಲಿ ಹೋಗಿ ಆ ಕ್ಯಾನ್ಸರ್ ಸೆಲ್ಸ್ ಗೆ ಅದು ನಾಶ ಮಾಡ್ತಾರೆ. ರೇಡಿಯೇಷನ್ ಟ್ರೀಟ್ಮೆಂಟ್ ಇಸ್ ಅನದರ್ ಟ್ರೀಟ್ಮೆಂಟ್ ಈ ರೀತಿಯಲ್ಲಿ ಸ್ಟೇಜ್ ಅಲ್ಲಿ ಮಾಡುದು.
1: ಇದರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಗಳಿರ್ತಾವ?
0: ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದ್ರೆ ಅದು ಮಾಡುದು ಅದೇ ಜಾಗದಲ್ಲಿ ಮಾಡುವಾಗಲೂ ಕೂಡ ಸುತ್ತಮುತ್ತ ಇರುವುದು, ಅಂದ್ರೆ ಅದರದ್ದು ಸುತ್ತಮುತ್ತ ಇರುವುದು ಒಂದಂದ್ರೆ ಬ್ಲಾಡರ್ ನಾನು ಹೇಳಿದ ತರ, ಅದರದ್ದು ಹಿಂದೆ ಒಂದು ಟಾಯ್ಲೆಟ್ ರಸ್ತೆ ಇರ್ತದೆ, ರೆಕ್ಟಮ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೂಡ ಸ್ವಲ್ಪ ರೇಡಿಯೇಷನ್ ಹೋಗ್ತದೆ, ಅದು ನಮ್ಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೋಗುವಾಗ ಏನಾಗ್ತದೆ ಅಂದ್ರೆ ಮೇನ್ ಆಗಿ ಬರುವುದು ಮೂತ್ರದ ತೊಂದ್ರೆ, ಮತ್ತೆ ಮತ್ತೆ ಮೂತ್ರ ಹೋಗುದು, ರಾತ್ರಿ ಹೆದ್ಬೇಕಾಗತ್ತೆ ಮೂತ್ರ ಹೋಗ್ಲಿಕ್ಕೆ, ಮತ್ತೆ ಟಾಯ್ಲೆಟ್ ಮತ್ತೆ ಮತ್ತೆ ಹೋಗುದು, ಟಾಯ್ಲೆಟ್ ಹೋಗ್ಬೇಕಂತ ಅನಿಸ್ತದೆ ಬಟ್ ಏನು ಬರಲ್ಲ, ಹಾಗೆ ಇರುವಾಗ ಸೈಡ್ ಎಫೆಕ್ಟ್ಸ್ ಬರ್ತದೆ. ಬಟ್ ಅದು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಒಂದು 1 month ಜಾಸ್ತಿ, 1 month ಅಷ್ಟೇ, 1 month ಒಳಗಡೆ ಎಲ್ಲ ಸಬ್ಸೈಡ್ ಆಗ್ತದೆ. ಬೇರೆ ಅಡ್ವಾಂಟೇಜ್ ಏನಿರತ್ತಂದ್ರೆ ಸ್ಪೆಸಿಫಿಕಲಿ ರೇಡಿಯೇಷನ್ ಅದು ಒಂದು 5 days ಟ್ರೀಟ್ಮೆಂಟ್ ಅಷ್ಟೇ. ಸೊ ನಾರ್ಮಲ್ ಆಗಿ ನಾವು ರೇಡಿಯೇಷನ್ ಮಾಡುವಾಗ ಬಾಯುದು ಕ್ಯಾನ್ಸರ್ ಅದರಲ್ಲಿ ಎಲ್ಲ ರೇಡಿಯೇಷನ್ ಮಾಡುವಾಗ ಒಂದು 5-6 ವಾರ ಅವರು ದಿನ ಬರ್ಬೇಕು, ವಾರಕ್ಕೆ 5 ದಿನ ಬರ್ಬೇಕಾಗ್ತದೆ, 1-1.5 ತಿಂಗಳು ಅವ್ರದ್ದು ಅಲ್ಲೇ ಹೋಗ್ತದೆ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಎಸ್ಪೆಷಲಿ ಚಿಕ್ಕದು ಸ್ಟೇಜ್ ಅಲ್ಲಿ, ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಹೇಳ್ತೇವೆ, ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ನಾವು ರೇಡಿಯೇಷನ್ ಯೂಸ್ ಮಾಡಿದ್ರೆ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮಾಡಿಸಿ

0: ಪೇಷಂಟ್ ಅನ್ನು ಮನೆಗೆ ಕಳಿಸಬಹುದು. ಅಂಡ್ ಇಟ್ ಇಸ್ ಎ ಡೇ ಕೇರ್ ಪ್ರೊಸೀಜರ್, ಅಂದ್ರೆ ನೀವು ಅದಕ್ಕೆ ಅದಕ್ಕೋಸ್ಕರ ಅಡ್ಮಿಟ್ ಆಗಬೇಕು ಅಂತ ಇಲ್ಲ.
1: ಈಗ ಈ ಟ್ರೀಟ್ಮೆಂಟ್ ಆದ ನಂತರ ರಿಕವರಿ ಹೇಗಿರುತ್ತೆ, ಆಗ ಏನೆಲ್ಲ ಗಮನ ವಹಿಸಬೇಕಾಗುತ್ತೆ?
0: ರಿಕವರಿ ಅಂದ್ರೆ ಮೋಸ್ಟ್ಲಿ ಇಟ್ ಇಸ್ ಟು ಡ್ಯೂ ವಿತ್ ನಾನು ಹೇಳಿದ ತರ ಸೈಡ್ ಎಫೆಕ್ಟ್, ಮೇನ್ಲಿ ಟಾಯ್ಲೆಟ್ ರಸ್ತೆದು ಸೈಡ್ ಎಫೆಕ್ಟ್ ಮತ್ತೆ ಇದರದು ಮೂತ್ರದ ಸೈಡ್ ಎಫೆಕ್ಟ್. ಸೊ ಅದರಲ್ಲಿ ನಾವು ಅವರಿಗೆ ಏನ್ ಹೇಳ್ತೀವಿ ಅಂದ್ರೆ, ಈಗ ರಾತ್ರಿ ಮಲಗ್ಲಿಕ್ಕೆ ಒಂದು 1 hour ಆರ್ 2 hours ಮುಂಚೆ ನೀರು ಕುಡಿಬೇಕು. ರಾತ್ರಿ ಮಲಗುವಾಗ್ಲೇ ನೀವು ನೀರು ಕುಡಿಬಾರ್ದು, ಇಲ್ಲಾಂದ್ರೆ ಮತ್ತೆ ಅದು ನಿದ್ದೆದಿಂದ ಎದ್ಬೇಕಾಗುತ್ತೆ ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಹೇಳಿ. ಮತ್ತೆ ಅಟ್ ಲೀಸ್ಟ್ ನಾವು ಅವರಿಗೆ ದಿನಕ್ಕೆ ಒಂದು 2-3 liters ನೀರು ಕುಡಿಬೇಕು ಅಂತ ಹೇಳ್ತೀವಿ, ಯಾಕಂದ್ರೆ ಮೂತ್ರದ್ದು ಇನ್ಫೆಕ್ಷನ್ ಆಗಬಾರ್ದು ಅಂತ ನೋಡ್ಲಿಕ್ಕೆ. ಊಟದ್ದು ಸಂಬಂಧಪಟ್ಟದ್ದು ಹೇಗಿದೆ ಅಂದ್ರೆ, ಟ್ರೀಟ್ಮೆಂಟ್ ಮಾಡೋದು ಟೈಮಲ್ಲಿ ಜಾಸ್ತಿ ಖಾರದು, ಮಸಾಲಾ ಫುಡ್, ಆಯಿಲಿ ಫುಡ್ ಹಾಗೆಲ್ಲ ತಿನ್ಬಾರ್ದು ಅಂತ ಹೇಳ್ತೀವಿ. ಮತ್ತೆ ಫೈಬರ್ ಇರುವುದು ಫುಡ್ ಅಲ್ಲ, ತಾಳೆಹಣ್ಣು ಅಂದ್ರೆ ಪಪ್ಪಾಯ ಹಾಗೆಲ್ಲ ಜಾಸ್ತಿ ತಿನ್ಲಿಕ್ಕೆ ಹೇಳ್ತೇವೆ. ಸೊ ದಟ್ ಟಾಯ್ಲೆಟ್ ಸ್ವಲ್ಪ ಕ್ಲಿಯರ್ ಆಗ್ತದೆ ಅಂತ, ಬೇಸಿಕಲಿ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಅಂತ.
1: ಈಗ ಈ ಚಿಕಿತ್ಸೆಯಿಂದ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗುತ್ತಾ?
0: ಹೌದು, ಪ್ರೋಸ್ಟೇಟ್ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅರ್ಲಿ ಸ್ಟೇಜ್ ಅಲ್ಲಿ ಇಲ್ಲಾಂದ್ರೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಸೊ ಈವನ್ ಅಡ್ವಾನ್ಸ್ಡ್ ಸ್ಟೇಜಸ್, 3rd stage, 4th stage ಕ್ಯಾನ್ಸರ್ ಇರುವಾಗ ಕೂಡ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ 10 years ಅಟ್ ಲೀಸ್ಟ್ ಒಂದು 50-60% ಅವರು ಬದುಕ್ತಾರೆ. ಇದು ಬೇರೆ ಕ್ಯಾನ್ಸರ್ ಅಲ್ಲಿ ನಮ್ಗೆ ಇಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಸೊ ಮೇನ್ ರೀಸನ್ ಅದಕ್ಕೆ ಏನಂತ ಹೇಳಿದ್ರೆ, ನಮ್ಗೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಬಹಳ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್, ಎಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್ ಇರ್ತದೆ.
1: ಈಗ ಇದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಮುಂದಕ್ಕೆ? ಅದು
0: ಮುಂದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಹೊರಗೆ ಹೋಗ್ತದೆ, ಅದು ಒಂದಂದ್ರೆ ಲಿಂಫ್ ನೋಡಿಗೆ ಹೋಗ್ತದೆ, ಮತ್ತೆ ಅಂದ್ರೆ ಬೋನ್ಸ್ ಗೆ ಹೋಗ್ತದೆ, ಸ್ಪ್ರೆಡ್ ಆಗ್ತದೆ, ಇಲ್ಲಾಂದ್ರೆ ಲಂಗ್ಸ್ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಈಗ ಸ್ಪ್ರೆಡ್ ಆಗುವಾಗ ಅದು ಹೇಗಿರ್ತದೆ ಅಂದ್ರೆ, ಈ ತರ ರೇಡಿಯೇಷನ್ ಇಲ್ಲಾಂದ್ರೆ ಸರ್ಜರಿದು ಟ್ರೀಟ್ಮೆಂಟ್ ಅದು ಹೊರಗೆ ಹೋಗ್ತದೆ, ಅದ್ರ ಜೊತೆ ಬೇರೆ ಟ್ರೀಟ್ಮೆಂಟ್ ಕೂಡ ಬೇಕಾಗ್ತದೆ. ಸೊ ಈಗ ಎಲುಂಬಿಗೆ ಎಲ್ಲ ಸ್ಪ್ರೆಡ್ ಆದ್ರೆ, ಒಂದಂದ್ರೆ ಇವರಿಗೆ ಎಲ್ಲ ಏಜೆಡ್ ಪಾಪ್ಯುಲೇಷನ್ ಗೆ ಬರುವುದಲ್ಲ, ಆಲ್ರೆಡಿ ಅವರದು ಏಜ್ ಇರೋದ್ರಿಂದ ಬೋನ್ಸ್ ವೀಕ್ ಇರ್ತದೆ, ಅದ್ರೊಟ್ಟಿಗೆ ಇದು ಕ್ಯಾನ್ಸರ್ ಕೂಡ ಬೋನ್ ಅಲ್ಲಿ ಸ್ಪ್ರೆಡ್ ಆಗುವಾಗ ಬೋನ್ ಅಲ್ಲಿ ಫ್ರಾಕ್ಚರ್ ಬರುದು, ಅಂದ್ರೆ ಬೋನ್ ಬ್ರೇಕ್ ಆಗುದು, ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ಆಕ್ಟಿವಿಟಿ ಮಾಡುವಾಗ, ಬಗ್ಗಿ ಕೆಲಸ ಮಾಡುವಾಗ, ಓಕೆ, ಇಲ್ಲಾಂದ್ರೆ ಸ್ಟೆಪ್ ಹತ್ತುವಾಗ. ಸೊ ಇಂತ ಸಿಂಪಲ್ ಆಕ್ಟಿವಿಟಿ ಮಾಡುವಾಗ ಕೂಡ ಬೋನ್ ವೀಕ್ ಇರೋದ್ರಿಂದ ಬೋನ್ ಬ್ರೇಕ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಅದಕ್ಕಿಂತ ಲೈಫ್ ಥ್ರೆಟ್ನಿಂಗ್ ಏನಿರಬಹುದು ಅಂದ್ರೆ, ಈಗ ಬೋನ್ ಅಲ್ಲಿ ಸ್ಪ್ರೆಡ್ ಆಗಿದ್ರೆ ಕೆಲವೊಮ್ಮೆ ಅದು ಬೋನ್ ವರ್ಟಿಬ್ರಾ ಬೋನ್ ಅಂತ ಹೇಳಿ, ಬ್ಯಾಕ್ ಬೋನ್ ಹಿಂದಗಡೆ ಅಲ್ಲಿಂದ ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ. ಸೊ ಸ್ಪೈನಲ್ ಕಾರ್ಡ್ ಅಂದ್ರೆ ಅಲ್ಲಿಂದ ನರಗಳೆಲ್ಲ ಬರುದು, ನಮ್ದು ಕೈಗೆ ಕಾಲಿಗೆ ಎಲ್ಲ ಸಪ್ಲೈ ಮಾಡೋದು ನರಗಳು ಬರುದು. ಸೊ ಅಲ್ಲಿ ಬೋನಿಗೆ ಸ್ಪ್ರೆಡ್ ಆದ್ರೆ ಅದು ಸ್ಪೈನಲ್ ಕಾರ್ಡ್ಗೆ ಕೂಡ ನರ ಮೇಲೆ ಟಚ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಹಾಗಿರುವಾಗ ಏನಾಗ್ತದೆ ಅಂದ್ರೆ, ಕೆಲವರಿಗೆ ಪ್ಯಾರಾಲಿಸಿಸ್ ಕೂಡ ಆಗಬಹುದು ಕಾಲುದು. ಸೊ ಇಟ್ ಇಸ್ ನಾಟ್ ಲೈಕ್ ಲೈಫ್ ಥ್ರೆಟನಿಂಗ್, ಬಟ್ ಅವರದು ಕ್ವಾಲಿಟಿ ಆಫ್ ಲೈಫ್ ಹೋಗ್ತದೆ. ಸೊ ಒಂದ್ಸಲ ಅದು ಪ್ಯಾರಾಲಿಸಿಸ್ ಆದ್ರೆ ಮತ್ತೆ ಅದು ಅರ್ಲಿ ಆಗಿ ಡಿಟೆಕ್ಟ್ ಆದ್ರೆ ರಿವರ್ಸ್ ಮಾಡಬಹುದು, ಅಂದ್ರೆ ಅಟ್ಲೀಸ್ಟ್ ಒಂದು ಎರಡು ದಿನ ಒಳಗಡೆ ಅಂದ್ರೆ. ಬಟ್ ಅದಕ್ಕಿಂತ ಜಾಸ್ತಿ ಆದ್ರೆ ಅದು ರಿವರ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಕೂಡ ರಿವರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ.
1: ಈಗ ಒಂದ್ಸಲಿ ಟ್ರೀಟ್ಮೆಂಟ್ ತಗೊಂಡು ಅದು ಸಂಪೂರ್ಣವಾಗಿ ಗುಣಮುಖವಾದ ನಂತರ ಮತ್ತೆ ಏನಾದ್ರೂ ಮರುಕಳಿಸುವಂತ ಸಾಧ್ಯತೆಗಳಿದೆಯಾ?
0: ಸೊ ಇದು ಅರ್ಲಿ ಸ್ಟೇಜ್ ಅಲ್ಲಿ ಮತ್ತೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಅಟ್ ಲೀಸ್ಟ್ ಒಂದು 90-95% 5 years ಇಲ್ಲಾಂದ್ರೆ 8 years ತನಕ ಯಾವುದು ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಅರ್ಲಿ ಅಂಡ್ ಇಂಟರ್ಮೀಡಿಯೇಟ್ ಅಲ್ಲಿ. ಬಟ್ ಹೈ ರಿಸ್ಕ್ ಇಲ್ಲಾಂದ್ರೆ ಬೇರೆ ಕಡೆ 4th stage ರೋಗದಲ್ಲಿ ನಾವು ಅಟ್ ಲೀಸ್ಟ್ ಇದು ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕೂಡ 3 ತಿಂಗಳಿಗೆ ನಾವು ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಫಾಲೋ ಅಪ್ ಕೂಡ ಮಾಡೋದು ಇದೇ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂದ್ರೆ PSA ಬ್ಲಡ್ ಟೆಸ್ಟ್ ಅಲ್ಲೇ 3 ತಿಂಗಳಲ್ಲಿ ಫಾಲೋ ಅಪ್ ಮಾಡಿಸಬೇಕಾಗ್ತದೆ. ಬೇರೆ ಅಂದ್ರೆ ನಾನು ಹೇಳಲಿಲ್ಲ ಅದರ ಬಗ್ಗೆ. ಈಗ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದ್ರೆ ಅದರ್ ದನ್ ರೇಡಿಯೇಷನ್ ಅಂಡ್ ಸರ್ಜರಿ, ಅದು ಅಂದ್ರೆ ಲೋಕಲ್ ಟ್ರೀಟ್ಮೆಂಟ್ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ಗೆ ಇಲ್ಲಾಂದ್ರೆ ಲಿಂಫ್ ನೋಡ್ಸ್ ಗೆ ಅಷ್ಟೇ ಮಾಡೋದು ತರ ಟ್ರೀಟ್ಮೆಂಟ್. ಸೊ ಇದರ ಹೊರಗಡೆ ಹೋಗಿದೆ, ಬೋನ್ಸ್ ಅಲ್ಲಿ ಎಲ್ಲ ಹೋಗಿದೆ ಅಂತ ಹೇಳಿದ್ರೆ ನೋವಿಗೆ ಅದಕ್ಕೆಲ್ಲ ರೇಡಿಯೇಷನ್ ಕೊಡಬಹುದು, ಎಲ್ಲಿಂದ ನೋವು ಬರ್ತದೆ ಆ ಎಲುಂಬಿಗೆ ನಾವು ರೇಡಿಯೇಷನ್ ಕೊಡಬಹುದು. ಬಟ್ ಇದು ಯಾಕಂದ್ರೆ ಬಾಡಿ ಪೂರ್ತಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್, ಸೊ ಹಾಗಿರುವಾಗ ನಾವು ಬಾಡಿ ಪೂರ್ತಿ ಹೋಗುದು ತರ ಒಂದು ಟ್ರೀಟ್ಮೆಂಟ್ ಯೂಸ್ ಮಾಡಬೇಕಾಗ್ತದೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಿರ್ತದೆ ಅಂತ ಹೇಳಿದ್ರೆ, ನಮ್ಮ ಬೀಜದಿಂದ ಟೆಸ್ಟಿಸ್ ಇಂದ ಬರುದೊಂದು ಹಾರ್ಮೋನ್ ಇರ್ತದೆ, ಟೆಸ್ಟೋಸ್ಟೆರಾನ್ ಅಂತ ಹೇಳೋದು. ಸೊ ಅದು ಗಂಡಸರ್ದು ಫೀಚರ್ಸ್ ಗೆ ಎಲ್ಲ ರೆಸ್ಪಾನ್ಸಿಬಲ್ ಟೆಸ್ಟೋಸ್ಟೆರಾನ್. ಸೊ ಇದೇ ಟೆಸ್ಟೋಸ್ಟೆರಾನ್ ಅಲ್ಲಿ ಇದು

0: ಕ್ಯಾನ್ಸರ್ ದು ಸೆಲ್ಸ್, ಪ್ರಾಸ್ಟೇಟ್ ಕ್ಯಾನ್ಸರ್ ದು ಸೆಲ್ಸ್ ಬೆಳೆಯುವುದು. ಸೊ ಅದರಿಂದ ಗ್ರೋತ್ ಬರ್ತದೆ, ಅದು ನಾವು ಕಟ್ ಮಾಡಬಹುದು. ಟೆಸ್ಟೋಸ್ಟೆರಾನ್ ಸಪ್ಲೈ ಕಟ್ ಮಾಡಬಹುದು. ಸೊ ಇದು ಸಪ್ಲೈ ಕಟ್ ಮಾಡಲಿಕ್ಕೆ ಎರಡು ರೀತಿ ಇದೆ. ಒಂದಂದ್ರೆ ಇಂಜೆಕ್ಷನ್ ಕೊಟ್ಟು ಟೆಸ್ಟೋಸ್ಟೆರಾನ್ ಸಪ್ರೆಸ್ ಮಾಡುದು, ಅದೊಂದು ಆಪ್ಷನ್. ಎರಡನೇ ಆಪ್ಷನ್ ಏನಂದ್ರೆ ಸರ್ಜರಿ ಮಾಡಿ ಟೆಸ್ಟಿಸ್ ಬೀಜ ರಿಮೂವ್ ಮಾಡುದು, ಎರಡು ಬೀಜ ಕೂಡ ರಿಮೂವ್ ಮಾಡುದು, ಅದಕ್ಕೆ ಆರ್ಕಿಡೆಕ್ಟಮಿ ಅಂತ ಹೇಳ್ತೀವಿ. ಸೊ ಮೆಟಾಸ್ಟೆಟಿಕ್ ಅಂದ್ರೆ ನಾಲ್ಕನೇ ಸ್ಟೇಜ್ ರೋಗದಲ್ಲಿ ಈ ತರ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ.
1: ಈಗ ಈ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಮತ್ತೆ ಲೈಫ್ ಸ್ಟೈಲ್ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾಗುತ್ತಾ ಅಥವಾ ಏನಾದ್ರೂ ಮುಂಜಾಗ್ರತೆಗಳನ್ನು ವಹಿಸ್ಕೋಬೇಕಾಗುತ್ತಾ ಹೇಗೆ?
0: ಮೂರ್ ತಿಂಗಳಿಗೆ ಬರಬೇಕು ಫಾಲೋಅಪ್ ಗೆ, ದಟ್ ಇಸ್ ದ ಫಸ್ಟ್ ಥಿಂಗ್. ಈಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಾನು ಹೇಳಿದ ತರ ಈಗ ಎಲುಂಬಲ್ಲಿ ಎಲ್ಲ ಹೋಗಿದೆ ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಕೂಡ ಅವರು ಬೆಲ್ಟ್ ಯೂಸ್ ಮಾಡಬೇಕಾಗ್ತದೆ, ಅಂದ್ರೆ ಬ್ಯಾಕ್ ಬೆಲ್ಟ್ ಇರ್ತದೆ. ಸೊ ಅದು ಸ್ಪೈನಲ್ ವರ್ಟಿಬ್ರಲ್ ಕಾಲಮಿಗೆ ಇಲ್ಲಾಂದ್ರೆ ಬ್ಯಾಕ್ ಬೋನಿಗೆ ಸಪೋರ್ಟ್ ಕೊಡ್ಲಿಕ್ಕೆ, ಮತ್ತೆ ಸಣ್ಣ ಪುಟ್ಟ ಆಕ್ಟಿವಿಟಿ ಮಾಡುವಾಗ, ಸಪೋಸ್ ಸ್ನಾನ ಮಾಡುವಾಗ ಕೂಡ ಇಟ್ ಈಸ್ ಬೆಟರ್ ದಟ್ ಅವರು ಸ್ಟೂಲ್ ಅಲ್ಲಿ ಕೂತ್ಕೊಂಡು ಮಗ್ಗಲ್ಲಿ ಇಟ್ಕೊಂಡು ಸ್ನಾನ ಮಾಡುದು, ರಾದರ್ ದನ್ ಬಗ್ಗಿ ಮಗ್ ಎತ್ಕೊಂಡು ಸ್ನಾನ ಮಾಡುದು ತರ, ಇಲ್ಲಾಂದ್ರೆ ಶವರ್ ಅಲ್ಲಿ ಸ್ನಾನ ಮಾಡುದು. ಅಂಡ್ ಬೆಂಡಿಂಗ್ ಆತರ ಇರುವುದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ.
1: ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಗೆ ಸಂಬಂಧಿಸಿದ ಹಾಗೆ, ಅದರ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ, ಏನಾದ್ರೂ ಇತ್ತೀಚೆಗೆ ಹೊಸ ಹೊಸ ಬೆಳವಣಿಗೆಗಳು, ಡೆವಲಪ್ಮೆಂಟ್ಸ್ ಏನಾದ್ರೂ ಆಗ್ತಾ ಇದೆಯಾ?
0: ರೇಡಿಯೇಷನ್ ಅಲ್ಲಿ ಮೊದಲು ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಅಟ್ ಲೀಸ್ಟ್ ಒಂದು 7-8 ವಾರ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಇದು ರೇಡಿಯೇಷನ್. ಸೊ ಅದರಿಂದ ಹೇಗೆ ಆಗ್ತದೆ ಅಂದ್ರೆ, ಒಂದಂದ್ರೆ ಅವರಿಗೆ ಬರಲಿಕ್ಕೆ ತೊಂದರೆ ಆಗ್ತದೆ, ದಿನ ಬರಬೇಕು, ವಾರಕ್ಕೈದು ದಿನ ಬರಬೇಕು, ಅದರಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಅದು ಈಗ ಶಾರ್ಟನ್ ಮಾಡಿದೀವಿ, ಅಂದ್ರೆ ಅದು ಕಡಿಮೆ ದಿನದಲ್ಲಿ ನಮ್ಗೆ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಅಂದ್ರೆ ಅಟ್ ಲೀಸ್ಟ್ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮುಗಿಸಬಹುದು. ಸೊ ದಟ್ ಇಸ್ ಒನ್ ಆಫ್ ದ ಥಿಂಗ್. ಎರಡನೇದೇನಂತ ಹೇಳಿದ್ರೆ, ನಾವು ಈಗ ರೇಡಿಯೇಷನ್ ಮಾಡುವಾಗ ಅದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ, ಎವ್ರಿ ಡೇ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ ನಮ್ಮ ಮೆಷಿನ್ ಅಲ್ಲೇ ಒಂದು ಸಿಟಿ ಸ್ಕ್ಯಾನ್ ಇರ್ತದೆ. ಸೊ ಆ ಸ್ಕ್ಯಾನ್ ನೋಡಿ ಅದು ಟ್ರೀಟ್ಮೆಂಟ್ ನಾವು ಪ್ಲಾನ್ ಮಾಡಿದ ಜಾಗದಲ್ಲೇ ಹೋಗ್ತಾ ಇದೆಯಾ ಅಂತ ಕೂಡ ಕನ್ಫರ್ಮ್ ಮಾಡಬಹುದು. ಸೊ ಹಾಗಿರುವಾಗ ಏನಾಗ್ತದೆ ಅಂದ್ರೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರ್ತದೆ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ನಂತಹ ವಿಷಯಗಳು ಬಂದಾಗ, ಈ ಲಕ್ಷಣಗಳು ಗೋಚರಿಸಿದಾಗ ಏನ್ ಮಾಡ್ತಾರೆ, ಸ್ವಲ್ಪ ನಾಚಿಕೆಯಿಂದನೋ ಅಥವಾ ಮುಜುಗರದಿಂದನೋ ಅವರು ಅದನ್ನ ತೋರಿಸಿಕೊಳ್ಳೋದಿಲ್ಲ ಅಥವಾ ಹೇಳ್ಕೊಳ್ಳೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು?
0: ದಟ್ ಇಸ್ ನ್ಯಾಚುರಲ್, ಅದು ನಾವೀಗ ಹೇಳಲಿಕ್ಕೆ ಆಗ್ತದೆ ಬಟ್ ಬಂದಿರುವವರಿಗೆ ಗೊತ್ತಾಗ್ತದೆ ಅಂತ ಹೇಳಬಹುದು. ಸಿ, ನಮ್ಮ ಜೀವ ನಮ್ಮ ಕೈಯಲ್ಲಿ ಇದೆ, ಬೇರೆ ಯಾರ ಕೈಯಲ್ಲಿ ಇಲ್ಲ. ಸೊ ಏನಾದ್ರೂ ನಿಮ್ಮ ಪ್ರಾಬ್ಲಮ್ ಇದ್ರೆ ಬೆಟರ್ ಯು ಅಪ್ರೋಚ್ ಹೂಎವರ್ ಇಸ್ ಕಂಫರ್ಟಬಲ್ ಫಾರ್ ಯು. ಅಂದ್ರೆ ನಿಮ್ಮ ಜನರಲ್ಲಿ ಜನವರು ಏನ್ ಮಾಡ್ತಾರಂದ್ರೆ ಅವರದು ಫ್ಯಾಮಿಲಿ ಡಾಕ್ಟರ್ ಗೆ ಅಪ್ರೋಚ್ ಮಾಡ್ತಾರೆ, ಇಲ್ಲ ಅಂದ್ರೆ ಅವರ ಫ್ರೆಂಡ್ಸ್ ಗೆ ಹೇಳ್ತಾರೆ. ಫ್ಯಾಮಿಲಿಗೆ ಹೇಳುದಿಲ್ಲ, ಕೆಲವರು ಅವರಿಗೆ ಫ್ರೆಂಡ್ಸ್ ಗೆ ಹೇಳ್ತಾರೆ. ಅಟ್ ಲೀಸ್ಟ್ ಅದು ಹೇಳಿದ ಮೇಲೆ ಅವರಿಗೆ ಕರೆಕ್ಟ್ ಆಗಿ ಅಡ್ವೈಸ್ ಕೊಡಿ, ಅಂದ್ರೆ ಯಾವ ಡಾಕ್ಟರ್ ನಿಮ್ಮ ಪರಿಚಯ ಇದ್ದಾರೆ, ಯಾವ ಡಾಕ್ಟರ್ ಹತ್ರ ನೀವು ಕಂಫರ್ಟಬಲ್ ಇದ್ದೀರಿ, ಫಸ್ಟ್ ಅವರ ಹತ್ರ ಹೋಗಿ, ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಕರೆಕ್ಟ್ ಆಗಿ ಏನ್ ಮಾಡಬೇಕು ಅಂತ ಹೇಳಿ. ಸೊ ಸ್ಟ್ರೇಟ್ ಆಗಿ ನೀವು ಸ್ಪೆಷಲಿಸ್ಟ್ ಗೆ ಹೋಗ್ಲಿಕ್ಕೆ ನಿಮ್ಗೆ ನಚಿಗೆ ಆಗ್ತದೆ, ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಫೆಸಿಲಿಟಿ ಇಲ್ಲ, ಮೇಜರ್ ಸಿಟಿಗೆ ಹೋಗ್ಬೇಕು, ಹಾಗೆ ಅಂತದಿರುವಾಗ ನಿಮ್ಮ ಲೋಕಲ್ ಡಾಕ್ಟರ್ ಗೆ ಫಸ್ಟ್ ತೋರಿಸಿ, ಅದಾದ್ಮೇಲೆ ಅವರು ರೆಫರ್ ಮಾಡ್ತಾರೆ.
1: ಈಗ ಇಲ್ಲಿ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಯಾವಾಗ ಮಾಡ್ತಾ ಇರಬೇಕು ಅಂತ ಮತ್ತೊಮ್ಮೆ ಹೇಳಿ ಡಾಕ್ಟರ್.
0: ಸೊ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಜನರಲಿ ನಾವು 50 ವಯಸ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಅಕಾರ್ಡಿಂಗ್ ಟು ವೆಸ್ಟರ್ನ್ ರೆಕಮೆಂಡೇಶನ್ಸ್. ಇಂಡಿಯಾದಲ್ಲಿ ಇನ್ನು ಪ್ರಾಸ್ಟೇಟ್ ಕ್ಯಾನ್ಸರ್ ಗೆ ಸ್ಕ್ರೀನಿಂಗ್ ಆಗ್ಲಿಲ್ಲ. ವೆಸ್ಟರ್ನ್ ರೆಕಮೆಂಡೇಶನ್ಸ್ ಪ್ರಕಾರ PSA ಅಟ್ ಲೀಸ್ಟ್ ಬ್ಲಡ್ ಟೆಸ್ಟ್ 2 ವರ್ಷಕ್ಕೊಮ್ಮೆ ಮಾಡ್ತಾ ಇರಬೇಕು. ಅದರದ್ದು ವ್ಯಾಲ್ಯೂ ಪ್ರಕಾರ ಮತ್ತೆ ನಿಮ್ಮ ಡಾಕ್ಟರ್ ನೋಡಿ ನಿಮ್ಗೆ ಅಪ್ರೋಪ್ರಿಯೇಟ್ಲಿ ಅಡ್ವೈಸ್ ಮಾಡ್ತಾರೆ. ಈಗ ಫ್ಯಾಮಿಲಿ ಹಿಸ್ಟ್ರಿ, ನಾನು ಹೇಳಿದ ಒಂದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡುವಾಗ ಈಗ ನಿಮ್ಮ ಫಾದರ್ ಅಲ್ಲಿ, ಇಲ್ಲಾಂದ್ರೆ ನಿಮ್ಮ ಮಗುವಲ್ಲಿ, ಇಲ್ಲಾಂದ್ರೆ ನಿಮ್ಮ ಅಣ್ಣ, ಇಲ್ಲಾಂದ್ರೆ ತಮ್ಮ ಅವರಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೇವೆ, ಇವರು ಯಾವ್ದಾದ್ರು ಒಬ್ರು ಅಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕಾಣ್ತಿದೆ, ಡಯಾಗ್ನೋಸ್ ಆಗಿದೆ ಅಂತ ಹೇಳಿದ್ರೆ ದೆನ್ ನೀವು ಕೂಡ ಜಾಸ್ತಿ ರಿಸ್ಕ್ ಅಲ್ಲಿ ಇದ್ದೀವಿ. ನಾರ್ಮಲಿ 50 ವರ್ಷದಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡುದು. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ 40-45 ಇಯರ್ಸ್ ಅಲ್ಲಿ ಕೂಡ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಇಸ್ 2 ಇಯರ್ಲಿ ಒನ್ಸ್.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ
0: ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕಾರಣಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ಗನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
2: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಕೇಳಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿಯವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
1: ನಮಸ್ಕಾರಗಳು. ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯ ಬಗ್ಗೆ ವಿವರಗಳು. ಕೋವಿಡ್ 19 ಸೋಂಕು ಮತ್ತು ಲಾಕ್ಡೌನ್ಗಳು ಜನಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿವೆ. ಆರೋಗ್ಯ ಸಂಕಷ್ಟ ಒಂದಷ್ಟೇ ಅಲ್ಲ, ಆರ್ಥಿಕ ಸಂಕಷ್ಟವನ್ನೂ ಸಹ ಈ ಸಾಂಕ್ರಾಮಿಕ ಪಿಡುಗು ತಂದೊಡ್ಡಿತು. ಈ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಮತ್ತೆ ಆರ್ಥಿಕವಾಗಿ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಅಂದರೆ ಇಂಗ್ಲಿಷ್ನಲ್ಲಿ ಪಿಎಂ ಸ್ವನಿಧಿ, ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ, ಇದನ್ನು ಜೂನ್ 1, 2020 ಪ್ರಾರಂಭಿಸಲಾಯಿತು. ಸಣ್ಣ ವ್ಯಾಪಾರಿಗಳಿಗೆ, ಅಂದರೆ ಬೀದಿ ಬದಿ ವ್ಯಾಪಾರ ಮಾಡುವವರಿಗಾಗಿ ಅವರ ವ್ಯಾಪಾರಕ್ಕೆ ಆರ್ಥಿಕ ನೆರವು ಒದಗಿಸುವುದು ಸಲುವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಆರಂಭಿಸಿದೆ. ಇದು ಜೂನ್ 2020 ಪ್ರಾರಂಭವಾದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಯೋಜನೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಅನುಷ್ಠಾನಗೊಳಿಸುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವ ಈ ಯೋಜನೆಗೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಎಂದು ಹೆಸರಿಸಲಾಗಿದೆ. ಪಿಎಂ ಸ್ವನಿಧಿ ಎಂಬುದು ಸಾಲ ಯೋಜನೆಯ ಹೆಸರಾಗಿದ್ದು ಇದು ಆತ್ಮನಿರ್ಭರ್ ಯೋಜನೆಯ ಒಂದು ಭಾಗವಾಗಿದೆ. ಈ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಲಾ 10,000 ರೂಪಾಯಿಗಳವರೆಗೆ ಸಾಲ ನೀಡಲಾಗುತ್ತಿದ್ದು 1 ವರ್ಷದೊಳಗೆ ಮಾಸಿಕ ಕಂತುಗಳ ಮೂಲಕ ಹಿಂದಿರುಗಿಸಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು? ಮಾರ್ಚ್ 24, 2020 ಹಾಗೂ ಅದಕ್ಕೂ ಮೊದಲು ನಗರ ಪ್ರದೇಶದಲ್ಲಿ ವ್ಯಾಪಾರ ಮಾಡುತ್ತಿದ್ದವರು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಗ್ರಾಮೀಣ ಅಥವಾ ನಗರ ವ್ಯಾಪಾರಿಗಳು ಈ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ. ಬೀದಿ ಬದಿಯಲ್ಲಿ ತರಕಾರಿ, ಹಣ್ಣು, ತಿಂಡಿ ತಿನಿಸು ಮಾರಾಟಗಾರರು, ಪೇಪರ್ ಹಾಕುವ ಹುಡುಗರು, ಮನೆ ಮನೆಗೆ ಹಾಲು ಹಾಕುವ ಹುಡುಗರು, ಕ್ಷೌರಿಕ ಅಂಗಡಿಯವರು ಮುಂತಾದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯ ಪ್ರಯೋಜನಗಳು ಏನು ಎಂದು ನೋಡುವುದಾದರೆ, ಕಾರ್ಯಸಾಧ್ಯತೆ ಬಂಡವಾಳದ ಸಾಲದ ಅವಧಿ 1 ವರ್ಷ, ಸಮಯೋಚಿತ ಮರುಪಾವತಿಯ ಮೇಲೆ ಬಡ್ಡಿ ಸಬ್ಸಿಡಿ ಶೇಕಡ 7% ಹಾಗೂ ತ್ರೈಮಾಸಿಕ ಪಾವತಿಗೂ ಅವಕಾಶವಿದೆ. ಡಿಜಿಟಲ್ ವಹಿವಾಟಿನ ಮೇಲೆ ಮಾಸಿಕ ಕ್ಯಾಶ್ ಬ್ಯಾಕ್ ವಾರ್ಷಿಕ 1,200 ರೂಪಾಯಿಗಳವರೆಗೆ ಪ್ರೋತ್ಸಾಹದಾಯಕ ಹಣ ಲಭ್ಯವಿರುತ್ತದೆ. ಮೊದಲ ಸಾಲದ ಸಮಯೋಚಿತ ಅಥವಾ ಶೀಘ್ರ ಪಾವತಿಯ ಮೇಲೆ ಸಾಲದ ಅರ್ಹತೆಯನ್ನು ಏರಿಸಲಾಗುತ್ತದೆ. ಅಂದರೆ ಮೊದಲನೆಯದಾಗಿ 10,000 ರೂಪಾಯಿ ಮೊದಲನೆಯ ವರ್ಷ, ಇದನ್ನು ಪಾವತಿಸಲು 12 ತಿಂಗಳು ಅವಧಿ ಇರುತ್ತದೆ. ಎರಡನೇ ವರ್ಷದಲ್ಲಿ 20,000 ರೂಪಾಯಿ, ಇದನ್ನು ಪಾವತಿಸಲು 18 ತಿಂಗಳು ಅವಧಿ ಇರುತ್ತದೆ. ಮೂರನೇ ವರ್ಷದಲ್ಲಿ 50,000 ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಲಭ್ಯವಿರುತ್ತದೆ. ಇದನ್ನು ಮರುಪಾವತಿಸಲು 36 ತಿಂಗಳುಗಳ ಕಾಲ ಅವಧಿ ಇರುತ್ತದೆ. ಬಡ್ಡಿ ರಿಯಾಯಿತಿ ಹಾಗೂ ಕ್ಯಾಶ್ ಬ್ಯಾಕ್ ಎಲ್ಲಾ ಸೇರಿ ರೂಪಾಯಿ 10,000 ಸಾಲದ ಮೇಲೆ 1,602 ರೂಪಾಯಿಗಳವರೆಗೆ ರಿಯಾಯಿತಿಯನ್ನು ಪಡೆಯಬಹುದು. ಸಾಲ ಪಡೆಯಲು ಯಾವುದೇ ರೀತಿಯ ಮೇಲಾಧಾರ ಭದ್ರತೆ ಅಗತ್ಯವಿಲ್ಲ ಹಾಗೂ ಶೀಘ್ರ ಪಾವತಿಗೆ ಯಾವುದೇ ದಂಡವಿಲ್ಲ. ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ ಆಧಾರಿತ ಅರ್ಜಿ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗುತ್ತದೆ. ಈ ಯೋಜನೆಯ ಅರ್ಹ ಮಾನದಂಡಗಳು ಅಥವಾ ಅಗತ್ಯ ದಾಖಲೆಗಳು. ಈ ಯೋಜನೆಗೆ ಅರ್ಹ ಮಾರಾಟಗಾರರು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕಾಗುತ್ತದೆ. ನಗರ ಅಥವಾ ಸ್ಥಳೀಯ ಸಂಸ್ಥೆಗಳು ನೀಡಿದ ಮಾರಾಟದ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ, ಎರಡನೆಯದಾಗಿ ಆಧಾರ ಕಾರ್ಡ್, ಮೂರನೆಯದಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಸರಿಯಾಗಿರಬೇಕು, ನಾಲ್ಕನೆಯದಾಗಿ ಗುರುತಿನ ಚೀಟಿ ಇಲ್ಲದವರು ಪಟ್ಟಣ ಮಾರಾಟ ಸಮಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಶಿಫಾರಸು ಮಾಡಿರುವ ಪತ್ರವನ್ನು ಪಡೆದಿರಬೇಕಾಗುತ್ತದೆ. ಈ ಅರ್ಜಿ ಸಲ್ಲಿಸುವ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಥವಾ ವಿಧಾನವು ಏನು ಅಂತಂದ್ರೆ, ಮೊದಲು ಪಿಎಂ ಸ್ವನಿಧಿ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಈ ವೆಬ್ಸೈಟ್ಗೆ ಹೋಗಲು https://pmsvanidhi.mohoua.gov.in/ ಈ ಲಿಂಕ್ ಅನ್ನು ಬಳಸಬಹುದು. ನಂತರ ನೀವು ಕೆಲವು ಆಯ್ಕೆಗಳನ್ನು ನೋಡುತ್ತೀರಿ. ರೂಪಾಯಿ 10,000 ಸಾಲ, ರೂಪಾಯಿ 20,000 ಸಾಲ, ರೂಪಾಯಿ 50,000 ಸಾಲ. ಸಾಲದ ಸ್ಟೇಟಸ್ ಹೀಗೆ ಕೆಲವು ಆಯ್ಕೆಗಳಿವೆ. 10,000 ರೂಪಾಯಿ, 20,000 ರೂಪಾಯಿ ಅಥವಾ 50,000 ರೂಪಾಯಿ ಸಾಲದ ಬಟನ್ ಆಯ್ಕೆ ಮಾಡಿಕೊಳ್ಳಬೇಕು. ಹೊಸ ವಿಂಡೋ ತೆರೆಯುತ್ತದೆ. ಇದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ನಿಮ್ಮ ಮೊಬೈಲ್ಗೆ ಒಟಿಪಿ ಬರುತ್ತದೆ. ಈ ಒಟಿಪಿ ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು. ಈ ಮೂಲಕ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಮೊದಲಿಗೆ 10,000 ರೂಪಾಯಿ ಸಾಲ ಪಡೆದು ಮರುಪಾವತಿಸಿದವರು 20,000 ರೂಪಾಯಿ ಸಾಲ ಪಡೆಯಬಹುದಾಗಿದೆ. ಹಾಗೆಯೇ 20,000 ರೂಪಾಯಿ ಸಾಲ ಪಡೆದವರು ಸಕಾಲದಲ್ಲಿ ಪಾವತಿ ಮಾಡಿದವರು 50,000 ರೂಪಾಯಿ ಸಾಲ ಪಡೆಯಲು ಅರ್ಹರು. ಈ ಯೋಜನೆಯ ಅಂಕಿಅಂಶಗಳನ್ನು ನೋಡುವುದಾದರೆ 31 ನವೆಂಬರ್ 2023 ಅಂಕಿಅಂಶಗಳು: ಮೊದಲನೇ ಟರ್ಮ್ ಲೋನ್ಗೆ ಅರ್ಹ ಅರ್ಜಿಗಳು 70,46,321, ಇದರಲ್ಲಿ ಮಂಜೂರಾದ ಅರ್ಜಿಗಳು 58,06,156, ಸಾಲ ಪಾವತಿಸಿದ ಅರ್ಜಿಗಳು 54,25,857, ಬ್ಯಾಂಕ್ನಿಂದ ವಾಪಸ್ಸಾದ ಅರ್ಜಿಗಳು 6,69,194, ಮರುಪಾವತಿಸಿದ ಸಾಲಗಳು 22,59,409. ಮೊದಲನೇ ಟರ್ಮ್ ಲೋನ್ ಅಂತಂದ್ರೆ ಇದು 10,000 ರೂಪಾಯಿಗಳದ್ದಾಗಿರುತ್ತದೆ. ಇನ್ನು ಎರಡನೇ ಟರ್ಮ್ ಲೋನ್ ಇದರ ಅಂಕಿಅಂಶಗಳನ್ನು ನೋಡುವುದಾದರೆ ಅರ್ಹ ಅರ್ಜಿಗಳು 20,80,969, ಮಂಜೂರಾದ ಅರ್ಜಿಗಳು 16,20,876, ಸಾಲ ಬಟವಾಡೆ ಆದ ಅರ್ಜಿಗಳು 15,10,347, ಬ್ಯಾಂಕ್ನಿಂದ ಹಿಂದಿರುಗಿಸಿದ್ದಂತಹ ಅರ್ಜಿಗಳು 2,55,083, ಸಾಲ ಮರುಪಾವತಿ ಮಾಡಲಾದಂತಹ ಅರ್ಜಿಗಳು 2,59,639. ಇದು ಎರಡನೇ ಟರ್ಮ್ ಲೋನ್ ಅಥವಾ 20,000 ರೂಪಾಯಿ ಸಾಲದ ಅಂಕಿಅಂಶಗಳು. ಇನ್ನು ಮೂರನೆಯ ಟರ್ಮ್ ಲೋನ್ ಅಥವಾ 50,000 ರೂಪಾಯಿ ಸಾಲದ ಅಂಕಿಅಂಶಗಳನ್ನು ನೋಡುವುದಾದರೆ ಇದರಲ್ಲಿ ಅರ್ಹ ಅರ್ಜಿಗಳು 2,29,124, ಮಂಜೂರಾದ ಅರ್ಜಿಗಳು 1,99,392, ಸಾಲ ಪಾವತಿ ಮಾಡಬೇಕಾದ ಅರ್ಜಿಗಳು 1,88,162, ಬ್ಯಾಂಕ್ನಿಂದ ಹಿಂದಿರುಗಿಸಿದಂತಹ ಅರ್ಜಿಗಳು 13,585. ಈ ಮೂರನೇ ಟರ್ಮ್ ಲೋನ್ ಇನ್ನೂ ತನಕ ಯಾವುದೇ ಸಾಲ ಮರುಪಾವತಿಯನ್ನು ಮಾಡಿಲ್ಲ. ಯಾಕಂದ್ರೆ ಈ ಯೋಜನೆಯು 2024 ತನಕ ಇರುವುದರಿಂದ ಯಾವುದೇ ರೀತಿಯ ಮೂರನೇ ಟರ್ಮ್ ಲೋನ್ ಮರುಪಾವತಿ ಆಗಿಲ್ಲ. ಧನ್ಯವಾದಗಳು.
0: ಇದುವರೆಗೂ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡಿದವರು ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಪ್ರಗತಿಪಥ ಕೇಳಿದಿರೇ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉರಿಸಿದ ನಾಡು ನಮ್ಮ ಕನ್ನಡ ನಾಡು.

ಸಮಸ್ಯೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲಿತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ, ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ 2020 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು, ಈ ಯಶಸ್ಸು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಅವರು ಹೇಳಿದರು. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದೂನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ದ ನೌಕೆಗಳನ್ನು ಸೇರ್ಪಡೆಗೊಳಿಸುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನೂ 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದರು. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2500 ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು. ಪಶ್ಚಿಮ ಏಷ್ಯಾದ ಯುದ್ದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೋಲಿಂಗ್ ಆದ್ಯತೆ ನೀಡುವುದು ಹಾಗೂ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸುವುದಾಗಿ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದು ಹೇಳಿದರು.
1: पश्चिम एशिया में बनी युद्ध की स्थितियों को देखते हुए मैंने देशवासियों से कहा था कुछ समय के लिए सोना खरीदने से बचें, कि विदेश में छुट्टियां मनाने से बचें, कार पुलिंग को भी बढ़ावा देने की अपील की थी, किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था. मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं.
0: ಮಹಾರಾಷ್ಟದ ನಾಂದೇಡ್ ಜಿಲ್ಲೆಯ ಪೆಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು, ಈ ಯೋಜನೆಗಳ ಪ್ರಯೋಜನ

0: ಸಹಕಾರವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲ ಆರ್ಮಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಬೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಡೊಮಿನಿಕ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಘಾಲಯದ ಜೀವಂತ ಬೇರು ಸೇತುವೆಗಳ ವೈಶಿಷ್ಟ್ಯವನ್ನು ವಿವರಿಸಿದ ಪ್ರಧಾನಿ, ಅವುಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಜಾಲಕ್ಕೆ ಸೇರಿಸಲು ಭಾರತ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಈ ಸೇತುವೆಗಳ ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯಗಳು ಮತ್ತು ಪದ್ಮ ಪ್ರಶಸ್ತಿ ಪುರಸ್ಕೃತ ಹ್ಯಾಲಿ ವಾರ್ಜಿ ಅವರ ಕೊಡುಗೆಯನ್ನು ಶ್ಲಾಘಿಸಿದರು. ಮಧ್ಯಪ್ರದೇಶದ ರಾಜಗಢ ಜಿಲ್ಲೆಯ ಮಹಿಳೆಯರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿಸರ ಸ್ನೇಹಿ ಇಟ್ಟಿಗೆಗಳಾಗಿ ಪರಿವರ್ತಿಸಿ ಸಾರ್ವಜನಿಕ ಬಳಕೆಗೆ ಒದಗಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ದೇಶದ ಅಭಿವೃದ್ದಿಯಲ್ಲಿ ಜನಸಹಭಾಗಿತ್ವವೇ ಪ್ರಮುಖ ಶಕ್ತಿಯಾಗಿದ್ದು, ಕ್ಯಾಚ್ ದ ರೈನ್ ಅಭಿಯಾನದಡಿ ಮಹಿಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆರಂಭಗೊಂಡಿದೆ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಈ ಅಭಿಯಾನವನ್ನು ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಹಾಗೂ ವಿಶೇಷ ಲಸಿಕಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತಿದೆ. ನಾಳೆಯಿಂದ ಜುಲೈ 1ರವರೆಗೆ ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಲಸಿಕೆ ನೀಡಲಿದ್ದಾರೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗಬಾರದೆಂದು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಗಣ್ಯರು ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ ಅವರು, ಮಾದಕ ದ್ರವ್ಯ ವ್ಯಸನದಿಂದ ದೂರವಿರುವಂತೆ ಹಾಗೂ ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಆಡಿರುವ 4 ಪಂದ್ಯಗಳಲ್ಲಿ 3 ಗೆಲುವುಗಳೊಂದಿಗೆ ಗುಂಪು ಎ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಮತ್ತೊಂದೆಡೆ ಆಸ್ಟ್ರೇಲಿಯಾ ತಂಡ ಆಡಿರುವ ಎಲ್ಲಾ 4 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸೆಮಿಫೈನಲ್ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಭಾರತ ತಂಡ ಇದುವರೆಗೆ ಅಜೇಯವಾಗಿರುವ ಆಸ್ಟ್ರೇಲಿಯಾ ವಿರುದ್ದ ಗೆಲುವು ಸಾಧಿಸುವ ಗುರಿಯೊಂದಿಗೆ ಕಣಕ್ಕಿಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶ

ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಕೃಷ್ಣಮೋಹಿನಿ ಭದ್ರಾವತಿ. ಸಮಯ 1:21:40 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ರವಿವರ್ಮ ಚಿತ್ರದ ಗೀತೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನಾಗಿ ನಿರ್ಮಿಸುವತ್ತ ಮುನ್ನಗಬೇಕು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟೀಯ ಪೋಲಿಯೋ ಲಸಿಕಾ ದಿನ ಆಚರಣೆ. ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲಾ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲಾ ಆರ್ಮಿಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರಿಯಾದ ಮಾಹಿತಿ ಮತ್ತು ಜನಜಾಗೃತಿಯಿಂದ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ ಎಂದು ಹೇಳಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಪೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ಈ ಉಪಕ್ರಮಗಳು ಮಕ್ಕಳ ಹಾಗೂ ಮಹಿಳೆಯರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆಯನ್ನು ಒದಗಿಸುತ್ತವೆ ಎಂದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಇದರಿಂದ ಭಾರತೀಯ ಭಾಷೆಗಳು ಮತ್ತು ಪುರಾತನ ಗ್ರಂಥಗಳ ಡಿಜಿಟಲ್ ಸಂರಕ್ಷಣೆಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಡೊಮಿನಿಕನ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ಹೆಚ್ಚುತ್ತಿರುವ ಗೌರವ ಸಂತಸದ ವಿಷಯ ಎಂದು ಹೇಳಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶನ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು.
1: ಗಣೇಶ್ ಜಿ ಕಿ ಮೂರ್ತಿಯಾ ಬನಾನೆ ವಾಲೆ ಅಭಿ ಸೆ ಸಕ್ರಿಯ ಹೋ ಜಾತೆ ಹೈ ಇಸ್ಲಿಯೆ ಮೇರಾ ಆಪ್ ಸಭಿ ಸೆ ಏಕ್ ಆಗ್ರಹ ಹೈ ಕಿ ಆಪ್ಕೆ ಘರ್ ಯಾ ಆಸ್ ಪಾಸ್ ಕಿ ಜಗಹೋ ಪರ್ ಗಣಪತಿ ಬಪ್ಪಾ ಕಿ ಜೊ ಮೂರ್ತಿ ಸ್ಥಾಪಿತ ಹೋ ವೋ ಹಮಾರೆ ದೇಶ್ ಕಿ ಮಿಟ್ಟಿ ಸೆ ಬನಿ ಹೋ ವೋ ಹಮಾರೆ ಅಪ್ನೆ ಕುಮಾರೋ ಔರ್ ಸ್ಥಾನೀಯ ಕಲಾಕಾರೋ ಕೆ ಹಾಥೋ ತಯಾರ್ ಹುಯಿ ಹೋ ಮಿಟ್ಟಿ ಕಿ ಮೂರ್ತಿಯಾ ಪೂಜಾ ಕೆ ಬಾದ್ ಸಹಜ ರೂಪ ಸೆ ಪಾನಿ ಮೇ ವಿಲೀನ್ ಹೋ ಜಾತಿ ಹೈ ಇಸ್ಸೆ ಹಮಾರಿ ನದಿಯಾ ತಾಲಾಬೋ ಔರ್ ಪರ್ಯಾವರಣ ಕಿ ರಕ್ಷಾ ಹೋತಿ ಹೈ.
0: ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಜಿಮಖಾನ ಮೈದಾನದಲ್ಲಿ ಹುಬ್ಬಳ್ಳಿಯ ರೋಟರಿ ಕ್ಲಬ್ ಹಾಗೂ ಹುಬ್ಬಳ್ಳಿಯ ಎಂಎನ್ಆರ್ ಫೌಂಡೇಶನ್ ಆಯೋಜಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಲಿಸಿದರು. ನಂತರ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಗಳು ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳು ಮತ್ತು ನಾಗರಿಕರ ಅಪ್ರತಿಮ ಸಾಧನೆಗಳನ್ನು ನಮ್ಮ ಮುಂದೆ ಅನಾವರಣಗೊಳಿಸಿದವು. ದೇಶವಾಸಿಗಳೊಂದಿಗೆ ನೇರ ಸಂಪರ್ಕ ಸಾಧಿಸುವ ಈ ಕಾರ್ಯಕ್ರಮವು ದೇಶದ ಪ್ರಗತಿಯ ಯಶೋಗಾಥೆಯಾಗಿದೆ. ಈ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿಯವರು ಪ್ರಸ್ತಾಪಿಸಿದ ಸ್ಥಳೀಯ ಆವಿಷ್ಕಾರಗಳು

0: ಪರಿಸರ ಸಂರಕ್ಷಣೆ, ಕೃಷಿ, ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ, ಯುವಶಕ್ತಿ, ಕೌಶಲ್ಯಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಜಲ ಸಂರಕ್ಷಣೆ, ಸ್ವಚ್ಛತೆ, ಪ್ರವಾಸೋದ್ಯಮ, ಕ್ರೀಡೆ, ಡಿಜಿಟಲ್ ಇಂಡಿಯಾ ಹಾಗೂ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ಹಾಗೂ ಸಾಮಾನ್ಯ ಜನರ ಅಸಾಮಾನ್ಯ ಪ್ರತಿಭೆಗಳನ್ನು ಗುರುತಿಸಿ ಇಡೀ ದೇಶಕ್ಕೆ ಅವರ ಪರಿಚಯ ಮಾಡಿಕೊಡುವ ಪ್ರಧಾನಿಯವರ ಈ ಶೈಲಿ ಪ್ರತಿಯೊಬ್ಬರ ಭಾರತೀಯನಲ್ಲೂ ಸ್ಫೂರ್ತಿಯಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೊರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಶಾ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನಾಗಿ ನಿರ್ಮಿಸುವತ್ತ ಮುನ್ನುಗ್ಗಬೇಕು ಎಂದು ಭಾರತದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಬೆಂಗಳೂರಿನ ಶ್ರೀ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್, ಐಪಿಎಸ್ ಸಚಿನ್ ಗೋರ್ಪಡೆ, ಆಂಧ್ರಪ್ರದೇಶ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ಮಾತನಾಡಿ ನಶಾ ಮುಕ್ತ ಭಾರತದ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಅವರು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಹಾಗೂ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟವಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ರೂಪಿಸಿದ್ದು, ರಾಜ್ಯದ ಎಲ್ಲಾ ಭಾಗದ ಪೋಷಕರು 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು. ಆರೋಗ್ಯಕರ ಕುಟುಂಬದಿಂದ ಆರೋಗ್ಯಕರ ರಾಜ್ಯ ಹಾಗೂ ದೇಶ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಶಿವಕುಮಾರ್ ಅವರು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಾನುವಾರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 36,686 ಲಸಿಕಾ ಕೇಂದ್ರಗಳು, 988 ಸಂಚಾರಿ ಕೇಂದ್ರಗಳು, 2,125 ಮುಖ್ಯ ಕೇಂದ್ರಗಳು ಸೇರಿದಂತೆ ಒಟ್ಟು 114,213 ಲಸಿಕಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದು, ಅನೇಕ ಎನ್ಜಿಒಗಳು ಅಭಿಯಾನಕ್ಕೆ ಕೈಜೋಡಿಸಿ ದೇಶ ಸೇವೆಯ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವುದು ಸಂತೋಷದ ತಂದಿದೆ ಎಂದು ಶುಭ ಕೋರಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 28ರಂದು ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿರುವ ಒಂದು ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಿದ್ದು ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಿದೆ. ರಾಜ್ಯದ ಎಲ್ಲಾ ಆಸ್ಪತ್ರೆ ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜೂನ್ 28ರಿಂದ ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿ ಮಂಡ್ಯ ಜಿಲ್ಲೆಯನ್ನು ಪೋಲಿಯೋ ಮುಕ್ತ ಜಿಲ್ಲೆಯಾಗಿ ಮಾಡಬೇಕು ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗಾರ್

ಸಂಭ್ರಮಿಸಿದ್ದಾರೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟೀಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದು ಹಾವೇರಿ ವಿಧಾನಸಭಾ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

ಸಮೃದ್ಧ ರಾಷ್ಟ ನಿರ್ಮಿಸುವತ್ತ ಮುನ್ನುಗ್ಗಬೇಕು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟೀಯ ಪೋಲಿಯೋ ಲಸಿಕೆ ದಿನ ಆಚರಣೆ. ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

ಆಕಾಶವಾಣಿ ಭದ್ರಾವತಿ, ಸಮಯ 2:42. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ದರಾ ಬೇಂದ್ರೆ ಅವರ ರಚನೆಯ ಗೀತೆ ಹಾಡಿದ್ದಾರೆ ಎಚ್ ಕೆ ನಾರಾಯಣ್.

ಆತ್ಮವಿಷ್ಣಗಳು ಬೆಳಗಿರು ಆತ್ಮವಿಷ್ಣ ಕಡಲುಗಳು.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಅರುಣರಾಗ ತಾರಾಗಣದಲ್ಲಿ ಅನಂತನಾಗ್, ಗೀತಾ, ಅಶ್ವಥ್, ಲೋಕನಾಥ್, ಪಂಡರಿಬಾಯಿ, ಸುಂದರಕೃಷ್ಣ ಅರಸ್ ಹಾಗೂ ಇತರರು. ಸಂಭಾಷಣೆ ಸುದರ್ಶನ ದೇಸಾಯಿ. ಸಂಗೀತ ಎಂ ರಂಗರಾವ್. ಚಿತ್ರಕಥೆ ನಿರ್ದೇಶನ ಕೆವಿ ಜಯರಾಮ್. ಕೇಳಿ ಅರುಣರಾಗ ಚಲನಚಿತ್ರ ಧ್ವನಿವಾಹಿನಿ.
2: ಜಾನಕಿ ಅವರು ಬನ್ನಿ ಕೂತ್ಕೊಳ್ಳಿ. ಯಾವುದೋ ಪ್ರಾಬ್ಲಮ್ ಅಂತ ಹೇಳಿದ್ರೆ
3: ಅದನ್ನೇ ಹೇಳ್ಬೇಕು.
4: ನಮಸ್ಕಾರ ಸರ್.
2: ನಮಸ್ಕಾರ.
4: ನಿಮ್ ತಂದೆಯವರು 2 ಕೆಜಿ ತುಪ್ಪ ಕೊಟ್ಬಿಟ್ಟ ಅಂತ ಹೇಳಿದ್ದಾರೆ. ಹಾಗೆ ಈ ರೇಷ್ಮೆ ಸೀರೆಯನ್ನು ಕಳಿಸಿದ್ದಾರೆ.
2: ಆಯ್ತು,
4: ಬರ್ತೀನಿ ಸರ್.
2: ಈ ಹುಡುಗ ಎಂದು ಬೇಸ ಓದ್ತಾ ಇದೆ, ಮಹಾದಬ್ಬಿ. ಆದ್ರೆ ಅವನ ತಂದೆ ಬಹಳ ಪವರ್ಫುಲ್ ಮ್ಯಾನ್. ಅವ್ರು ನನ್ನ ಹತ್ರ ಬಹಳ ಕೋಆಪರೇಟ್ ಮಾಡ್ತಿದ್ದಾರೆ. ಅದಕ್ಕೆ ಅವನ್ನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ರೆ ನಿಮ್ಮ ಕೋಆಪರೇಷನ್ ಬೇಕೇ ಬೇಕು.
3: ಕೋಆಪರೇಷನ್? ಹಾಗಲ್ಲ ಸರ್,
2: ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಹಸ್ಬೆಂಡ್ ಫಾರಿನ್ ಇದ್ದಾರೆ, ನನ್ನ ವೈಫು ಡೆಲಿವರಿ ಹೋಗಿದ್ದಾಳೆ. ಒಬ್ಬರಿಗೊಬ್ರು ಕೋಆಪರೇಟ್ ಮಾಡಿದ್ರೆ ಸಾಕು, ಯಾರಿಗೂ ಗೊತ್ತಾಗಲ್ಲ. ಮೊದಮೊದಲು ಎಲ್ಲ ಹೆಣ್ಣಕ್ಕು ಹೀಗೆ ಹೇಳೋದು, ಸುಮ್ಮನೆ ಕೋಆಪರೇಟ್ ಮಾಡಿ ಅಂದ್ರೆ. ಹೊಡೆದಿದ್ದು ನನ್ನ ಕೆನ್ನಗಲ್ಲ, ನಿನ್ನ ಭವಿಷ್ಯದ ಕೆನ್ನಗೆ. ನೀನ್ ಹೇಗೆ ಅಂತ ಗೊತ್ತಿಯೋ ನಾನು ನೋಡ್ತೀನಿ.
3: ತಗೋಬೇಕಂದ್ರೆ ನೀನ್ ಹೇಗೆ ಕೇಳ್ಬೇಕು.

0: ತಾಯಿ ನನ್ನ
1: ಮಗಳಿಗೆ
0: ಏನದು
1: ಗಲಾಟೆ?
0: ಅಮ್ಮ
1: ಏನ
0: ಬನ್ನಿ ತಾಯಿ, ಬನ್ನಿ ಬನ್ನಿ ತಾಯಿ, ಬನ್ನಿ ನನ್ನ ಮಗನ ಜೀವ ಉಳಿಸು ತಾಯಿ.
1: ಏನಾಗಿದೆ ಮನೆಯಲ್ಲಿ?
0: ಇವಳ ಗಂಡ ಜಗಳ ಮಾಡ್ಕೊಂಡು ಮಂದಿನ ಬರ್ಬಿಟ್ಟು ಹೇಳಬೇಡ ಎಂದಾರ ಮಾಡಿ ಕೈ ಮುಗಿತೀನಿ. ನಮ್ಮಮ್ಮ ಅತ್ತ ಅಮ್ಮಯ್ಯ ಅಂತೀನಿ.
2: ಈ ಕೇಸ್ನ ಡಾಕ್ಟರ್ ದೇವಗೌಡ ಹ್ಯಾಂಡಲ್ ಮಾಡಬೇಕು. ಹೌದು, ಇವತ್ತು ಮಾರ್ನಿಂಗ್ ಡ್ಯೂಟಿ ಅವ್ರದೇ.
1: ಡಾಕ್ಟರ್ ದೇವಭವ ಬಂದ್ರ?
2: ಡಾಕ್ಟರ್ ದೇವಭವ ಇನ್ನೂ ಬಂದಿಲ್ಲ.
1: ವಾಟ್, ಹತ್ತುವರೆ ಆಯ್ತು ಇನ್ನೂ ಬಂದಿಲ್ವಾ? ಸಂಜು ಒಂದ್ ಕೆಲಸ ಮಾಡಿ, ಪೇಷಂಟ್ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗು, ನಾನು ಡಾಕ್ಟರ್ ಫೋನ್ ಮಾಡಿ ಬರ್ತೀನಿ.
2: ಡಾಕ್ಟರ್ ಮುಂಚೆನೆ ಈ ಆರ್ಭಟ, ಇನ್ ಡಾಕ್ಟರ್ ಆದ್ಮೇಲೆ ದೇವರೇ ಗೊತ್ತಿ.

0: ಹಲೋ, ನಾನು ಹಾಸ್ಪಿಟ್ಲಿಂದ ಮಾತಾಡ್ತಾ ಇರೋದು. ಒಂದು ಸೀರಿಯಸ್ ಕೇಸ್ ಬಂದಿದೆ, ಆಪರೇಟ್ ಮಾಡಬೇಕು. ಸ್ವಲ್ಪ ಡಾಕ್ಟರ್ ಕರೀತೀರಾ?
1: ಯಾರು ಫೋನು?
0: ಹಾಸ್ಪಿಟ್ಲಿಂದ.
1: ಹಲೋ,
0: ಗುಡ್ ಮಾರ್ನಿಂಗ್ ಸರ್, ನಾನು ಡಾಕ್ಟರ್ ಜಾನ್ಕಿ ಮಾತಾಡ್ತಿರೋದು.
1: ಏನು ಸರ್?
0: ಪಾಪ ಗರ್ಭಿಣಿ ಹೆಸರು,

0: ಬಿದ್ದಿದೆ, ತುಂಬಾ ಸೀರಿಯಸ್ ಆಗಿದ್ದಾರೆ, ಆಪರೇಷನ್ ಮಾಡಬೇಕು ಸರ್.
1: ನೋಡಿ, ನಾನು ಸ್ನಾನ ಮುಗಿಸಿ ಟಿಫನ್ ಮಾಡ್ಕೊಂಡ್ ಬರೋದು ಒನ್ ಅವರ್ ಆಗುತ್ತೆ. ನೀವೆಲ್ಲ ರೆಡಿ ಮಾಡಿ ನಾನು ಬಂದ್ಬಿಡ್ತೀನಿ
0: ಸರ್. ಹಾಗಾದ್ರೆ ತುಂಬಾ ಲೇಟ್ ಆಗುತ್ತೆ ಸರ್.
1: ಹಾಗಾದ್ರೆ ಪೇಷಂಟ್ನ ಬೇರೆ ಎಲ್ಲಾದ್ರೂ ಹೋಗಿ ಹೇಳ್ರಿ.
0: ಸಾಯೋರ್ಗೆ ದಿನ ಇದ್ದೇ ಇರ್ತಾರೆ, ಹೇಳಿ ಬರ್ತಾಗಿಲ್ವೇನ್ರಿ? ಅವರೆಲ್ಲ ಸ್ನಾನ ಮಾಡಿ ತಿಂದು ತಿಂದು ಬರ್ತಾರೆ. ಸ್ಟೂಡೆಂಟ್ ನಿಮ್ ಕೋರ್ಸ್ ಮುಗಿಯೋದಕ್ಕೆ ಇನ್ನು 3 ತಿಂಗಳಿದೆ ಗೊತ್ತಾ? ಅದನ್ನು ಆದ್ರೂ ಮಾಡ್ತೀನಿ.
1: ಕೋರ್ಸ್ ಮುಗಿಯೋದಕ್ಕೆ ಯಾವ ಕೆಲಸ ಹ್ಯಾಂಡಲ್ ಮಾಡಬಾರ್ದು ಅನ್ನೋ ರೂಲ್ಸ್ ಇದೆ, ಗೊತ್ತಿದ್ದಾನೆ?
0: ಆ ರೂಲ್ಸ್ ಎಲ್ಲ ನನಗೆ, ಆದ್ರೂ ಇದೇ ತರ
1: ನಿಮ್ಗೆಲ್ಲ ಗೊತ್ತಿರಲಿಲ್ಲ.
0: ಹೌದು, ಗೊತ್ತಿರಲಿಲ್ಲ. ಒಪ್ಪಿದ ಮಡುಗಿನಲ್ಲಿ ಬಿದ್ದು ಒತ್ತಾಡ್ತಾ ಇರೋ ಒಂದು ಹೆಣ್ಣು ಜೀವನ ಉಳಿಸೋದಕ್ಕೆ ಈಗ ರೂಲ್ಸ್ ನಿಯಮ ಅಂತ ಕೂತ್ರೆ ಅದೀರ ಉಳಿಯಲ್ಲ. ಆದಷ್ಟು ನೀವು ಬರೋದು ಒಳ್ಳೇದಿಲ್ಲ, ಯೋಚನೆ ಮಾಡು. ಯೋಚಿಸಿ ನಿರ್ಧಾರ ತಗೊಂಡಿದ್ದೆ.
1: ನಿಮ್ ಕೆರಿಯರ್ ಹಾಳಾಗುತ್ತೆ, ಕಾಲೇಜಿಂದ ಡಿಪಾರ್ಟ್ ಮಾಡ್ತಾರೆ.
0: ಬೇಕಾದಾಗಿ ನಮ್ಮನ್ನೇ ನಂಬ್ಕೊಂಡ್ ಬಂದಿರೋ ಒಂದು ಪೇಷನ್ ಜೀವ ಉಳಿಸೋದೇ ನಮ್ ಕರ್ತವ್ಯ. ಈಗ ನಮ್ಮ ಬರ್ತೀರ ಇಲ್ವೋ?
2: ಹೌದು, ಭಯ ಎಲ್ಲ ನಿಮ್ ಕೈನಾಗೈತೆ. ಹೆಂಗಾರ ಮಾಡಿ ನನ್ನ ಮಗಳ ಜೀವ ಉಳಿಸ್ಕೊಡಮ್ಮ.

0: ಮಗಳಿಗೆ ಗಂಡ ಮಗು ಆಗಿದೆ. ನಿಮ್ಮ ಮನಸ್ಸಿನ ಹೇಳ್ತೇನೆ ಮಗು, ಮಗು ಹೇಳ್ತೀನಿ ಹುಟ್ಟಿದ್ರಿಂದ ಸಿಂಪಲ್ ಸಿಗ್ತದೆ ನಿಮಗೆ. ಹೌದು ಮಾಡಿ ಜಲ್ದಿ.
1: ಕಂಗ್ರಾಚುಲೇಷನ್. ಮೊನ್ನೆ ನಡೆದ ಆಪರೇಷನ್ ಇನ್ಸಿಡೆಂಟ್ ಬಗ್ಗೆ ಡಾಕ್ಟರ್ ಸುರೇಶ್ ರವರಿಗೆ ನಾನು ಎಲ್ಲ ವಿಷಯ ತಿಳಿಸಿದ್ದೀನಿ. ಅದೇ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ಆಗಿರ್ತಕ್ಕಂತಹ ಸುರೇಶ್ ರವರೊಂದಿಗೆ ನೀವು ನಿಮ್ಮ ವಾದವನ್ನು ಮಂಡಿಸಬಹುದು.
2: ಸರ್, ನನಗೆ ತಿಳಿದ ಮಟ್ಟಿಗೆ ಈ ಕಾಲೇಜು ಪ್ರಾರಂಭವಾದಾಗಿನಿಂದ ನಾನು ಆರಂಭವಂತ ಅಧಿಕಾರ ಸ್ವೀಕರಿಸಿಕೊಂಡ ಮೇಲೆ ಇಂತಹ ಘಟನೆ ನಡೆದಿದ್ದ ಮೊದಲು ಒಬ್ಬ ಹೌಸ್ ಸರ್ಜನ್ ಪಿ ಜಿ ಸ್ಟೂಡೆಂಟ್ ಮೆಡಿಕಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬ್ರೇಕಪ್ ಮಾಡಿ ತನ್ನ ಡಿಪಾರ್ಟ್ಮೆಂಟ್ ಚೀಫ್ಗೂ ತಿಳಿಸದೆ ಆಪರೇಷನ್ ಮಾಡಿದ್ದು ತಪ್ಪು. ಅದಕ್ಕಾಗಿ ಅವ್ರನ್ನ ಈ ಕಾಲೇಜಿಂದ ಡಿಬಾರ್ ಮಾಡಬೇಕು ಅಂತ ಹೇಳಿ ನಾನು ಈ ಮೆಡಿಕಲ್ ಬೋರ್ಡ್ನ ಮತ್ತೆ ತಮ್ಮನ್ನ ಕೇಳ್ಕೊತೀನಿ.
3: ಸರ್, ಸರಿಯಾದ ಸಹಕಾರ ಸಿಗದಾಗ ಆಕೆ ತಾನೇ ಸ್ವತಃ ಕೇಸ್ನ ಡೀಲ್ ಮಾಡಿದ್ದಾಳೆ. ಸರ್, ಆಕೆ ಆ ಸಂದರ್ಭದಲ್ಲಿ ಆ ಕೇಸ್ನ ಡೀಲ್ ಮಾಡಬೇಕಾದ್ರೆ ಅವಳ ಸಂದರ್ಭ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಆಕೆಯನ್ನ ಸಸ್ಪೆಂಡ್ ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಸರ್.
2: ಪೇಷನ್ಸ್ ಆತ್ರಪಟ್ಟು ಕೋಪ ಮಾಡಿಕೊಂಡು ಚರ್ಚೆ ಮಾಡುವಂತ ವಿಚಾರವಲ್ಲ ಇದು. ನಾನು ಈ ಕೇಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಮೊದಲು ಆ ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದನ್ನೆಲ್ಲ ನೋಡಿದ್ರೆ ಆಕೆ ಬಗ್ಗೆ ನಾವು ಹೆಮ್ಮೆ ಪಡಬೇಕಾದ್ದೆ. ಒಳ್ಳೆ ಕ್ಯಾರೆಕ್ಟರ್ ಜೊತೆ ಒಳ್ಳೆ ಪ್ರತಿಭೆಯನ್ನು ತೋರಿಸಿದ್ದಾರೆ. 20-25 ವರ್ಷಗಳ ಅನುಭವ ಪಡೆದ ಕೆಲವು ಸರ್ಜನ್ಗಳು ಇಂತಹ ಸಮಯದಲ್ಲಿ ಇಂಜುರಿಯ ಬೀಳ್ತು, ಆದ್ರೆ ಆಕೆ ಮುಂದೆ ಬಂದು ಆಪರೇಷನ್ ಮಾಡಿ ಸಕ್ಸಸ್ಫುಲ್. ಐ ಥಿಂಕ್ ಹಿಯರ್ ಇಸ್ ದ ಬೋತ್ ಆಫ್ ದ ಪ್ರಾಮಿಸಿಂಗ್ ಸರ್ಜನ್.
4: ನೀವು ಆರ್ಡರ್ ಒಪ್ಪತಕ್ಕಂಥದ್ದು, ಆದ್ರೆ ಆಕೆ ಇನ್ನೂ ಸ್ಟೂಡೆಂಟ್, ಪ್ರಮಾಣಪತ್ರ ಪಡೆದಿಲ್ಲ. ಇದೊಂದೇ ನಡೆದ ಚಿಕ್ಕ ತಪ್ಪು. ಬಟ್ ಐ ಸಿ ಇಟ್ ಆಲ್ ಇನ್ ಅ ಡಿಫ್ರೆಂಟ್ ಲೈಟ್. ಮೆಡಿಕಲ್ ಪ್ರೊಫೆಷನ್ ಸೇರುವವರೆಲ್ಲ ರೋಗಿಗಳ ಪ್ರಾಣ ಉಳಿಸಬೇಕು ಅನ್ನೋ ಉದಾತ್ತ ಧ್ಯೇಯದಿಂದ ಬರ್ತಾರೆ ಹೊರತು ಯಾರು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರ್ತಾರೆ ಅನ್ನೋದನ್ನು ನಾನು ನಂಬಲ್ಲ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಪೇಷಂಟ್ ಸಾಯುವ ಸ್ಥಿತಿಯಲ್ಲಿತ್ತು. ಯಾವ ಬೇರೆ ಡಾಕ್ಟರ್ ಸಹಾಯ ಸಿಗುತ್ತಿಲ್ಲ ಅನ್ನೋದನ್ನು ನೋಡಿ ಇನ್ ಟೈಮ್ ತಾನೇ ಧೈರ್ಯ ಮಾಡಿ ತಾನು ರೂಲ್ಸ್ ಬ್ರೇಕ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿದ್ದು ತನ್ನ ಕರಿಯರೇ ಹಾಳಾಗೋದು ಅನ್ನೋದನ್ನು ತಿಳಿದು ಆಪರೇಷನ್ ಮಾಡಿ ರೋಗಿ ಪ್ರಾಣ ಉಳಿಸಿದ್ದಾರೆ. ದಿಸ್ ಇಸ್ ನಥಿಂಗ್ ಶಾರ್ಟ್ ಆಫ್ ಅ ಮಿರಾಕಲ್.
2: ಪವಾಡೇ ಸರಿ ಅಂದ್ರೆ ನಿಮ್ಮ ಅರ್ಥದಲ್ಲಿ ತಪ್ಪಲ್ವೇ?
4: ಖಂಡಿತ ತಪ್ಪು, ಆದ್ರೆ ಗಂಭೀರವಾಗಿ ಶಿಕ್ಷಿಸಬೇಕಾದಂತಹ ಅಪರಾಧವಲ್ಲ.
2: ಡಾಕ್ಟರ್ ಸುಮೇಶ್, ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ.
4: ಇಟ್ಸ್ ಆಲ್ ವೆರಿ ಸಿಂಪಲ್ ಸರ್. ಆಪರೇಷನ್ ಮಾಡುವಾಗ ಅಥವಾ ಮಾಡಿದ ನಂತರ ಪೇಷಂಟ್ ಸತ್ತಿದ್ರೆ ಅಪರಾಧ ಆಗ್ತಿತ್ತು, ಹಾಗಾಗ್ಲಿಲ್ಲ. ಪೇಷಂಟ್ ಜೀವ ಉಳಿದಿದೆ. ಅದಕ್ಕೋಸ್ಕರ ನಾನು ಹೇಳೋದು, ಡು ನಾಟ್ ಟೇಕ್ ಸಜೆಸ್ಟರ್ನ್ ಆಟಿಟ್ಯೂಡ್.
2: ನನಗೆ ಮಾತು ಒಪ್ಪಲೇ ಇಲ್ಲ.
4: ಸರ್, ಐ ಥಿಂಕ್ ಯು ಆರ್ ಟೇಕಿಂಗ್ ಎ ನೆಗೆಟಿವ್ ಸ್ಟ್ಯಾಂಡ್.
5: ಇದೊಂದು ಒಳ್ಳೆ ಸಲಹೆ. ಇದಕ್ಕೆ ನೀವೆಲ್ಲ ಏನು ಹೇಳ್ತೀರಾ?
4: ಓಕೆ ಸರ್, ನೀವು ಲಗ್ನ ಬಿತ್ತೀವಿ.
0: ನನಗೂ ಒಪ್ಪಿ, ನಾನು ಇದು ಕೊಟ್ಟಿದ್ದೀನಿ ಸರ್.
2: ನಮಗೂ ಒಪ್ಪಿದೆ ಸರ್.
5: ಕೂತು ಶೇಖರ್, ನೀವು ವಿದ್ಯಾರ್ಥಿ ಲೀಡರ್ ಇಲ್ಲಿ ನಡೆದ

ವಿಷಯ ನಿಮ್ಗೆ ಒಪ್ಕೋತಾನೆ? ನಮ್ ಬೇಡಿಕೆನ ಈಡೇರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸರಿ, ಹಾಗಾದ್ರೆ ಇನ್ನೊಮ್ಮೆ ಈ ರೀತಿ ತಪ್ಪಾಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಗೊತ್ತಾಯ್ತಾ? ನಾಳೆಯಿಂದ ಕ್ಲಾಸ್ ಅಟೆಂಡ್ ಮಾಡ್ತೀನಿ.

ನನ್ನ 5 ವರ್ಷಗಳ ಕಾಲ ಡಾಕ್ಟರ್ ಆಗಬೇಕು ಅನ್ನೋ ತಪಸ್ಸನ್ನು ತಿಳಿಸಿದೆ. ನೀವು ನನ್ನನ್ನು ಕರುಣೆ ತೋರಿಸಿ ನಾನು ಮಾಡಿರೋ ತಪ್ಪಲ್ಲ ಅಂತ ತಿಳಿದಿರೋ ನಿಮ್ಮ ಹೃದಯ ವಿಶಾಲವಾದದ್ದು. ನಿಮ್ಮಂಥ ಪ್ರೊಫೆಸರ್ ನಮ್ಮ ಮೆಡಿಕಲ್ ಕಾಲೇಜಿಗೆ

0: ಕಾವೇರಿ ಕಾವೇರಿ
1: ಇದೇ ಬಂದೆ.
0: ನಮ್ಮ ಜಾಹ್ನವಿ ಪಿ ಯು ಸಿ ಅವಳು ಫಸ್ಟ್ ರ್ಯಾಂಕ್. ಅವಳ ಫೋಟೋ ಪೇಪರ್ ಅಲ್ಲಿ ಬಂದಿದೆ ನೋಡಿಲಿ.
1: ಎಷ್ಟು ಚೆನ್ನಾಗಿದ್ದಾಳೆ ನನ್ನ ಬಂಗಾರ. ಈ ಫೋಟೋ ನೋಡಿ ಎಷ್ಟು ಚಂದ ಕಂತ ಆಗಿದೆ. ಬಾ ಮಕ್ಕಳು ದೇವ್ರ ಕುಂಕುಮ ಹಾಕ್ತೇನೆ. ಸರಿ ಆನು ಅಮ್ಮ ನನಗೆ ನಿಮಗೆ ಕೊಡ್ತೇನಪ್ಪ. ಅವ್ರು ಕೊಡಮ್ಮ ನಾನು ಕೊಡ್ಬೇಕಾ.
0: ದೇವರು ಯಾವಾಗ್ಲೂ ನೀವು ಸಂತೋಷವಾಗಿದ್ದಿಲ್ಲಮ್ಮ. ಸೊಸೆ ನಮಗೆ ಸಿಗ್ತಾ ಇದ್ದಾಳೆ ಅಂತಂದ್ರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಅಲ್ವೇನೆ ಕಾವೇರಿ.
1: ನನ್ನ ಅಣ್ಣನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟೊಂದು ಹೆಮ್ಮೆ ಆಗ್ತಾ ಇದೆ ಅಂದ್ರೆ. ಅಯ್ಯೋ ಮರ್ತೇ ಬಿಟ್ಟೆ. ಏನಮ್ಮ ಈ ವಿಷಯ ಅಪ್ಪನಿಗೆ ಹೇಳಿದ್ರೆ ಬಂದ್ಬಿಟ್ಟಿದ್ದೀನಿ.
2: ಬರ್ತೀನಿ
1: ಬರ್ತೀನಿ ಮಾವ ಪತಿ ಬರ್ತೀನಾ.
0: ಲೇ ರಾಘು ನಿಂತ್ಕೊಳ್ಳ. ರಾಮು ಯಾಕೋ ವಾಕಿಂಗ್ ಇವತ್ತು ಇಷ್ಟ ಲೇಟ್ ಬಂದ್ಬಿಟ್ಟೆ. ಏನ್ ತಿಂತಿರೋದು?
3: ಓ ಕಳೆಕಾಯ್
0: ಅಲ್ಲ ಬಡವ್ರ ಬಾದಾಮಿ ಕಣೆ. ಕಾಫಿ ಆಯ್ತಾ?
3: ಆಯ್ತು.
0: ಮತ್ತೆ ಸುಮೇಶ್ ನಿಮ್ಗೆ ಕಾಗದ ಬಂತಾನೆ?
4: ಹೋದ ವಾರ ಬಂದಿತ್ತು.
0: ಯಾವಾಗ ಬರ್ತಾನಂತೆ?
4: ಗೊತ್ತಿಲ್ಲ. ಇವತ್ತು ನಾಳೆ ಕಾಗದ ಬಂದ್ರೆ ಗೊತ್ತಾಗುತ್ತೆ.
0: ಅವ್ನ್ ಬಂದ್ ಕೂಡ್ಲೆ ನನ್ನ ಮಗಳಿಗೂ ನಿನ್ ಮಗಳಿಗೂ ಮದ್ವೆ ಮಾಡ್ಬೋಣಪ್ಪ. ಎರಡು ದಿವಸ ಅಂತ ಈ ವಯಸ್ಸು ಬಂದ್ ಮಕ್ಕಳನ್ನ ಹಾಗೆ ಇಟ್ಕೊಂಡಿರೋದು.
4: ವರದಕ್ಷಿಣೆ
0: ಇಟ್ಕೊಡ್ತೀವಿ. ಅದ್ರ ಬಗ್ಗೆ ತೀರ್ಮಾನ ಆಗಿಲ್ವಲ್ಲ? ಏನಯ್ಯ ಇದು? ನನ್ನ ಮಗಳೇ ನಿನ್ ಮನೆ ಸೊಸೆ ಸೊಸೆ ಅನ್ಕೊಂಡಿದ್ದೋನು. ಇವಾಗ ಮದ್ವೆ ಪ್ರಶ್ನೆ ಹತ್ತಿರ ವರದಕ್ಷಿಣೆ ಕೇಳ್ತೀಯಾ? ಎತ್ತಾಯಿ ನೀ ಕಥೆ ಯೋಚನೆ ಮಾಡ್ಬೇಕಾಯ್ತು. ಏನಾ ಕಥೆ? ಕನ್ಯಾ ಪಿತೃ ಕಾ ಚುಕ್ಕಿ ಪೀ ಚುಕ್ಕಿ ಅಲ್ವ ನೀನು? ದಿಢೀರ್ನೇ ವರದಕ್ಷಿಣೆ ಕೇಳೋ ನನ್ನ ಕೇಳಿ ತಂದ್ಕೊಳಕ್ಕಾಗಲ್ಲ. ವರದಕ್ಷಿಣೆ ಇಲ್ಲದೆ ನನ್ನ ಮಗಳ ನಮ್ಮ ಮನೆ ತಂದ್ಕೊಳಕ್ ಸಾಧ್ಯ ಇಲ್ಲಪ್ಪ. ಲೇ ಇದ್ಯಾವ ನ್ಯಾಯನ? ಹೌದು ನಿಮ್ಗೆ ಎಷ್ಟು ತಾಕತ್ ಇದೆ ಅವ್ರಿಗೆ ಕೊಟ್ಟು ಮದುವೆ ಮಾಡಯ್ಯ? ಏಯ್ ನನ್ನ ತಾಕತ್ ಬಗ್ಗೆ ಪ್ರಶ್ನೆ ಮಾಡೋಂಗಾಗೋದ್ಯನ? ಅಡವ ಅದೆಷ್ಟು ಅಂತ ಕೇಳೋ. ಒಂದ್ ಪೈಸೆ ಕಮ್ಮಿಂದ ತಂದು ಬಿಸಾಕ್ತೀನಿ.
4: ಬಡವ
0: ಮಕ್ಳೊಂದ್ ಬೊಗ್ಸೆ ಕಳ್ಳೆ ಕಳ್ಕೊಡು. ಅಯ್ಯೋ ಮುಂದೆ ಇದೆ ತಗೊಳ್ಳೋ.
4: ಕಳ್ಳೆ ಕೈ ಕೊಡದೆ ಆಟ ಆಡ್ತಿದ್ಯ ನನ್ಗೆ?
0: ಅಲ್ಲಯ್ಯ ನೀ ಯಾವಾಗ ಗೇಲಿ ಮಾಡ್ತೀಯ ಯಾವಾಗ ಸೀರಿಯಸ್ ಆಗಿದೆ ಗೊತ್ತಾಗದೆ ಒಂದ್ ನಿಮಿಷ ಗೆದ್ದೇನೆ ನಿಂತು ಹೋಗಿತ್ತಲ್ಲ.
4: ತಗೊಳ್ಳೋ.
0: ನಾ ವರದಕ್ಷಿಣೆ ತಗೊಳ್ಳೋಷ್ಟು ಮುಟ್ಕಾಳ್ನೇನಪ್ಪ. ನಿನ್ನ ಮಗಳು ನಮ್ಮನೆ ಭಾಗ್ಯಲಕ್ಷ್ಮಿ ಅನ್ನೋದು ಯಾವತ್ತೂ ತೀರ್ಮಾನ ಮಾಡಿದಿವಲ್ಲೋ.
4: ಅದ್ ನನ್ಗೆ ಗೊತ್ತು ಕಣೆ. ಇದ್ಯಾಕೆ ಹುಚ್ಚುಚ ಮಾತಾಡ್ತಾನೆ ಅಂತ ಅಂದ್ರೆ
0: ನೋಡ ನೀವು ಹೇಳ್ಬಿಡು. ಇನ್ನು ನಾನು ಗೇಲಿ ಮಾಡ್ತಾ ಇದ್ದೀನಿ ಸೀರಿಯಸ್ ಆಗಿಲ್ಲ ಅಂತ.
1: ಏನೇ ಅದಕ್ಕೆ ತೆಂಗಿನ ಮರದಕ್ಕೆ ಏನೋ ತೆಂಗಿನ ಮರ ಅಂತ ಹುಟ್ಟ ಕರಿತಿದ್ವಿ. ನಾನ್ ಕರೀಲಿಲ್ಲಪ್ಪ. ಅಣ್ಣ ತೆಂಗಿನ ಮರದಕ್ಕೆ ಅಂತ ಕಾಗದಲ್ಲಿ ಬರ್ತಿದ್ದಾನೆ.
2: ಕೊಡು.
1: ನಾನ್ ಕೊಟ್ಬಿಡ್ತೀನಾ? ಕೊಬ್ಬರಿ ಮಿಠಾಯಿ ಕೊಡು. ಆಮೇಲೆ ಕೊಡ್ತೀನಿ. ಕೊಬ್ಬರಿ ಮಿಠಾಯಿ ತಾನೇ ಬೇಕು. ಬಾ ಕೊಡ್ತೀನಿ.

0: ಬಾವಿ ತುಂಬಾ ಚೆನ್ನಾಗಿದೆ. ಸರಿ, ಸೀರೆ ಚೆನ್ನಾಗಿದೆ ಕಣಪ್ಪ. ನೋಡಿದ್ರ ನೀವು ಇದ್ದೀರಾ, ಮದುವೆ ಆಗಿ 28 ವರ್ಷ ಆಯ್ತು, ಯಾವತ್ತಾದ್ರೂ ಇಂಥ ಒಂದ್ ಸೀರೆ ತಂದ್ಕೋತಿದ್ದೀರ?
1: ನೋಡ್ದೇನಪ್ಪ, ನೀ ತಂದು ಉಡುಗೊರೆ ನೋಡಿ ನನ್ಗಂತ ಉಡುಗೊರೆ ಕೊಟ್ಲು. ಈ ಹೊಸ ಸೀರೆ ನೋಡಿದ ತಕ್ಷಣ ಪಕ್ಷಾಂತರ. ನೀನ್ ತುಂಬಾ ಸಣಗಿದ್ಯಲ್ಲ, ಅದಕ್ಕೆ ದಪ್ಪ ಆಗುವಂತ ಇದು
0: ನನ್ಗೆ ಬೇಡ.
1: ಅದು ಮಾತ್ರ ಅಲ್ಲ ಕಣ, ಇದು ನಿನ್ನ ಪ್ಯಾಂಟಿಗೆ, ಇದು ನನ್ನ ಶರ್ಟಿಗೆ.
0: ಕ್ರಿಕೆಟ್ ಸೀಟ್ ಬೇಕು.
1: ಅದಾಮೇಲೆ ಅತ್ತಿಗೆಗೆ ವಾರಕ್ಕೊಂದು ಪತ್ರ ಬರೀ ಅಂದ್ರೆ ವರ್ಷಕ್ಕೊಂದು ಪತ್ರ ಬರೀತಾಳೆ, ಅದಕ್ಕೆ ಏನು ತಂದಿಲ್ಲ.
0: ನನ್ಗೂ ಬೇಡ.
1: ಓ ಅತ್ತಿಗೆಗೆ ಅತ್ತಿಗೆಗೆ ಅವಳು ಹೇಳು, ಅವಳ ಹೃದಯದ ಮೇಲೆ 5 ರಿಂದ ನನ್ನ ಹೆಸರು ಬರೀಬೇಕು ಅಂತ.
0: ನನ್ನ ಹೃದಯದ ಮೇಲೆ ಅನ್ನ ಹೆಸರು ಬರ್ಕೊಬೇಕಂತೆ.

0: சுமேஷ்.
1: அப்பா பயிலை கூட்டுக்கு.
0: ஏனப்பா?
1: ஒன்னு முக்கியமான விஷயம் மாட்டாடுவோம். கூட்டுக்கு. ಇದೇ ತಿಂಗಳು 18ನೇ ತಾರೀಕು ನಿಮ್ಮ ಮದುವೆ ನಿಶ್ಚಯ ಮಾಡಿದ್ದೀವಿ.
0: ಇದೇ 18ಕ್ಕ ನನ್ನ ಮದುವೆನ?
1: ಹೌದು.
0: ಅಪ್ಪ ನೀವು ತುಂಬಾ ಅವಸರ ಮಾಡ್ತಾ ಇದ್ದೀರ. ಮದುವೆ ನಿಶ್ಚಯ ಮಾಡೋಕ್ ಮುಂಚೆ ನನಗೊಂದು ಮಾತು ಕೇಳಬಾರ್ದಾಗಿತ್ತ. ಈಗಲೂ ಮದುವೆ ಮಾಡ್ಕೊಳ್ಳಕ್ಕೆ ನನ್ಗೆ ಇಷ್ಟ ಇಲ್ಲ.
1: ಈಗಲೇ ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲ
0: ಯಾಕೆ?
1: ಅಪ್ಪ ನಾನು ಕನಸಲ್ಲೂ ಕಾಣದಂತಹ ಅವಕಾಶ ನನಗೆ ಒದಗಿ ಬಂದಿದೆ. ನನಗೆ ಫಾರಿನ್ ಹೋಗುವ ಚಾನ್ಸ್ ಸಿಕ್ಕಿದೆ. ಅಪ್ಪ
0: ಇದು
1: ನೀನು ಫಾರಿನ್ ಹೋಗ್ತಿದ್ಯಾಪ್ಪ?
0: ತಿಂಗಳಿಗೆ 25,000 ಸಂಬಳ ಕೊಡ್ತಾರಂತೆ. ನಾನು ಕೆಲಸ ಮಾಡ್ತಾ ಓದಲು ಬರೆದು ರಿಸರ್ಚ್ ಮಾಡಬಹುದು. ನೀವು ನಾನು ಈಗಲೇ ಮದುವೆ ಮಾಡ್ಕೊಂಡು ಹೋಗು ಅಂತಿದ್ದೀರಾ. ಅವರು ಅಲ್ಲಿ ಹೊರದೇಶದವರು ಬರೋದು ಕಡಿಮೆ ಆಗ್ಬೇಕು ಅಂತ ಇಮಿಗ್ರೇಷನ್ ಲಾಸ್ ಪತ್ರ ಮಾಡಿದಾರಂತೆ. ಮದುವೆ ಆದವರಿಗೆ ಅಷ್ಟು ಸುಲಭವಾಗಿ ವೀಸಾ ಕೊಡಲ್ವಂತೆ. ಅದಕ್ಕೆ ನಾನೀಗಲೇ ಹೋದ್ರೆ ಕೈ ತುಂಬಾ ಹಣ ಗಳಿಸಿ ನಮ್ಮ ಎಲ್ಲಾ ಸಾಲನ ತೀರಿಸಿ ಇಲ್ಲಿ ನಮ್ಮದೇ ಆದ ಒಂದು ನರ್ಸಿಂಗ್ ಅನ್ನು ಕಟ್ಟಬೇಕು ಅನ್ನೋದೇ ನನ್ನ ಆಂಬಿಷನ್.
2: ದೂರದ ಬೆಟ್ಟ ನಿಮಗೆ ಅಂತ ಅನ್ನೋ ಹಾಗೆ ನಿನ್ನಾಗೆ ಆಸೆ ಇಟ್ಕೊಂಡು ಸಾವಿರಾರು ಜನ ಪರದೇಶಕ್ಕೆ ಹೋಗಿ ಪರದಾಡ್ತಾ ಇದ್ದಾರೆ. ವಾಪಸ್ ಬರೋದಕ್ಕೆ ಬೈತಾ ಇದ್ದೆ.
1: ಆ ವಿಚಾರನೆಲ್ಲ ಬಿಟ್ಬಿಟ್ಟು ಮದುವೆ ಮಾಡ್ಕೊಂಡು ಇದ್ದಿದ್ರಲ್ಲಿ ಸುಖವಾಗಿರೋದನ್ನ ನೋಡಪ್ಪ.
3: ಆಹಾಹಾ, ಏನ್ ಚೆನ್ನಾಗಿ ಹೇಳ್ತಾ ಇದ್ದೀರೋ. ಮುಂದೆ ಬರ್ಬೇಕು, ನಮ್ಗೆಲ್ಲ ಸಹಾಯ ಮಾಡ್ಬೇಕು ಅಂತ ಆಸೆ ಪಡ್ತೀರೋ ಅನ್ನ ಬೆಂಕಟ್ಟಿ ಪ್ರೋತ್ಸಾಹ ಕೊಡೋದ್ ಬಿಟ್ಟು ಹೆದರಿಸ್ತಾ ಇದ್ದೀರಲ್ಲ.
1: ವಿನಾಶ ಕಾಲ ವಿಪರೀತ ಬುದ್ಧಿ ಇರೋ ಹಾಗೆ ನೀನ್ ಯಾಕೆ ಬರ್ತೀವಿ ಬುದ್ಧಿ? ಅವನ 5-6 ವರ್ಷ ಕಾಲ ಅಲ್ಲಿ ಇತ್ತು ಅಂತ ಜನಗತಿಯೇನು ವಿಚಾರ ಮಾಡಿದೀಯಾ?
3: ಅವನೇ ಬೇಕು ಅಂದ್ರೆ 5-6 ವರ್ಷ ಕಾಯ್ತಾರೆ, ಇಲ್ಲ ಅಂದ್ರೆ ಬೇರೆ ಕಡೆ ನೋಡ್ಕೊಳ್ತಾರೆ.
1: ಎಂಥ ಮುಟ್ಟಿನಂತ ಮಾತಾಡ್ಬಿಟ್ಟಿಯೆ. ನಿನಗೂ ಒಂದು ಹೆಣ್ಣಿದ್ರೆ ತಿಳಿಸಿತ್ತು ಹೆಣ್ಣಿತ್ತವ್ರ ಕಷ್ಟ ಏನು ಅಂತ ಹೇಳಿ ಅಲ್ವೇ. ನಿನ್ ಮಗ ಅಲ್ಲಿ ಯಾರನ್ನಾರೋ ಗಂಟು ಹಾಕೊಂಡ್ಬಿಟ್ಟ, ಆಗ ಜನ್ಮವೀ ಗತಿ ಏನು?
3: ಲಂಕೆ ಹುಟ್ಟಿದವರೆಲ್ಲ ರಾವಣ ಆಗಲ್ಲ ರೀ. ಫಾರಿನ್ ಹೋದ ಅಕ್ಷಣ ನನ್ ಮಗ ಹಾಗೆ ಮಾಡ್ತಾನೆ ಅಂದ್ರೆ ನಾನ್ ನಂಬಲ್ಲ.
1: ಅಪ್ಪ ದಯವಿಟ್ಟು ವಾದ ನೆನಪು, ನಾನು ಈ ಪೇಪರ್ಸ್ ಅನ್ನು ಇವತ್ತೇ ಸಬ್ಮಿಟ್ ಮಾಡ್ಬೇಕು, ನನಗೆ ಲೇಟ್ ಆಗ್ತಾ ಇದೆ. ನಾನು ಫಾರಿನಿಗೆ ಹೋಗೋ ನಿರ್ಧಾರ ಮಾಡಿದ್ದೀನಿ. ಯಾರು ಏನ್ ಹೇಳಿದ್ರು ನಾನು ಮದುವೆ ಮಾಡ್ಕೊಳ್ಳಲ್ಲ. ನಾನು ವಿದೇಶದಿಂದ ಬಂದ ಮೇಲೆ ನನ್ನ ವಿದ್ಯೆ ಬುದ್ಧಿಗೆ ಸರಸಮವಾಗಿ ಯೋಗ್ಯಳಾದವಳನ್ನ ನಾನು ಮದುವೆ ಆಗ್ತೀನಿ, ಬರ್ತೇನೆ.
0: ಸುಮೇಶ್
1: ಕೇಳಲಿ.
3: ತಾವ್ ಯಾರು?
1: ಮೈಸೆಲ್ಫ್ ನಾರಾಯಣ್. ಸುಮೇಶ್ ಫ್ರೆಂಡ್. ಅವ್ರು ಹೇಳ್ಕೊಳ್ತಿದ್ರು.

0: ಅವ್ರಿಗೆ ಬರ್ಲಿಲ್ಲ.
1: ಆತನಿಗೆ ತುಂಬಾ ಕೆಲಸ, ಈ ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿ ಆಗ್ಬೇಕಲ್ಲ, ಅದಕ್ಕೆ ತುಂಬಾ ಬ್ಯುಸಿ ಆಗೋಡಾಡ್ತಾ ಇದ್ದಾನೆ.
0: ಹಾಗಾದ್ರೆ ನಾನು ಕೇಳಿದ ವಿಷಯ ನಿಜ ಅಂತ ಆಯ್ತು?
1: ಪರ್ಫೆಕ್ಟ್ಲಿ, 100%. ನೋಡಿ ಸಿಸ್ಟರ್, ಸುಮೇಶ್ ಒಬ್ಬ ಪ್ರತಿಭಾಶಾಲಿ. ಅವನು MS ಮಾಡಿ ರಿಸರ್ಚ್ ಮಾಡಬೇಕು, ಸ್ವದೇಶಕ್ಕೆ ಬಂದು ಒಂದು ದೊಡ್ಡ ನರ್ಸಿಂಗ್ ಹೋಮ್ ಕಟ್ಟಿಸ್ಬೇಕು, ದೊಡ್ಡ ಸರ್ಜನ್ ಆಗ್ಬೇಕು ಅಂತ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾನೆ.
0: ತುಂಬಾ ಸಂತೋಷ. ಬೇಡ ಅಂದವ್ರು ಯಾರು?
1: ಬೇಡ ಅಂತ ಹೇಳಿಲ್ಲ, ಆದ್ರೆ ಅವನ ಆಸೆಗೆ ನೀವು ಅಡ್ಗಾಳ ಆಗ್ತಾ ಇದ್ದೀರಾ. ಅವನನ್ನ ಮದುವೆ ಅನ್ನೋ ಬೇಡಿಯಲ್ಲಿ ಬಂಧಿಸಬೇಕು ಅಂತೀರ. ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ ಸಿಸ್ಟರ್, ಸುಮೇಶ್ ಒಂದ್ ಸಾರಿ ಮದುವೆ ಅನ್ನೋ ಬಾವಿ ಬಿದ್ದ ಅಂತಂದ್ರೆ ಈ ಲೈಫ್ನಲ್ಲಿ ಅವನು ಮುಂದೆ ಬರಕ್ ಸಾಧ್ಯನೇ ಇಲ್ಲ.
0: ನಮ್ದೇನಾಗ್ಬೇಕು?
1: ಎಲ್ಲ ನಿಮ್ಮಿಂದಾನೇ ಆಗಬೇಕು ಸುಮೇಶ. ದೊಡ್ಡ ವ್ಯಕ್ತಿಯಾಗಿ ಒಳ್ಳೆ ಹೆಸರು ಕೀರ್ತಿ ಗಳಿಸ್ಬೇಕು, ಹಣ ಗಳಿಸಿ ಮುಂದೆ ಬರಬೇಕು ಅನ್ನೋ ಆಸೆ ನಿಮಗಿಲ್ವೇ?
0: ಅವರು ದೊಡ್ಡ ಡಾಕ್ಟರ್ ಆದ್ರೆ ಅವರಿಗಿಂತ ಹೆಚ್ಚು ಸಂತೋಷ ಪಡೋಣ ನಾನು.
1: ಗುಡ್, ವೆರಿ ಗುಡ್. ಈ ಮಾತನ್ನ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನಿಜವಾಗ್ಲೂ ಸುಮೇಶ್ನಿಗೆ ಒಳ್ಳೆಯದನ್ನೇ ಬಯಸಿದ್ದೀರಾ. ಬಂದಿರ್ತೀನಿ, ಸದ್ಯಕ್ಕೆ ಮದುವೆ ಬೇಡ ಅಂತ ನೀವೇ ಹೇಳಿ ಫಾರಿನ್ ಹೋಗೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಡಿ. ನೀವು ಮನಸ್ಸು ಮಾಡಿದ್ರೆ 100 ದಾರಿ ಇದೆ. ನೋಡಿ ಸಿಸ್ಟರ್, ಯಾವುದೇ ಒಂದು ವಿಷಯಗಳಿಗೆ ಸುಮೇಶ್ ಹುಡುಕಿದ ಹುಡುಕಿದ ಮಾತ್ರಕ್ಕೆ ಮದುವೆ ಆಗಲೇಬೇಕು ಅನ್ನೋ ನನ್ನ ಹಠ. ಎಲ್ಲ ವಿಷಯನೂ ಹೇಳಿದ್ರು. ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಏನು ನಾವಿದ್ರು ದೇಹ ಎರಡಾದ್ರೂ ಆತ್ಮ ಒಂದೇ ಅನ್ನೋ ಸ್ನೇಹಿತ. ಅದಕ್ಕೆ ನನ್ನಲ್ಲಿ ಕಳಿಸಿರು. ಹುಡುಕಿನ ಬಗ್ಗೆ ಅವನಿಗೆ ಕಷ್ಟಪಟ್ಟ ನೋಡಿ, ಒಂದು ತಟ್ಟೆಯನ್ನು ಊಟ ಮಾಡಿದ ಮೇಲೆ ಎಂದಿಲ್ಲ ತಟ್ಟೆನ ಹೊರಗಡೆ ಬೀಸಾಕ್ತಾರೆ. ಅದನ್ನ ತೊಳೆದು ತಂದು ಮನೇಲಿ ಇಟ್ಕೊಳ್ಳೋದಲ್ವಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್.
0: ಹೊರಗೆ ಮನೆಗೆ ತೋರಿ ಎಲ್ಲ ಊಟಕ್ಕೆ ಹಾಕಿ ಬೀದಿ ಬಿಸಾಕ್ತಾರೆ. ಆದ್ರೆ ನಾವು ಹಾಕಿದ ಊಟ ನಮ್ಮನೆ ತಟ್ಟೆ, ಅದು ಯಾವಾಗ್ಲೂ ಅವರಿಗೆ ಮೀಸಲು.
1: ನೋಡಿ, ಫಾರಿನ್ನಲ್ಲಿ ಇದೆಲ್ಲ ಸರ್ವೆ ಸಾಮಾನ್ಯ. ಎಲ್ರೂ ಊಟ ಮಾಡೋದು ಪೇಪರ್ ತಟ್ಟೆ, ಇಲ್ಲಿ ಮೇಲೆ ಕೈ ಎರಡು ಬೀಸಾಕ್ತಾರೆ.
0: ಅದನ್ನು ಕಾಣು ಕನಸಿನ ದೇಶದಲ್ಲಿ, ನಮ್ಮ ದೇಶದಲ್ಲೆಲ್ಲ. ಆದ್ರೆ ಈ ತಟ್ಟೆ ನಾನು ಬದುಕಿರೋವರೆಗೂ ಅವರಿಗೂ ನೀಡಬಹುದು.
1: ಕ್ರಮಾನ್, ಇಟ್ಸ್ ಅ ಕಾಮನ್ ಥಿಂಗ್, ಇಟ್ಸ್ ಅ ಕಾಮನ್ ಥಿಂಗ್. ಯು ಸೀ ವಾಟ್ಸ್ ಪಾಸ್ ಈಸ್ ಪಾಸ್. ನೋಡಿ, ಆದಿದ್ದೆಲ್ಲ ಮತ್ತು ಜೀವನದಲ್ಲಿ ಒಂದು ದಾರಿ ಮಾಡ್ಕೊ. ಎಲ್ಲಾದ್ರೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಳ್ಳಿ. ಟೆಕ್ಸ್ ಆಲ್
0: ತಿಳ್ಕೊಂಡು. ಆದ್ರೆ ಅವನೊಬ್ಬ ಹೇಳಿ ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು ಮುಖ ತೋರ್ಬೇಕಾದ್ರೆ ನಿಮ್ಮನ್ನು ಕಳಿಸಿದ್ದಾನೆ.
1: ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ವಿಷಯ ಅದಲ್ಲ.
0: ಶೋಭಾ,

0: 아빠?
1: 네, 나.
0: 응.
1: 왜냐고?
0: 아빠, 안녕히 들어보는데, 이 아나나, 앞쪽에 있고, 예리들 남았고, 아는 것들 먹어, 내가 안 들어.
2: 야, 너?
0: 나는 꽃이 나빠.
2: 그러네?
0: 아, 어떻게? 난 막말 건데, 또 좀 있고, 난 또 이기 나나나? 난 서버스는 알아야 하니까, 빨리 들어.
1: ನಿನ್ನ ಹೆತ್ತಿದ್ದಕ್ಕೆ ಸಾರ್ಥಕ ಆಯ್ತಪ್ಪ. ಈ ಇಳು ವಯಸ್ಸಿನಲ್ಲಿ ನಾವು ನೆಮ್ಮದಿಯಿಂದ ಬಾಳ್ಬೇಕು ಅಂತ ನೀವು ನೋಡ್ತಿದೀಯಲ್ಲ, ನಾವು ಏನ್ ಅನ್ಯಾಯ ಮಾಡಬೇಕು ನಿನಗೆ?
3: ಯಾಕಪ್ಪ ಹೀಗೆ ಮಾತಾಡ್ತಿದ್ಯಾ? ನನಗೆ ಗೊತ್ತಿಲ್ಲದೆ ಒಳಗೆ ಏನೋ ಸಂತ ನಡೀತಾ

0: ಯಾರು ಕೊಟ್ಟಿದ್ದು, ಯಾರು ಕೊಟ್ಟಿದ್ದು, ಯಾರು ಕೊಟ್ಟಿದ್ದು ಇವರಾಗಿ ನನಗೆ ಗೊತ್ತಿಲ್ಲಪ್ಪ.
1: ಎದುರಿದ್ದ ಬರೆದ ನಂತರ ಮಗನ ಮೇಲೆ ಕೈ ಮಾಡ್ತಿದ್ದೀರಾ?
0: ಕೈ ಮಾಡೋದೇನು, ಕತ್ತರಿಸುವ ಪಾಪ ಬರೋದಿಲ್ಲ.
1: ಕತ್ತರಿಸ ಹಾಕುವಂತ ಕೆಲಸ ನನ್ನ ಮಗ ಏನ್ ಮಾಡಿದ್ದಾನೆ?
0: ಅದು ನಾನು ಹೇಳ್ತೀನಿ ಅಮ್ಮ. ಕುಲಪುತ್ರ ನನ್ನ ಮಂತನ ಮರ್ಯಾದ ಮಂಪಾಲು ಮಾಡ್ಬಿಟ್ನಮ್ಮ. ನನ್ನ ಮಗು ಶೀಲನು ಹಾಳ ಮಾಡ್ಬಿಟ್ಟ. ಈಗ ಮದುವೆ ಮಾಡ್ಕೊಳ್ಳ, ಕಾರಿಗೆ ಹೋಗ್ಬೇಕು ಅಂತಿದ್ದಾನೆ. ಈ ವಿಷಯ ಅವಳು ಕೇಳಿ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ರು. ಅಕಸ್ಮಾತ್ ನಾನು ನೋಡಿದೆ, ಅದನ್ನು ತಪ್ಪಿಸ್ತೆ.
1: ಮಾವ ಹಿಡಿದ್ರೆ ನಿಜವ
0: ಏನಮ್ಮ ಹೀಗೆ ಕೇಳ್ತೀಯ? ನಾನು ನನಗೆ ಸುಳ್ಳು ಹೇಳ್ತೇನೆ. ಯಾವ ತಂದೆನಾದ್ರೂ ತನ್ನ ಮಗನ ಶೀಲದ ಬಗ್ಗೆ ಅಪಪ್ರಚಾರ ಮಾಡ್ತಾನ.
2: ಪ್ರಭು, ನನ್ನ ಕೈ ಮೇಲೆ ಸುಮ್ಮನಿರಕ್ಕಾಗಲ್ಲಪ್ಪ. ನನ್ನ ಮಗಳ ಮದುವೆ ನಿಷ್ಕರ್ಷ ಆಗೋದು ನಾನು ಜಾಗ ಬಿಟ್ಟು ಕದ್ದೋದಿಲ್ಲ.
0: ರಾಮ,
2: ಈ ತಿಂಗಳ 18ನೇ ತಾರೀಕು ಮದುವೆ, ಅವನೇನು ಯಾಕೆ ಹೇಳ್ತೀನಿ? ಹೇಳ ಹೋಗಯ್ಯ. ನನ್ನ ಬಾಳಲ್ಲಿ ಹುಳಿ ಹಿಂದೆ ಕೆಲಸ ಮಾಡಿ ಈಗ ಹಾಲು ಕೊಡಕ್ಕೆ ಬಂದಿದ್ದೀಯ. ನಾಚಿಕೆ ಆಗಲ್ಲ.
1: ನನ್ನ ಮನಸ್ಸನ್ನು ಬಂದಿಲ್ಲ ರೀ.
2: ನನ್ನ ಬಣ್ಣದ ಮಾತುಗಳನ್ನು ನಾನು ನಂಬ್ತೀನಿ ಅಂದ್ಬಿಟ್ಟೆ. ನಾನು ಫಾರಿನಿಗೆ ಹೋಗ್ಬೇಕು, ಓದಿ ದೊಡ್ಡ ಪರಿಚಯನ ಆಗ್ಬೇಕು, ಹೆಸರು ಸಂಪಾದಿಸ್ಬೇಕು ಅನ್ನೋ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳಿಗೆ ನೀನ್ ತಣ್ಣಿ ಧರಿಸ್ಬಿಟ್ಟೆ. ನನ್ನ ಭವಿಷ್ಯಕ್ಕೆ ನೀನೇ ಆಟಗಾಲಾದೆ. ನೀನು ಕಣ್ಣೀರು ಸುರಿಸಿದ್ರೆ ನಾನು ಕರೆದೋಗ್ತೀನಿ ಅಂತ ನಾನು ತಿಳ್ಕೊಳ್ಳೋಣ. ನೀನು ಮಾಡಿದ ಕುತಂತ್ರ ನಾನು ಯಾವತ್ತೂ ಮರೆಯಲ್ಲ.

ನಾನು ತಪ್ಪಾಗಿ ತಿಳ್ಕೊಂಡಿಲ್ಲ, ನಾನು ನನ್ನ ಸರಿಯಾಗಿ ತಿಳ್ಕೊಂಡಿದ್ದೀನಿ. ನಾನು ಫಾರಿನ್ಗೆ ಹೋಗ್ಬೇಕು, ಅದಕ್ಕೀಗ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ನೀನು ನಾಟಕ ಆಡಿ ನಾನು ನಿನ್ನ ಈಗಲೇ ಮದುವೆ ಆಗೋ ಹಾಗೆ ಮಾಡಿದೆ. ಆದ್ರೆ ಒಂದು ತಿಳ್ಕೊ, ನನ್ ಕೈಲಿ ತಾಳಿ ಕಟ್ಸ್ಕೊಂಡು ಮಾತ್ರಕ್ಕೆ ನೀನ್ ನನ್ನ ಹೆಂಡತಿ ಆಗಲ್ಲ, ನಾನ್ ನಿನ್ನ ಗಂಡ ಅಲ್ಲ. ಹೆಣ್ಣಿಗೆ ರೂಪ ಮಾತ್ರ ಮುಖ್ಯ ಅಲ್ಲ, ಬುದ್ಧಿಯ ಬುದ್ಧಿ, ಗಂಡಿನ ಓದಿಗೆ ಸರಿಸಮಾನವಾಗಿ ಯೋಚಿಸುವ ಯೋಗ್ಯತೆ ಇರಬೇಕು.

0: ಬಾಪ ಸುಮ್ಮನೆ.
1: ಅಪ್ಪ, ನಾನು ನಾಳೆನೇ ಹೊರಡ್ತಾ ಇದ್ದೀನಪ್ಪ. ನನ್ನ ಪಾಸ್ಪೋರ್ಟ್ ವೀಸಾ ರೆಡಿ ಆಗಿದೆ, ನನ್ನ ಏರ್ ಟಿಕೆಟ್ ಬುಕ್ ಆಗಿದೆ.
2: ಜಾನ್ವಿ ಜೊತೆ ಹೋಗ್ತಿದ್ದೀ ತಾನೆ?
1: ಇಲ್ಲಪ್ಪ.
2: ನೀನು ಒಬ್ಬನೇ ಹೋಗ್ತಿದ್ದೀಯಾ?
1: ಹೌದಪ್ಪ, ನಾನು ಅವತ್ತೇ ಹೇಳಿದ್ನಲ್ಲ, ನಾನೇ ಡಾಕ್ಟರ್ ನಾರಾಯಣ ಅವರ ಸ್ಪಾನ್ಸರ್ಶಿಪ್ ಮೇಲೆ ಹೋಗ್ತಾ ಇದ್ದೀನಿ. ಈಗ ಜಾನ್ವಿ ಪಾಸ್ಪೋರ್ಟ್ ವೀಸಾ ರೆಡಿ ಆಗೋಕೆ ಕನಿಷ್ಠ 6 ತಿಂಗಳು ಬೇಕು. ಅದು ಅಲ್ಲದೆ ನಾನು ಅಲ್ಲಿಗೆ ಹೋಗಿ ನಾನು ಸೆಟ್ಲ್ ಆದ ಮೇಲೆ ಜಾನ್ವಿನ ಕರೆಸ್ಕೊಳ್ಬೇಕು.
2: ಇದೆಲ್ಲ ನನಗೆ ಸರಿಯಾಗಿ ಕಾಣ್ತಿಲ್ಲಪ್ಪ.
1: ನಾನು ಆದಷ್ಟು ಬೇಗ ಅವಳನ್ನು ಕರೆಸ್ಕೊತೀನಪ್ಪ. ನೀವೇನು ಯೋಚನೆ ಮಾಡ್ತೀರಿ?
0: ಕೊನೆಗೂ ಒಬ್ಬನೇ ಹೋಗ್ತಿದ್ದಾನೆ, ನನ್ ಯಾಕೋ ಭಯವಾಗ್ತಿದೆ ಅಂದ್ರೆ.
2: ಮದುವೆ ಆಗಿರೋ ಹುಡುಗಿನ ಬಿಟ್ಬಿಟ್ಟು ತಾನೊಬ್ಬನೇ ಹೋಗ್ತೀಯ ಅನ್ನತ್ತೆ. ಆ ಹುಡುಗಿ ನೋವು ಏನು ಅನ್ನೋದು ಕಿಂಚಿತ್ತು ಯೋಚನೆ ಮಾಡ್ತಿಲ್ವೆ? ಯಾಕೆ ಈಗಾದ
0: ರಾಜು? ಯಾಕೋ ನಿಮ್ಮ ಅತ್ತಿಗೆ ಬರ್ಲಿಲ್ಲ
3: ಅಣ್ಣ, ಅತ್ತಿಗೆ ಏರ್ಪೋರ್ಟ್ಗೆ ಬರಲ್ವಂತೆ.
0: ಸುಮ್ಮನೆ ನೀನೇ ಹೋಗಿ ಕರ್ಕೊಂಬಪ್ಪ.
1: ಜಾನ್ವಿ, ಇಲ್ಲೇ ಯಾಕೆ ಕೂತ್ಕೊಂಡ್ಬಿಟ್ಟೆ? ನನ್ನನ್ನು ನಗ್ನಗತ ಕಳಿಸ್ಕೊಡೋಕೆ ಬರಲ್ವಾ? ನೋಡು, ನೀನೇನು ಯೋಚನೆ ಮಾಡಬೇಡ ಜಾನ್ವಿ. ಒಂದು 4-5 ತಿಂಗಳಲ್ಲಿ ನಿನ್ನನ್ನು ಕರೆಸ್ಕೊತೀನಿ ನಾನು.

0: ನಿಜವಾಗಿ ಹೇಳ್ತಿದ್ದೀರಾ?
1: ನಿಜ ಜಾನ್ವಿ. ನೋಡು, ನೀನು ನಡೆದದನ್ನೆಲ್ಲ ಮರೆತುಬಿಡು. ಇನ್ನು ಮುಂದೆ ನನ್ನ ಜಾನ್ವಿ ಯಾವತ್ತೂ ಬೇಜಾರಾಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು.
0: ನಾನು ಕನಸು ಕಾಣ್ತಿಲ್ಲ ತಾನೆ?
1: ಇಲ್ಲ ಜಾನ್ವಿ, ಅದು ಬೇಡ. ಬರ್ತೀನಿ, ಆದಷ್ಟು ಬೇಗ ನಿನ್ನನ್ನು ಕರೆಸ್ಕೋತೇನೆ. ನೋಡು, ನಿನಗೆ ಏರ್ಪೋರ್ಟಿಗೆ ಬರೋಕೆ ಇಷ್ಟ ಇಲ್ಲದೆ ಹೋದ್ರು ಅಪ್ಪ ಅಮ್ಮ ಅವ್ರ ಸಂತೋಷಕ್ಕೋಸ್ಕರ ಅವ್ರ ಮುಂದೆ ಬಂದು ನಗನಗ್ತಾ ಬೀಳ್ಕೊಡು ಪ್ಲೀಸ್.

0: ಜಾನಿ, ಕಾಗದ ಬಂತೇನಮ್ಮ? ಬರ್ಬಹುದು, ಕೆಲಸ ಜಾಸ್ತಿ ಇರಬೇಕು. ಕಾಗದ ಬರೆಯೋದು ಪುರುಸೆ ಸಿಕ್ತೇ ಇಲ್ವೋ? ಅಮ್ಮ ತಿಂಡಿ ತಿನ್ನುವಂತೆ ಬಾ.
1: ರಘುಪತಿನವ್ರೆ,
2: ಯಾರು?
1: ಸುಮೇಶ್ ಅವ್ರ ಮನೆ ಇದೆ ತಾನೆ?
2: ಹೌದು, ಬನ್ನಿ.
1: ನನ್ನ ಹೆಸರು ಆನಂದ್ ಅಂತ, ಸ್ಟೇಟ್ಸ್ ನಿಂದ ಬಂದಿದ್ದೀನಿ.
2: ಹೌದಾ?
1: ಸುಮೇಶ್ ಮತ್ತು ನಾನು ಸ್ನೇಹಿತರು.
2: ನಮ್ ಸುಮೇಶ್ ಆಗಿದ್ದಾನೆ,
1: ತುಂಬಾ ಚೆನ್ನಾಗಿದ್ದಾರೆ.
0: ಕುತ್ಕೋಪ, ಕಾಫಿ ತಗೊಂಡ್ ಬರ್ತೀನಿ. ಜಾನು ಬಂದೈತೆ ಅಮೆರಿಕಾದಿಂದ. ಸುಮ್ಮನೆ ಫ್ರೆಂಡ್ ಬಂದಿದ್ದಾನೆ, ಕಾಫಿ ಮಾಡ್ಕೊಂಡ್ಬರೋಣ.
2: ಬಹಳ ದಿವಸದ ಮೇಲಾದ್ರೂ ಒಳ್ಳೆ ಸುದ್ದಿ ಕೇಳಿದ್ನಲ್ಲ.
1: ಅವನ್ ಕೈ ಗುಣ ಎಂತದ್ದು ಅಂತೀರಾ? ಜನ ಅವನ ಮುಂದೆ ಕ್ಯೂ ನಿಲ್ತಾರೆ, ಆದ್ರೆ ಏನ್ ಮಾಡುದು, ಅವನ್ ಟೈಮೇ ಸಿಗಲ್ಲ.
2: ಯಾಕೆ?
1: ಒಂದೆಡೆ ಅಭ್ಯಾಸ, ಇನ್ನೊಂದ್ ಕಡೆ ಪ್ರಾಕ್ಟೀಸ್, ಮತ್ತೊಂದ್ ಕಡೆ ಲ್ಯಾಬ್ ನಲ್ಲಿ ರಿಸರ್ಚ್. ನಿಜ ಹೇಳ್ಬೇಕು ಅಂದ್ರೆ ಸುಮೇಶ್ ಅಂತ ಬ್ರಿಲಿಯಂಟ್ ಹಾರ್ಡ್ ವರ್ಕರ್ನ ನನ್ ಜೀವನದಲ್ಲೇ ಕಂಡಿಲ್ಲ.
2: ಸಂತೋಷ. ನೀವೇನ್ ನೋಡ್ಕೊಟ್ಟಿದ್ದೀರಿ?
1: ನಾನು ಡಾಕ್ಟ್ರೆ, ಸುಮೇಶ, ಲೂಸಿ, ನಾವೆಲ್ಲ ಒಂದೇ ಕಡೆ ಕೆಲಸ ಮಾಡುದು.
2: ಲೂಸಿ?
1: ಅದೇ ಸರ್, ಸುಮೇಶ್ ಹೆಂಡತಿ. ಲಾಸ್ಟ್ ಮಂತ್ ಮದುವೆ ಆಯ್ತಲ್ಲ.
2: ಸುಮೇಶ ಅಮೆರಿಕದಲ್ಲಿ ಲೂಸಿನ ಮದುವೆ ಆಗಿರುವ ವಿಷಯ ನಿಮಗೆ ತಿಳಿಸ್ಲಿಲ್ವಾ?
3: ಮನೆ ಹಿರಿಯನಾಗಿ ಆ ಹುಡುಗರಿಗೆಲ್ಲ ಧೈರ್ಯ ಹೇಳ್ಬೇಕಾದ ನಿನ್ನೆ ಮೂಲ ಕೂತ್ರೆ ಅವರು ಕೇಳೋರು ಯಾರು? ತಗು, ನಾನು ಅದು ಸ್ವಲ್ಪ ಮಾತಾಡ್ಬೇಕು.
4: ಮಾತಾಡಪ್ಪ.
3: ನನ್ನ ಮಗನ ಸ್ವಲ್ಪ ದಿವಸ ನಮ್ಮನೆ ಕರ್ಕೊಂಡು ಹೋಗೋಣ ಅಂತಿದ್ದೇನೆ.
4: ಧಾರಾಳ ಕರ್ಕೊಂಡು ಸೇರಿ

0: ಇಷ್ಟಾನೇ ಪ್ರಪಂಚ ನೋಡ್ತಾ ಇರೋ ನಿಮಗೆ ದೇವರು ತಡ್ಕೊಳಕ್ ಆಗ್ತಿರೋ ಅಂತ ಬಿಟ್ಕೊಟ್ಬಿಟ್ಟ. ನೋಡಮ್ಮ, ರಾಮು ನಿನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿದ್ರೆ ಆ ವಾತಾವರಣದಲ್ಲಿ ನಿಮ್ ಮನಸ್ಸಿಗಾಗಿರೋ ಆಘಾತನ ಮರೆಯೋದಕ್ಕೆ ಸಾಧ್ಯವಾಗಬಹುದು.
1: ಮಾವ, ದಂಡ ಇಲ್ಲದ ಬಾಳು, ಸುಮ್ಮ ಇಲ್ಲದ ಗೋಡೆ ತರ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಾನಿಲ್ಲಿದ್ರೆ ನಿಮ್ಮ ಅಪ್ಪನ ಚಿಂತೆ, ಅಲ್ಲಿದ್ರೆ ನಿಮ್ಮ ಚಿಂತೆ. ನಿಮ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.
0: ನೀವು ಹೋಗೊಂದು ಮಾತ್ರಕ್ಕೆ ನಮ್ಮನ್ನೆಲ್ಲ ತೊರ್ಕೊಂಡು ಹೋಗ್ತೀಯಾ? ಬೇಕಾದಾಗ ಅಲ್ಲಿಗೆ ಹೋಗ್ತಿ, ಬೇಕಾದಾಗ ಇಲ್ಲಿಗೆ ಬರ್ತಿ. ಮುಖ್ಯ ನಿನ್ನ ಹಡದ ಜೀವದ ಕಡೆ ಗಮನ ಹರಿಸ್ಬೇಕಮ್ಮ. ನೋಡು, ನೀವೆಲ್ಲ ನೋಡ್ಕೊಂಡು ನಂಜಿನ ಮಾಡ್ಕೋತಿದ್ದಾನೆ. ನೀನಲ್ಲಿತ್ತು ಅಂತಂದ್ರೆ ಆ ಜೀವಕ್ಕೆ ಸಮಾಧಾನವಾಗುತ್ತಮ್ಮ.

0: ನಮ್ಮನ್ನ ಕೂತು ತುಂಬಾ ಬೇಜಾರಾಗ್ತಾ ಇದೆ. ದಿನಗಳನ್ನ ಹೇಗ್ ಕಳೆಯೋದಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಓದು ಮುಂದುವರಿಸ್ಬೇಕು ಅಂತಿದ್ದೀನಪ್ಪ.
1: ಏನ್ ಓದ್ಬೇಕು ಅಂತಿದ್ದಮ್ಮ?
0: ನಾನು ಮೆಡಿಕಲ್ ಓದ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ಗೆ ಆಶೀರ್ವಾದ ಮಾಡಿಪ್ಪ.
1: ಹಣಕಾಸಿನ ಬಗ್ಗೆ ಏನೂ ಯೋಚನೆ ಮಾಡ್ಬೇಡ. ನನ್ ಗ್ರಾಚ್ಯುಟಿ ಇದೆ, ಪೆನ್ಷನ್ ಬರುತ್ತೆ, ಅಂದ್ರೆ ಈ ಕೆಳಗಿನ ಮನೆ ಬಾಡಿಗೆನೂ ಬರುತ್ತೆ. ನೀನ್ ಮಾತ್ರ ನೀನ್ ಓದಿ ಚೆನ್ನಾಗಿ ಮುಂದುವರೆಸ.

0: ನೀನು ಅಂತ ನಾನು ಅನ್ಕೊಂಡಿರ್ಲಿಲ್ಲ.
1: ನನಗೂ ನೀವು ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಬರ್ತಾನೇ ಇರ್ಲಿಲ್ಲ.
0: ನಿಂತ್ಕೊ ಜಾನ್ವಿ. ಹೇಗಿದೆ ಜಾನ್ವಿ? ಮಾವ ಹೇಗಿದ್ದಾನೆ?
1: ನಿಮ್ಮ ದಯದಿಂದ ಬದುಕಿದ್ರಿ. ಒಂದು ಮಾತು ನೆನಪಿಟ್ಕೊಳ್ಳಿ ಪ್ರೊಫೆಸರ್, ನೀವು ಇಲ್ಲಿ ಬಂದಿದ್ದೀರಾ ಅಂತ ಮಾತ್ರಕ್ಕೆ ನಾನು ಅಪ್ಪ ಬಂದು ನಿಮ್ಗೆ ಕಾಲಿಗೆ ಬೀಳ್ತೀನಿ. ನೀವು ನಿಮ್ಮ ಉದಾರ ಹೃದಯದಿಂದ ನನ್ನ ಸ್ವೀಕರಿಸ್ತೀರಿ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಅದು ಬರೀ ಭ್ರಮೆ.
0: ಜಾನ್ವಿ,
1: ದಯವಿಟ್ಟು ನನ್ನನ್ನು ಹಕ್ಕರಿದೆ. ನನ್ನ ಮೈಯೆಲ್ಲ ಉರಿದಾಗುತ್ತೆ. ಕಾಲ್ ಮಿ ಡಾಕ್ಟರ್ ಜಾನ್.
0: ಜಗತ್ತಿನ ಪಾಲಿಗೆ ನೀನ್ ಡಾಕ್ಟರ್ ಜಾನ್ಕಿ ಆಗಿರಬಹುದು, ಅದು ನನ್ನ ಪಾಲಿಗೆ ನೀನ್ ಯಾವತ್ತಿಗೂ ಜಾನ್ವಿನಿ.
1: ಆ ದಿವಸಗಳು ಹೊರಟು ಹೋದ ಪ್ರೊಫೆಸರ್.
0: ಜಾನ್ವಿ, ನಾನು ಇವತ್ತು ಏನು ಹೇಳೋಕ್ಕಾಗದಂತ ತಪ್ಪು ಮಾಡಿದ್ದೇನೆ, ಒಪ್ಕೋತೇನೆ. ಆದ್ರೆ ಇವತ್ತು ನಾನು ಬಹಳ ಬದಲಾಗಿದ್ದೇನೆ. ಅಂದಿನ ನನಗೂ ಇಂದಿನ ನನಗೂ ತುಂಬಾ ಅಂತರ ಇದೆ.
1: ಹಿಂದಿನ ಸಂಬಂಧಗಳನ್ನೆಲ್ಲ ಕಲಿಸಿಕೊಂಡು ಅವುಗಳತ್ತ ಬೆನ್ನು ಮಾಡಿ ನಾನು ಎಷ್ಟೋ ದೂರ ನಡೆದಿದ್ದೀನಿ. ನಾನು ಬದಲಾಗಿದ್ದೀನಿ ಪ್ರೊಫೆಸರ್. ಕೇವಲ ಅಡಿಗೆ ಮನೆಗೆ ಯೋಗ್ಯವಾದ ಜಾನ್ವಿಯಾಗಿದ್ದೆ, ಈಗ ಸಮಾಜಕ್ಕೆ ಬೇಕಾಗಿರೋ ಡಾಕ್ಟರ್ ಜಾನ್ಕಿ ಆಗಿದ್ದೀನಿ.
0: ನಿಮ್ಮ ಹೇಗೆ ಮಾತಾಡುವುದು ಅನ್ನೋದನ್ನು ವ್ಯರ್ಥ ಆಗ್ತಿಲ್ಲ ನೋಡು ಜಾನ್ವಿ. ನಾನು
1: ಇನ್ನೊಂದ್ಸಲ ನನ್ನ ಮುಟ್ಟೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ.
0: ನಾನು ನಿನ್ನ ಗಂಡ.
1: ಅದು ಆಗುತ್ತೆ ಇವತ್ತಲ್ಲ. ಆ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಾ. ನನ್ನಿಂದ 6 ವರ್ಷಗಳ ಕಾಲ ನೀವು ದೂರ ಇದ್ರಿ. ಇಷ್ಟು ದೀರ್ಘಕಾಲ ಗಂಡ ಹಿಂತಿ ಆಗ್ಲಿದ್ರೆ ಸುಲಭವಾಗಿ ಡೈವರ್ಸ್ ಕೇಳ್ಬಹುದು.
0: ಡೈವರ್ಸ್ ಕೇಳ್ತೀಯ?
1: ಕೇಳಬಹುದು ಅಂದೆ. ನನಗೆ ನಿಮಗಿಂತ ನನ್ನ ನನ್ನ ತಂದೆ ಗೌರವ ಮುಖ್ಯ. ಬರ್ತೀನಿ ಪ್ರೊಫೆಸರ್. ಒಂದು ಮಾತು, ನಾವಿಬ್ರು ಗಂಡ ಹಿಂತಿ ಅನ್ನೋದು ಈ ಹಾಸ್ಪಿಟಲ್ ನಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಪತಿ ಫಾರಿನ್ ನಲ್ಲಿದ್ದಾರೆ ಅಂತ ಮಾತ್ರ ಹೇಳಿದ್ದೀನಿ. ನೀವು ಈ ವಿಷಯನ ರಹಸ್ಯವಾಗಿ ನಿಮ್ಮೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮೊಂದು ಮಾತು ಪ್ರೊಫೆಸರ್, ನೀವು ಇವತ್ತಿನಿಂದ ನಮ್ಮ ತಂದೆ ನೋಡೋದಾಗ್ಲಿ ನಮ್ಮ ಮನೆಗೆ ಬರೋದಾಗ್ಲಿ ಮಾಡ್ಕೊಡಿ. ಹಾಗೆ ಬಂದ್ರೆ ನಮ್ಮ ನಾಳೆ ಅಪ್ಪ ಅಪ್ಪ ಅಪ್ಪ ನನ್ನ ಪಿಜಿ ಕೋರ್ಸ್ ಮುಗಿತಪ್ಪ, ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ನನಗೆ ಆಶೀರ್ವಾದ ಮಾಡಿ.
0: ಇಷ್ಟು ದಿವಸಗಳ ನಿಮ್ಮ ಶ್ರಮ ಸಾರ್ಥಕ ಆಯ್ತಪ್ಪ. ಡಾಕ್ಟರ್ ಜಾನ್ಕಿ, ಕಂಗ್ರಾಚ್ಯುಲೇಷನ್. ನೀವು ಅಪ್ಲೈ ಮಾಡಿದ ಜಾಬು ಈ ಹಾಸ್ಪಿಟಲ್ ಅನ್ನು ಸಿಕ್ಕಿದ್ದಕ್ಕೆ.
1: ನಾನು ಮಕ್ಕಳ ಕಡೆ ಹಾಕೋದು ಕೇಳಿದ್ದೆ.
0: ಅದನ್ನ ಸ್ಟ್ರಾಂಗ್ ಆಗಿ ಅಪೋರ್ಟ್ ಮಾಡಿ ತಾವ್ ಇಲ್ಲೇ ಇರಬೇಕು, ಅವ್ರ ಎದುರಿಗೆ ಇರಬೇಕು ಅಂತ ನಿಮಗೆ ರೆಕಮೆಂಡ್ ಮಾಡಿದ್ರು.
1: ಯಾರು
0: ಯಾರು ಅಂತ ಗೊತ್ತಿದ್ದು ನಾಟಕ ಆಡ್ತಾ ಇದ್ದಿರಲ್ಲ. ತಮ್ಮ ಪ್ರತಿ ಹಂತದಲ್ಲೂ ನಿಮಗೆ ಸಹಕಾರ ನೀಡ್ತಾ ನಿಮ್ಮ ಅಭಿವೃದ್ಧಿ ಯಶಸ್ಸನ್ನೇ ಕೊಡ್ತಾ ಇರೋ ಡಾಕ್ಟರ್ ಸುಮೇಶ್. ಅವ್ರ ಹೆಸರು ಹೇಳಿದ್ರೆ ನಿಮ್ಮ ಮುಖ ಕೆಂಪಾಗತ್ತೆ. ಅಂತೂ ಅವ್ರಿಗೆ ನೀವು ಸಹಕಾರ ನೀಡ್ತಾ ಇದ್ದೀರಾ. ಅದೇ ಸಹಕಾರ ನನಗ್ ಕೊಟ್ಟಿದ್ದಿದ್ರೆ ನೀವು ಹೇಳದ್ ಕಡೆ ಕೆಲಸ ಕೊಡ್ತಿ. ಕೊನೆಯವರೆಗೂ ನಿಮ್ಮನ್ನ ರಾಣಿ ಹಾಕಿ ನೋಡ್ಕೊತಿದ್ದೆ. ಹಾರೋದು ನಾಲ್ಗೆ ಅಲ್ಲ, ಹಕ್ಕಿ. ಈ ಹಕ್ಕಿ ರೆಕ್ಕೆನ ಹ್ಯಾಕ್ ಕತ್ತರಿಸಬೇಕು ಅನ್ನೋದು ಈ ದೇವಭವನಗಳದೇ, ಬೇರೆ ಯಾರಿಗೂ ಗೊತ್ತಿಲ್ಲ.
1: ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು.
0: ಮೈ ಪ್ಲೇಷರ್, ಬನ್ನಿ ಕೂತ್ಕೊಳ್ಳಿ.
1: ಪರವಾಗಿಲ್ಲ, ನಾನು ಹಳ್ಳಿಗೆ ಹೋಗಿ ಅಲ್ಲೇ ಇದ್ದು ಬಡ ಜನರ ಸೇವೆ ಮಾಡಬೇಕು ಅಂತಿದ್ದೆ. ಯಾಕೆ ನನ್ನ ನಿನ್ನೆ ಸರ್ವಿಸ್ ಮಾಡಿದ್ರು?
0: ಡಾಕ್ಟರ್ ಜಾನ್ಕಿ, ಇದು ನನ್ನೊಬ್ಬನ ನಿರ್ಣಯ ಅಲ್ಲ,

0: ಕಮಿಟಿ ನಿರ್ಣಯ.
1: ಅದನ್ನು ಅನಿಸ್ಕೋತೀನಿ, ಆದರೆ ನೀವು ಇದು ಕಡ್ಡಾಯ ಮಾಡಿದ್ದೀರಾ ಅಂತ ತಿಳಿಸಿ. ಒಂದು ವೇಳೆ ನಾನು ನಿಮ್ಮ ಸಮೀಪದಲ್ಲಿ ಇದ್ರೆ ಇಂದನ ನಾಳೆ ನನ್ನ ಮನಸ್ಸು ಬದಲಾಯಿಸುವುದು ಅಂತ ತಿಳಿದಿದ್ರೆ ಅದಕ್ಕೆ ನಿಮ್ಮ ತಪ್ಪು ಪ್ರೊಫೆಸರ್.
0: ಕಾಮಾಲೆ ಅದು ಕಣ್ಣಿಗೆ ಜಗತ್ತೆಲ್ಲ ಹಳದಿಯಾಗಿ ಕಾಣುತ್ತಂತೆ, ಹಾಗೆ ನಿನ್ನ ಪ್ರತಿಯೊಂದು ವಿಷಯದಲ್ಲಿ ನನ್ನ ಕೈವಾಡ ಇದೆ ಅಂತ ನೀನು ತಿಳ್ಕೊಳ್ಳೋದು ಸರಿಯಲ್ಲ.

0: ನನ್ ಜನ್ಮ ಕತ್ತು. ಕೇವಲ ಅಡುಗೆ ಮನೆ ಜೋಗಿಳಾದವಳು ಇವತ್ತು ನಿಮ್ ದೃಷ್ಟಿಲಿ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆದ ಅಲ್ಲ.
1: ಗಾಯದ ಮೇಲೆ ಮತ್ತೆ ಮತ್ತೆ ಉಪ್ಪು ಸುರಿಬೇಡ ಜಾನ್ವಿ. ಎಷ್ಟು ದಿವಸ ಅಂತ ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ತೀಯ? ನಡೆದದೆಲ್ಲ ಒಂದ್ ಕೆಟ್ಟ ಕನಸು ಅಂತ ಮರೆಯೋ ಪ್ರಯತ್ನ ನೀನ್ ಮಾಡಬಾರ್ದ.
0: ಮಾತಾಡಿದ್ರೆ ಆಯ್ತು, ಮುಟ್ಟು ನೋಡಿದ್ರೆ ಹೋಯ್ತು. ಅದೆರಡನ್ನು ಮತ್ತೆ ಪಡೆಯೋ ಸಾಧ್ಯ ಇಲ್ಲ
1: ಜಾನ್ವಿ. ನಾನ್ ಹೇಳ್ತಿದ್ದೀನಿ ಅಂತಲ್ಲ, ಕಮಿಟಿ ನಿರ್ಧಾರ ಮಾಡಿದೆ ಅಂತಾನೂ ಅಲ್ಲ. ನಿನ್ನ ಭವಿಷ್ಯ ನಿನ್ ಕಣ್ಣು ಮುಂದೆ ಇಟ್ಕೊಂಡು ನೀನ್ ಯೋಚನೆ ಮಾಡು. ಐ ಯು ಡೂಯಿಂಗ್ ಜಸ್ಟಿಸ್ ಯು ಅಸಲ್? ನೋ, ನಿನಗೆ ನೀನ್ ಅನ್ಯಾಯ ಮಾಡ್ಕೊತಾ ಇದೀಯ. ಅರಿಯದ ಊರು ಅರಿಯದ ಜನರ ಮಧ್ಯೆ ಜೀವನ ಸಾಗಿಸೋದು ಅಷ್ಟು ಸುಲಭ ಅಲ್ಲ. ಅದು ಅಲ್ಲದೆ ನಿಮ್ ತಂದೆ ಅವ್ರು ಇಲ್ಲಿದ್ದಾರೆ. ಅವರು ಈ ವಯಸ್ಸಲ್ಲಿ ಅವರನ್ನು ಒಂಟಿಯಾಗಿ ಇಲ್ಲ ಬಿಟ್ಟು ಹೋಗ್ತೀಯಾ?
0: ಇವತ್ತಿನವರೆಗೂ ನೀವು ನನ್ನ ಬಗ್ಗೆ ಆಗಲಿ ನನ್ನ ತಂದೆ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಂಡವರೇ ಅಲ್ಲ. ಈಗ ಯಾಕೆ ನಿಮ್ ಅನ್ಕುಂಟು? ಅವರನ್ನು ನೋಡ್ಕೊಳಕ್ಕೆ ನಾನು ಸಶಕ್ತಳಾಗಿದ್ದೀನಿ. ನನ್ನ ಅಂತಿಮ ನಿರ್ಧಾರ ನಾನು ಮಾಡಿದ್ದೀನಿ ಪ್ರೊಫೆಸರ್.
1: ಅಂತಿಮ ನಿರ್ಧಾರ ಇನ್ನದೆ, ಆದರೆ ಯಾವ ಕಾರಣಕ್ಕಾಗಿ ನೀನು ಈ ನಿರ್ಧಾರಕ್ಕೆ ಬಂದಿದ್ದೀಯೋ ಆ ಕಾರಣ ನಾನು ಅನ್ನೋದು ನನ್ನ ಪ್ರಶ್ನೆ. ಒಂದು ಪರಿಹಾರ ನಾನು ಸೂಚಿಸ್ತೇನೆ. ಹೇಗೂ ನಾನಿಲ್ಲಿ ಡಿಸ್ಟ್ರಿಕ್ಟ್ ಪ್ರೊಫೆಸರ್ ಆಗಿದ್ದೀನಿ, ನನ್ನ ಕೈಲಾದ್ದನ್ನು ಮಾಡಿದ್ದೀನಿ. ಇನ್ನೂ ನಾನಿಲ್ಲಿ ಇರಬೇಕಾದ ಅಗತ್ಯನೂ ಇಲ್ಲ. ಅದು ಅಲ್ಲದೆ ನಮ್ದೇ ಸ್ವಂತ ನರ್ಸಿಂಗ್ ಕಾಂಪ್ಲೆಕ್ಸ್ ಒಂದು ನಿಲ್ಲಿಸಬೇಕು ಅಂತ ನಾನು ಎಷ್ಟೋ ದಿವಸ ಒಂದು ಯೋಜನೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಕಾಲ ಅಷ್ಟೇ, ನಾನೇ ಇಲ್ಲಿಂದ ದೂರ ಹೋಗ್ತೀನಿ. ಅದು ಮಾಡ್ತೀನಿ ಅವ್ರಿ, ಏನಂತೆ?
0: ಪ್ರೊಫೆಸರ್, ಕಮಿಟಿ ನಿರ್ಧಾರನ ತಳ್ಳಿ ಹಾಕೋದಿಕ್ಕೆ ನನಗೆ ಇಷ್ಟ ಇಲ್ಲ. ಅಂದ್ರೆ ನಾನು ನಿಮ್ಗೆ ಸೋತ್ ಒಪ್ಕೊಂಡೆ ಅಂತಲ್ಲ. ನೀವು ನನ್ನ ಹಿರಿಯರು, ನನ್ನ ಗುರುಗಳು, ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕೋಸ್ಕರ ಒಪ್ಕೋತೀನಿ. ಸಿಸ್ಟರ್, ಬ್ಲಡ್ ಬ್ಯಾಂಕಿಂದ ಬ್ಲಡ್ ಬಂತ? ಇಲ್ಲ ಡಾಕ್ಟರ್, ಇನ್ನೂ ಬಂದಿಲ್ಲ. ಹೌದಾ? ಅಲ್ಲರೆ ಬ್ಲಡ್ ಕಳ್ಸಿ ಅಂತ ಹೇಳಿದ್ನಲ್ಲ, ಇನ್ನೂ ಯಾಕೆ ಕಳ್ಸಿಲ್ಲ?
2: ಯಾರ್ದೋ ವಿಐಪಿ ಆಪರೇಷನ್ ಇತ್ತಂತೆ, ತಗೊಂಡವರು.
0: ವಿಐಪಿ ವಿಐಪಿ, ನಾನ್ ರಿಸರ್ವ್ ಮಾಡಿದ ಬ್ಲಡ್ ನಾ ಯಾಕ್ರಿ ಕೊಟ್ರಿ?
2: ನಾವೇನ್ ಮಾಡಕ್ಕಾಗತ್ತೆ ಮೇಡಮ್? ಮೇಲಾಧಿಕಾರಿಗಳು ಹೇಳಿದ ಮೇಲೆ ನಾವು ಕೇಳಬೇಕಾಗತ್ತೆ.
0: ಈಗೊಂದು ಬಾಟ್ಲಿ ಇಲ್ವಾ?
2: ಇಲ್ಲ ಮೇಡಮ್, ಸಾರಿ, ಇದನ್ನೆಲ್ಲ ಮೊದಲು ಯಾಕೆ ಚೆಕ್ ಮಾಡಿಲ್ಲ? ಇಂಥ ಆಪರೇಷನ್ ಎಲ್ಲ ಬ್ಲಡ್ ಪಕ್ಕದಲ್ಲಿ ಇರಬೇಕೆಂಬ ಜ್ಞಾನ ಬೇಡ ನಿಮಗೆ?
0: ನೀವು ಎಲ್ಲ ರೆಡಿ ಮಾಡಿದ್ದೀವಿ, ಹಾಗೆ ನಾವು ಮುಂಚೆ ಬ್ಲಡ್ ಬ್ಯಾಂಕ್ ಅಲ್ಲಿ ನಾಲ್ಕು ಬಾಟ್ಲಿ ಇತ್ತು, ಈಗಿಲ್ಲ ಅಂತಿದೆ.
2: ವಾಟ್ ನಾನ್ಸೆನ್ಸ್! ಅರ್ಧ ಗಂಟೆ ಮುಂಚೆ ಇದ್ದದ್ದು ಇವಾಗಿಲ್ಲ ಅಂದ್ರೆ ಅದಕ್ಕಿಂತ ರೆಕ್ಕೆ ಬಂದು ಹಾರೋಯ್ತೇನೋ? ಅಥವಾ ನನಗೆ ಕೆಟ್ಟ ಹೆಸರು ತರಬೇಕು ಅಂತ ಬೇಕಂತ ನೀನ್ ಹೀಗೆ ಬೇಜವಾಬ್ದಾರಿ ಎಂದು ವರ್ತಿಸ್ತಾ ಇದೀಯಾ? ನಾನು ಪೇಷಂಟ್ಗೆ ನಿನ್ನ ಕಣ್ಣೀರು ಕೊಟ್ಟು ಆಪರೇಷನ್ ಮಾಡೋಕ್ಕಾಗಲ್ಲ. ನೀನ್ ಹೇಗೆ ಮಾಡ್ತೀಯ ನನ್ಗೆ ಗೊತ್ತಿಲ್ಲ. ಈಗಿಂದೀಗಲೇ ಎರಡು ಬಾಟ್ಲು ಬ್ಲಡ್ ಇಲ್ಲಿ ಇರಬೇಕು, ನಾನು ಇಲ್ಲೇ ವೇಟ್ ಮಾಡ್ತೀನಿ.
3: ಡಾಕ್ಟರ್ ಜಾನಕಿ ಅವರು ಎಲ್ಲಿದ್ದಾರೆ?
0: ಮೇಲಿದ್ದಾರೆ, ಹೋಗಿ.
3: ಥ್ಯಾಂಕ್ ಯು.

0: ತಪ್ಪಿದ್ಯಾ? ಆಪಸಾಗಿಲ್ವಾ?
1: ಇಲ್ಲ, ಇಲ್ ಬಿ ಆಲ್ ರೈಟ್.
0: ಯಾಕೆ ಕಣ್ತಿದ್ಯಾ? ಅದಕ್ಕೆ ರಕ್ತ ಕೊಡ್ತಿದ್ಲು, ಅದಕ್ಕೆ ಜಾಣವಿ ರಕ್ತ ಕೊಟ್ಲ. ಯಾಕೆ? ಪೇಷಂಟ್ಗೆ ರಿಸರ್ವ್ ಮಾಡಿದ ಬ್ಲಡ್ನ ಯಾರ್ದೋ ವಿ ಐ ಪಿ ಕೊಟ್ರಂತೆ. ಅದಕ್ಕೆ ನೀವು ಕೋಪ ಮಾಡಿ ಬೈದಿದ್ದಕ್ಕೆ ಇಬ್ಬರದು ಒಂದೇ ಬ್ಲಡ್ ಗ್ರೂಪ್ ಆದ್ರಿಂದ ಅದಕ್ಕೆ ಆ ಪೇಷಂಟ್ಗೆ ರಕ್ತ ಕೊಟ್ರು.

0: ಹಲೋ
1: ಹಲೋ ರಾಜು, ನಿಮ್ಮ ಮನೆ ಇದ್ದಾರಾ?
0: ಇದಾರ ಅದಕ್ಕೆ, ಊಟ ಕುಳಿತಿದ್ದಾರೆ.
1: ಸ್ವಲ್ಪ ಕರಿತೀಯಾ?
0: ಕರಿತೀನಿ ಅಣ್ಣ, ಅದಕ್ಕೆ ಫೋನ್ ಮಾಡಿದ್ದಾರೆ. ಹಲೋ ಜಾನ್ವಿ.
1: ಸರ್,

0: ಮರ್ಯಾದೆಗೆ ನಿನ್ನ ಹೊರತಾಗಿ ನಿಮ್ಗಿದ್ರೆ ಯಾರನ್ನಾದ್ರೂ ಕರಿಬೇಕಾಗುತ್ತೆ.
1: ಕರಿ, ನನಗೂ ಈ ಜಿಂಕೆ ಮರಿಗೂ ಹಳೆ ಸಂಬಂಧ ಇದೆ ಅಂತ ಹೇಳ್ತೀನಿ. ಆಗ ಈ ಜಿಂಕೆ ಮರಿಗೆ ಆಸಕ್ತಿ. ಪರಸ್ತ್ರೀ ಜೊತೆ ನೀವು ಈ ರೀತಿ ವರ್ತಿಸ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಏಕೆ ಜೊತೆ ಹೇಗ್ ಬೇಕಾದ್ರೂ ವರ್ತಿಸ್ಬೋದು.

0: I'm sorry.
1: ಸಮಯಕ್ಕೆ ಸರಿಯಾಗಿ ಬಂದು ನಾನು ಕಾಪಾಡಿದ್ದು.
0: ನಾನು ಕಾಪಾಡಿದ್ದು ಡಾಕ್ಟರ್ ಜಾನಕಿ ಮಾನ ಅಲ್ಲ, ನನ್ನ ಹೆಂಡತಿ ಜಾನ್ವಿ ಮಾನ.
2: ಮಿಸ್ಟರ್ ಸುಮೇಶ್, ನಿಮ್ದು ಇಷ್ಟು ದೊಡ್ಡ ಕತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ ಕತೆ ಕೇಳಿ ನನಗೆ ವ್ಯಥೆ ಆಗ್ತಿದೆ.
0: ಸ್ವಯಂ ಕೃತ ಅಪರಾಧ ಅನುಭವಿಸಲೇಬೇಕಲ್ಲ. ನಿನ್ನೆ ನಡೆದ ಘಟನೆ ನಂತರ ನಾನು ರಾಜೀನಾಮೆ ಕೊಡೋದು ಅನಿವಾರ್ಯ ಅಂತ ಅನ್ನಿಸ್ತು.
2: ನಾನು ನೀವು ರಚನೆ ಹೆಸರು ಕೊಟ್ಟ ಮಾತಕ್ಕೆ ಒಪ್ಕೋಬೇಕಂತೇಳಿದೆ. ನಾನಂತೂ ಖಂಡಿತ ಒಪ್ಪಲ್ಲ.
0: ಪ್ಲೀಸ್ ಸರ್, ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನನ್ನ ರೆಸಿಗ್ನೇಷನ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು.
2: ಒಂದು ಕಂಡೀಷನ್ ಮೇಲೆ ನಿಮ್ಮ ರಾಜೀನಾಮೆ ಒಪ್ಕೊಳ್ತೀನಿ. ನಮ್ಮಲ್ಲಿಗೆ ವಾರಕ್ಕೆ ಎರಡು ಸಾರಿ ಆದರೂ ವಿಸಿಟಿಂಗ್ ಸರ್ಜನ್ ಆಗಿ ಬಂದು ನಮಗೆ ಬರೋ ಸ್ಪೆಷಲ್ ಕೇಸಸ್ನ ನೀವೇ ಹ್ಯಾಂಡಲ್ ಮಾಡಬೇಕು.
0: ಶೋರ್. ಆದರೆ ನಮ್ಮದು ಒಂದು ರಿಕ್ವೆಸ್ಟ್, ಮುಂದಿನ ವಾರ ನಮ್ಮ ಮಧ್ಯ

0: ಹೋಗೋದಿಲ್ಲ. ಕಾದಲ್ಲಿ ಬಂದಿಲ್ವಾ?
1: ಇಲ್ಲ ಮಾವ, ಅವನ ಆಚೆ ಬಿಟ್ಬಿಡೋದೇ ಒಳ್ಳೇದು.
2: ನಾಚಿಕೆ ಆಗಲ್ಲ ನಿನಗೆ?
1: ಇಲ್ಲ ಮಾವ, ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ.
2: ಬಹಳ ದಿವಸಗಳಿಂದ ನನಗೆ ಸುಳ್ಳು ಹೇಳ್ತಾ ಇದ್ದೀನಿ. ಈಗ ತಾನೇ ನಿಮ್ಮ ಅಣ್ಣ ಬಂದಿಲ್ಲ ಅಂತ ಹೇಳ್ತೀಯಲ್ಲ, ಅದು ಸುಳ್ಳು ಅಲ್ಲದೇನು? ಸುಳ್ಳು ಅಲ್ಲದೇನು? ಈಗ ತಾನೇ ನಾನು ನಿಮ್ಮ ಅಣ್ಣ ನೋಡ್ತೀನಿ. ಅವನು ಇವರು ಬಂದು ಬಹಳ ದಿವಸ ಆಯ್ತು. ನೀವು ಈ ರೀತಿ ನನಗೆ ಮೋಸ ಮಾಡ್ತೀನಿ. ಇಲ್ಲ ಮಾವ, ಈ ವಿಷಯ ನಿಮ್ಮ ಹತ್ರ ಹೇಳಬಾರ್ದು ಅಂತ ಅದಕ್ಕೆ ನನ್ನ ಹತ್ರ ಭಾಷೆ ತಗೊಂಡ್ರು.
0: ನಮ್ ಜಾನಿ ಹಾಕ್ ಬಳಸಿ ತಗೊಂಡ್ರ?
1: ಅವರಿಬ್ರು ಒಂದೇ ಹಾಸ್ಪಿಟ್ಲಲ್ಲಿ ಒಂದು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಮಾವ.

0: ಬೆಳಗ್ಸ್ಕೊಂಡು ಹೇಳಿದ್ರ ಮಗಳಿಂದ ತಂದಿದ್ ಮೋಸ ತಲ್ಲಿ
1: ಹಲೋ
2: ಕೆನ್ ಎಸ್ ಪಿಟ್ಟು ಡಾಕ್ಟರ್ ಸುಮ್ಮನೆ
1: ಒಂದು ನಿಮಿಷ ಕರೀತೆ ಡಾಕ್ಟರ್ ಸುಮೇಶ್
2: ನಾನು ಡೀನ್ ಬೆಂಗಳೂರಿಂದ ಮಾತಾಡ್ತಿರೋದು
1: ಓ ಏನ್ ಸರ್
2: ನಿಮ್ ಪಾತ್ರನಿಂದಾಗೆ ಬ್ರೈನ್ನಲ್ಲಿ ಟ್ಯೂಮರ್ ಇದೆ ಈ ಮೂರು ಗಂಟೆ ಒಳಗೆ ಆಪರೇಷನ್ ಆಗದಿದ್ರೆ ಜೀವಕ್ಕೆ ಅಪಾಯ
1: ಸರ್ ನಾನು ಈಗಲೇ ಹೊರಡ್ತೀನಿ ಅಲ್ಲಿ ಆಪರೇಷನ್ ಎಲ್ಲ ರೆಡಿ ಮಾಡಿ ನಾನು ಈಗಲೇ ಹೊರಟೆ
2: ಡಾಕ್ಟರ್ ಕಾಣ್ತೀರಿ ಅವ್ರು ಇನ್ನೇ ಇದ್ದಾರೆ ನೀವು ದಯವಿಟ್ಟು ಬೇಗ ಬನ್ನಿ
1: ರೈಟ್ ನಾನು ಈಗಲೇ ಹೊರಡ್ತೀನಿ ಓಕೆ

0: ಈ ಸಕಾಲದಲ್ಲಿ ಬಂದು ಆಪರೇಷನ್ ಮಾಡಿ ತಮ್ಮ ತಂದೆ ಮುಗಿಸಿದ್ದಕ್ಕೆ ತುಂಬಾ
1: ನಾನು ಉಳಿಸಿದ್ದೆ ನಿನ್ನ ತಂದೆನಲ್ಲ ನನ್ನ ಮಾವನ್ನ.
0: ಪ್ರೊಫೆಸರ್ ಒಳ್ಳೆ ನಾಟಕ ಮಾಡಿದ್ರಿ ಅಲ್ಲ?
1: ನಾಟಕ ಯಾವ ನಾಟಕ?
0: ಅದೇ ನಮ್ಮ ತಂದೆ ಮುಗಿಸಿದ್ದೆ. ಅವ್ರಿಗೆ ಆಪರೇಷನ್ ಮಾಡಿ ಅವ್ರನ್ನ ನಿಮ್ ಕಡೆ ಉಳಿಸ್ಕೊಂಡ್ರಿ. ನಿಮ್ ತಂತ್ರ ನಿಮ್ ಬುದ್ಧಿ ಮೆಚ್ಚೆ ಅಂಥದ್ದು.
1: ನಿನ್ನ ಮೆಚ್ಚುಗೆಗೋಸ್ಕರ ನಾನೇನು ಮಾಡಿಲ್ಲ. ನಾನೊಬ್ಬ ಡಾಕ್ಟರ್, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ತಿಳಿತಾ?
0: ತಿಳಿತು. ಆದ್ರೆ ಒಂದ್ ಮಾತು ಮಾತ್ರ ನೆನಪಿಟ್ಕೊಳ್ಳಿ, ಇದರಿಂದ ನನ್ನ ಮನಸ್ಸರಿಗೆ ನಾನು ನಿಮ್ ಚರಣದಾಸಿ ಆಗ್ತೀನಿ ಅಂತ ಕನಸು ಕಾಣ್ಬಿಡಿ.
1: ನಾಯಿ ಬಾಲ ಯಾವತ್ತೂ ಡೊಂಕೆ. ನೀನು ಬದಲಾಗೋ ಕನಸು ಕಾಣೋದನ್ನ ನಾನು ಯಾವತ್ತೂ ಬಿಟ್ಟೆ. ಏನಿದು
0: ನಮ್ಮ ತಂದೆ ಆಪರೇಷನ್ ಮಾಡಿದ್ದಕ್ಕೆ?
1: ನಾನು ನಿಮ್ಮ ಆಪರೇಷನ್ ಮಾಡಿದ್ದಕ್ಕೆ ನಿಮ್ಮ ಅವಳ 10,000 ರೂಪಾಯಿ ಫೀಸ್ ಕೊಡೋಕ್ ಬಂದಿದ್ದಾಳೆ.
0: ಹೆತ್ತವ್ರನ್ನ ಅಗ್ನಿ ಸ್ವಚ್ಛವಾಗಿ ಕೈ ಹಿಡಿದಳನ್ನ ಕಡಿದಾಕಿ ಪರದೇಶಕ್ಕೆ ಹೋಗಿ ಮತ್ತೊಬ್ಬರ ಮದುವೆ ಮಾಡ್ಕೊಂಡಿದ್ದೆ. ಅದಕ್ಕಾಗಿ ಅಂದ್ರೆ ಈಗ ನನಗೆ ಬಿದ್ದು ಬಳಸ್ತೀರಾ?
1: ಜ್ವರ ಬಂದ ಬಾಯಿಗೆ ಸಿಹಿ ಕಹಿ ಆಗೋದು ಸ್ವಾಭಾವಿಕ ಜಾನರಿ. ಆದ್ರೆ ಮಾವ, ನಾನು ಅವತ್ತು ವಿದೇಶಕ್ಕೆ ಹೋದ ಮೇಲೆ ಎಂಥಿಂಥ ತುಳಿಯವರಿಗೆ ಸಿಕ್ಕಾಕೊಂಡೆ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಇದ್ದ ಧೂಳಿಗೆ ಆಯ್ದೊಂದು ಕಲ್ಲು ಎಂಬಂತೆ ಸಾಗಿದೆ ನಮ್ಮ ಜೀವನ. ಅಪ್ಪ ಅಮ್ಮ ಕೂಡ ತೀರ್ಕೊಂಡಿದ್ದು ನನಗೆ ಗೊತ್ತಾಗಿದ್ದು ನಾನು ಹಿಂತಿರುಗಿ ಬಂದ ಮೇಲೇನೆ. ಆದ್ರೆ ನಮ್ಮ ದುಃಖ ನಮ್ಮ ತಳಮಳ ತೋಡ್ಕೊಳ್ಳೋಕೆ ನನ್ನವರು ಅಂತ ಯಾರೂ ಇರಲಿಲ್ಲ. ಆ ನಡೆದ ಸತ್ಯ ಏನು ಅನ್ನೋದನ್ನ ಇವತ್ತು ನಾನು ಹೇಳ್ತೀನಿ. ಅದೇನು ಎಲ್ಲ ವಿವರವಾಗಿ ಹೇಳಪ್ಪ. ನಾನಿಲ್ಲಿಂದ ವಿದೇಶಕ್ಕೆ ಹೋದೆ. ಹೇಗಾದ್ರೂ ಮಾಡಿ ನನ್ನ ಗುರಿ ಸಾಧನೆ ಮಾಡಬೇಕು ಅನ್ನೋ ಛಲ ಉತ್ಸಾಹ ನನಗೆ. ನಾನು ಲೂಸಿಯನ್ ಮದುವೆ ಆಗೋಕ್ಕೆ ಒಪ್ಕೊಳ್ಳಬೇಕಾಯ್ತು. ಮದುವೆ ನಂತರ ಕೆಲಸ ಮಾಡ್ಕೊಂಡು ಓದಕ್ಕೆ ಶುರು ಮಾಡಿದೆ. ನಿನ್ನೆಲ್ಲರಿಗೆ ಪತ್ರ ಹಾಕಿದೆ. ನಿನ್ನಿಂದ ಯಾಕೆ ಪತ್ರ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಕೆಲಸ ವ್ಯಾಸಂಗದಲ್ಲಿ ದಿನಗಳು ತಿಂಗಳಾಯ್ತು, ತಿಂಗಳು ವರ್ಷವಾಯ್ತು. ಒಂದು ದಿನ ನನ್ನ ಎದೆ ತಿರಿಯುವಂತಹ ದೃಶ್ಯ ನನ್ನ ಮನ ಕಲಕಿತು. ಲೂಸಿ ಇನ್ನೊಬ್ಬ ಭಾರತೀಯನಿಗೆ ಸಿಟಿಸನ್ಶಿಪ್ ಕೊಡ್ಕೋದಕ್ಕೆ ಆತನ ಜೊತೆ ಮಲಗಿತು. ಆಗ್ಲೇ ನಾನು ತಿಳಿದಿದ್ದು ಇವರ ಜಾಲ, ಇಂಡಿಯನ್ ಡಾಕ್ಟರ್ಗಳನ್ನ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ. ಆವತ್ತೇ ನಾನು ಅವರೆಲ್ಲರಿಂದ ದೂರ ಆದ್ರೆ ನನ್ನ ಧ್ಯೇಯ

ನಾನು ನಮ್ಮ ದೇಶಕ್ಕೆ ಹಿಂತಿರುಗ್ತೀನಿ ಅಂತ ಪಣ ಪಟ್ಟೆ. ಬುದ್ಧಿ ಮನಸ್ಸುಗಳ ಇತಿಮಿತಿ ಅಸ್ತಿತ್ವ ಕಳ್ಕೊಂಡು ಪರದೇಶದಲ್ಲಿ ನಡೆದ ಆಘಾತವನ್ನು ಅಂತರಂಗದಲ್ಲಿ ಅದ್ಮಕೊಂಡು ಅದನ್ನು ಮರಿಬೇಕು, ನಿಮ್ಮನ್ನೆಲ್ಲ ಸೇರ್ಬೇಕು ಅಂತ ಇಲ್ಲಿ ಬಂದೆ. ಅದರಿಂದ ಬಂದ ಮೇಲೆ ನನ್ನ ಬಾಳು ಬಿರುಗಾಳಿಗೆ ತೆರೆದಿಟ್ಟು ಕಾಡ್ಬಿಚ್ಚಿನಂತಾಯ್ತು. ನೀವು ತುಂಬಾ ದೊಡ್ಡ ತಪ್ಪಾಗ್ತಿದ್ದೆ ಸುಮೇಶ್. ನೀವು ಮೊದಲು ನನ್ನ ಹತ್ರ ಬರಬೇಕಾಗಿತ್ತು. ನಾನು ಮಾಡ್ತಿದ್ದೆ, ನಾನು ನಿಮ್ಮನ್ನು ನೋಡ್ಬೇಕು ಅಂದ್ಕೊಂಡಾಗ್ಲಿಲ್ಲ. ಇವಳ ಆನೆ ಭಾಷೆಗಳು ಅಡ್ಡಿ ಆಗ್ತಿದ್ರು. ನಾನು ಪ್ರತಿನಿತ್ಯ ಹೊತ್ಕೊಂಡು ತರ್ತಿದ್ದ ಪ್ರೀತಿಯ ಹೊಂದನಸುಗಳ ಮೇಲೆ ಕೆಂಡದ ಮಳೆ ಸುರಿತಾ ಇತ್ತು. ಆಗಲೇ ನಾನು ಅಂದ್ಕೊಂಡೆ, ಇನ್ನು ನಾನು ಕನಸು ಕಾಣೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಅವಳೊಂದು ತೀರ, ನಾನೊಂದು ತೀರ. ಈಗಾದ್ರೆ ಸತ್ಯ ಸಂಗತಿ ಏನು ಗೊತ್ತಾಯ್ತಲ್ಲ ನೋಡು. ಆದದ್ದನ್ನೆಲ್ಲ ಮರೆತು ಅವನ ಜೊತೆ ಸುಖವಾಗಿ ಬಾಳೋದ್ರ ಬಗ್ಗೆ ಯೋಚನೆ ಮಾಡಮ್ಮ. ಜನ್ಗೆ ಬೇಡಮ್ಮ, ಅವಳು ಕೇಳಿದ ಅವಳ ಮನ ಜೊತೆ ಬಾಳೋದು ನಮಗೆ ಬೇಕಾಗಿಲ್ಲ. ಮಾವ ನಿಜ ಹೇಳ್ಬೇಕು ಅಂದ್ರೆ ಹಿಂದೆಲ್ಲ ನಾಳೆ ನಾನು ಪರಿಸ್ಥಿತಿಯನ್ನು ಎದುರಿಸೇ ಬೇಕಾಗುತ್ತೆ ಅನ್ನೋದನ್ನು ಮನಗಂಡು ನಾನು ಡೈವರ್ಸ್ ಪೇಪರ್ ರೆಡಿ ಮಾಡಿದ್ದೆ. ಹೆಂಡತಿ ಗಂಡನಿಂದ ವಿಚ್ಛೇದನ ಪಡೆಯುವಾಗ ನ್ಯಾಯವಾಗಿ ಅವಳಿಗೆ ಸೇರಬೇಕಾದ ಹಣ ಆಸ್ತಿನೆಲ್ಲ ನಾನು ಜಾಮೀನು ಅರ್ಜಿಗೆ ಬರ್ತಿದ್ದೀನಿ. ಅವಳು ತನಗಿಷ್ಟವಾದವನನ್ನು ಮದುವೆಯಾಗಿ ಸಂತೋಷವಾಗಿರ್ಬೇಕನ್ನೋದು ನನ್ನ ಆಸೆ. ನಾನು ಇನ್ನು ಬರ್ತೀನಿ ಮಾವ. ಈ ಆಪರೇಷನ್ ನೆಟ್ಟಿಂದಾದ್ರೂ ನನ್ನನ್ನು ನೋಡುವಂತಾಯ್ತು. ನಿಮ್ಮ ಮತ್ತೆ ನಾನು ಇದನ್ನ ನೋಡ್ತೇನೋ ಇಲ್ಲೋ. ನನ್ನ ವರ್ತನೆಯಿಂದ ನಿಮ್ಮೆಲ್ಲರೂ ಮನಸ್ಸನ್ನ

0: ಯಾರಿಗೂ ಅಪ್ಪನೂ ಅಲ್ಲ, ನನ್ಗೆ ಯಾವ ಮಗಳೂ ಇಲ್ಲ.
1: ಮಾತಾಡ್ತಿದ್ದೀರಾ?
0: ತಪ್ಪಿಲ್ಲಮ್ಮ, ತಪ್ಪು ಒಬ್ಬರಿಂದ ನಡೆದಿಲ್ಲ, ತಪ್ಪು ಇಬ್ಬರಿಂದ ನಡೆದಿದೆ. ಎರಡು ಕೈ ಸೇರಿದ್ರೂ ತಪ್ಪಾಳೆ. ಆದ್ರೆ ಅವನು ತನ್ನ ತಪ್ಪು ಒಪ್ಪಿಕೊಂಡು ದೊಡ್ಡವನಾಗೋದ? ನೀನು ಮಾತ್ರ ಒಪ್ಪೋದೆ ಇನ್ನು ಹಾಗೇ ಇದೆಯಾ? ಅಲ್ಲೇ ಜಾನವೇ, ನಾನು ಇಷ್ಟು ವರ್ಷ ನಿನ್ನ ಕಷ್ಟಪಟ್ಟು ಓದಿಸಿ ಡಾಕ್ಟರ್ ಮಾಡಿದ ಯಾತಕ್ಕೋಸ್ಕರ ಅವನಲ್ಲಿ ಸಲ ತಿಳಿಸ್ಕೊಳಕ? ಏನೋ ಸಮಾಜಕ್ಕೆ ನಿನ್ನ ಸೇವೆ ಆಗಲಿ ಅಂತ. ಅವತ್ತು ಅವನು ನಿನ್ನನ್ನು ಅಡುಗೆ ಮನೆಗೆ ಲಾಯಕ್ಕು ಅಂದ್ಬಿಟ್ಟು ತಾನೆ ನೀನು ಕಷ್ಟಪಟ್ಟು ಈ ಪರಿಸ್ಥಿತಿಗೆ ಬಂದಿರೋದು. ಹಾಗೆ ಹೇಳ್ದೇನೆ ಹೋಗಿದ್ದಿದ್ರೆ ನೀನು ಎಲ್ರಂತೆ ನಾಲ್ಕಾರು ಮಕ್ಕಳು ಹೆತ್ತು ಸಾಮಾನ್ಯ ಸಂಸಾರಿಸಲಾಗುತ್ತೈತೆ. ನೋಡಮ್ಮ, ಗಂಡನಾದವನು ಸೋತು ಬಂದಾಗ ಹೆಣ್ಣು ಅವನು ಕ್ಷಮಿಸಿ ತನ್ನ ಎದೆ ಒಪ್ಕೊಂಡ್ರೇನು? ಹೆಣ್ಣು ಸಂಸಾರದ ಕಣ್ಣಾಗೋದು. ನೀವು ಇಷ್ಟು ವರ್ಷ ಆದ್ರೂ ಅವನನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲೆ? ನೋಡು, ತನ್ನ ಸರ್ವಸ್ವನೆಲ್ಲ ನಿನಗೆ ಧಾರೆ ಎರೆದಿದ್ದಾನೆ. ನೀನು ಇನ್ನೊಂದು ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ ಅಂತ ನಾನು ಈ ದೈವಸ್ ಪೇಪರ್ಸ್ಗೆಲ್ಲ ಸೈನ್ ಮಾಡಿಟ್ಟಿದ್ದಾನೆ ಅಲ್ವೇ? ನೀನು ಗಂಡ ಬಿಟ್ಟವಳಾಗಿ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ಕೊಂಡು ಇರ್ಬಲ್ಯಾ? ಗಂಡ ಕಟ್ಟಿ ತಾಳಿ ಸಿಕ್ಕಾಕಿ ಇನ್ಯಾವನ ಕಟ್ಟಿ ತಾಳಿ ಕಟ್ಕೊಂಡು ನಮ್ದೇ ಆಗಿರ್ಬಲ್ಯಾ? ಕ್ಷಮಿಸ್ಬೇಕಾದ್ರೆ ನಾನಲ್ಲಮ್ಮ ಅವನು. ನೋಡು, ಇನ್ನೂ ಕಾಲ ನೀಡಿಲ್ಲ. ಅವನೆಲ್ಲಿದ್ರು ಹೋಗಿ ಹುಡುಕೊಂಡ. ಈ ಸಂಬಂಧ ಮತ್ತೆ ಉಳಿಬೇಕಾಯ್ತು ಅಂದ್ರೆ ಮತ್ತೆ ನೀವು ಇಬ್ರು ನಗನಗುತ್ತಾ ಬಂದು ನನ್ನ ಎದುರುಗಡೆ ನಿಂತಾಗ್ಲೆ. ಅಲ್ಲಿವರೆಗೂ ನಾನ್ ನಿನಗೆ ಅಪ್ಪನಲ್ಲ, ನೀನ್ ನನಗೆ ಮಗಳು ಅಲ್ಲ.

0: ಅರುಣರಾಗ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ತಾಂತ್ರಿಕ ಸಹಾಯ ಮಧುಸೂದನ್. ಪ್ರಸಾರ ನಿರ್ವಹಣೆ ಬಸವರಾಜು ಕೆ ಶಾಸ್ತ್ರಿ. ಪ್ರಸಾರ ಸಂಕಲನ ಸುರೇಂದ್ರನಾಥ ಸಾತ್ವಿಕ್.
1: ಆಕಾಶವಾಣಿ ಭದ್ರಾವತಿ, ಸಮಯ 4:02. ಇನ್ನು ಮುಂದೆ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ. ಕೆಳಗರೆ ನಿಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧವನ್ನು ಎಸಗಬೇಕಾಗುತ್ತದೆ, ಆರೋಪವನ್ನು ಹೊತ್ತು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಆದರೆ ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣ ಮಾಡುವ ಒಂದು ದೃಷ್ಟಿಯಿಂದ ಆಕಾಶವಾಣಿ ಭದ್ರಾವತಿಯು ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮದ ಮುಖಾಂತರ ಅವರ ಪ್ರತಿಭೆಗಳನ್ನು ಹೊರತರ್ತಾ ಇದೆ. ಅದರ ಒಂದು ಚಿಕ್ಕ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೀವಿ. ಕೆಳಗರೆ, ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯು ಕೂಡ ಹಂಚಿಕೋಬಹುದು. ತಾವು ವಾಟ್ಸಪ್ ಮಾಡುವ ಸಂಖ್ಯೆ 9481527260.

ಧನ್ಯವಾದಗಳು ಮಹೇಶ್. ನಾನು ಮಂಗೋಟೆ ಕೆ ಶಿವಕುಮಾರ್. ಆತ್ಮೀಯ ಕೇಳಿದ್ರೆ, ಈ ತಿಂಗಳ ಪ್ರತಿ ಭಾನುವಾರ ಈ ಒಂದು ಜೈಲು ಹಕ್ಕಿಗಳ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮ ಆರಂಭದ ಪೂರ್ವದಲ್ಲಿ ನನ್ನನ್ನು ಒಳಗೊಂಡಂತೆ ನಮ್ಮ ಸಿಬ್ಬಂದಿ ಎಸ್ ಆರ್ ಭಟ್ ಅವರು, ಹಾಗೆಯೇ ಎಚ್ ಎಂ ಮಹೇಶ್ ಅವರು, ಜೊತೆಗೆ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದಂಥ ಕೃಷ್ಣಪ್ಪ ಅವರು, ಎಲ್ಲರೂ ಕೂಡ ನಾವು ಬಂದಿಖಾನೆಗೆ ಭೇಟಿ ನೀಡಿದ್ವಿ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರಿಂದ ಕಾರ್ಯಕ್ರಮವನ್ನು ಹೇಗೆ ರೂಪಿಸುವುದು ಮತ್ತು ಹೇಗೆ ಪ್ರಸಾರ ಮಾಡೋದು ಅನ್ನುವಂತಹ ಎಲ್ಲ ಅಂಶಗಳನ್ನು ಚರ್ಚೆ ಮಾಡಿ ಅಲ್ಲಿ ನಾವು ಟ್ರಯಲ್ ನೋಡ್ಕೊಂಡು ಬಂದ್ವಿ. ಆ ಟ್ರಯಲ್ ನೋಡಿದಾಗ ನಮಗೆ ನಿಜವಾಗ್ಲೂ ಅನಿಸ್ತು, ಹೌದು, ಇದೊಂದು ಸೂಕ್ತವಾದ ಕಾರ್ಯಕ್ರಮ, ನಾವು ಯಾಕೆ ಪ್ರಸಾರ ಮಾಡಬಾರದು ಅಂಥೇಳಿ. ಸೊ ಆ ಹಿನ್ನೆಲೆಯಲ್ಲಿ ಈ ತಿಂಗಳ ಪೂರ್ಣ ಪ್ರಮಾಣದ ನಾಲ್ಕು ಭಾನುವಾರ ಈ ಜೈಲು ಹಕ್ಕಿಗಳ ಕಾರ್ಯಕ್ರಮವನ್ನು ತಾವು ಎಲ್ಲರೂ ಕೂಡ ಕೇಳಿದ್ರಿ, ಆಸ್ವಾದಿಸಿದ್ರಿ. ಬಹಳ ಸಂತೋಷ ಪಡೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ನೇರ ಫೋನಿನ ಕಾರ್ಯಕ್ರಮ ಮಾಡಿದಾಗ ನಮ್ಮ ಕೇಳುಗರು ಜೈಲು ಹಕ್ಕಿಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಅಂತೇಳಿ ಮೆಸೇಜ್ ಅನ್ನು ಕಳಿಸ್ತಾ ಇದ್ರಿ, ಹಾಗೇನೆ ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ರಿ. ಇದು ನಮ್ಮ ಜೈಲು ಹಕ್ಕಿಗಳಿಗೆ ಸಲ್ಲಬೇಕಾದಂತಹ ಗೌರವ ಅಂತ ಹೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಮಹೇಶ್ ಅವರು ಅನೌನ್ಸ್ಮೆಂಟ್ ಅಲ್ಲಿ ಹೇಳಿದ ಹಾಗೆ, ಯಾವುದೇ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಮಾಡಬೇಕು ಅಂತ ಹೇಳಿ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ತೊಡಕೊಳ್ಳೋದಿಲ್ಲ. ಪರಿಸ್ಥಿತಿ ಒತ್ತಡ ಇರಬಹುದು ಅಥವಾ ಕೋಪ ಇರಬಹುದು, ಇಂಥ ಸಂದರ್ಭಗಳಲ್ಲ ಒತ್ತಡಕ್ಕೆ ಸಿಲುಕಿ ಅಪರಾಧವನ್ನು ಎಸ್ಕುವಂಥದ್ದನ್ನ ನಾವು ಕಾಣ್ತೀವಿ. ಆದರೆ ಅಪರಾಧಿಗಳಾಗಿರಬಹುದು ಅಥವಾ ಆರೋಪಿಗಳಾಗಿರಬಹುದು, ಅವರಲ್ಲಿ ಇರತಕ್ಕಂಥ ಒಂದು ಕಲೆ ಇದೆಯಲ್ಲ ಜೀವಂತವಾಗಿ, ಆ ಕಲೆ ಏನ್ ತಪ್ಪು ಮಾಡಿದೆ? ಏನೂ ಇಲ್ಲ ಅಲ್ವಾ? ಸೊ ಹಾಗಾಗಿ ಅವರ ಕಲೆಯನ್ನ ಹೊರತರಬೇಕು ಅಂತೇಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಯ್ತು. ಈ ಸಂದರ್ಭದಲ್ಲಿ ಜೈಲಿನ ಮುಖ್ಯಸ್ಥರಾದಂಥ ರಂಗನಾಥ್ ಅವರನ್ನ ನಾನು ನೆನಪಿಸ್ಕೋಬೇಕು ಇದ್ದಾರೆ, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಂದು ಜೈಲನ್ನ ಸುಧಾರಣೆ ಮಾಡಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಎಲ್ಲ ಕ್ರಮಗಳನ್ನು ಅವರು ಮೇಲಧಿಕಾರಿಗಳ ಜೊತೆಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಜೈಲಿನಲ್ಲಿ ಮನ ಪರಿವರ್ತನೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ತಾವು ಕೂಡ ಈಗಾಗಲೇ ಎಲ್ಲ ಕೇಳಿದ್ದೀರಿ, ಜೈಲು ಹಕ್ಕಿಗಳು ಯಾವ್ಯಾವ ರೀತಿಯಲ್ಲಿ ಅಲ್ಲಿನ ವಾತಾವರಣದ ಬಗ್ಗೆ ವಿವರಿಸಿದ್ದಾರೆ ಮತ್ತು ಅವರು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂಥೇಳಿ. ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಕೊಟ್ಟಿದ್ದೀರಿ, ಅವರುಗಳ ಬೆನ್ನು ತಟ್ಟಿದ್ದೀರಿ. ಆಕಾಶವಾಣಿ ಜೊತೆಗೆ ಸತತವಾದ ಒಡನಾಟವನ್ನು ಇಟ್ಟುಕೊಂಡು ನಮ್ಮ ಆಕಾಶವಾಣಿ ಕೂಡ ಆಕಾಶವಾಣಿಯ ಬೆನ್ನನ್ನು ಕೂಡ ತಾವು ಚಪ್ಪರಿಸಿದ್ದೀರಿ. ಸ್ನೇಹಿತರೆ, ಇದು ಇವತ್ತು ಅಂತಿಮ ಕಾರ್ಯಕ್ರಮ. ಇಲ್ಲಿಗೆ ಈ ಜೈಲು ಹಕ್ಕಿಗಳ ಕಾರ್ಯಕ್ರಮ ಇವತ್ತು ಮುಗಿದೋಗುತ್ತೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ನೋಡೋಣ ಮತ್ತೆ ಈ ಸಂದರ್ಭದಲ್ಲಿ ಏನು ಹಾಕಬಹುದು ಅಂತ ಹೇಳಿ. ಸೊ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಆಕಾಶವಾಣಿ ಜೊತೆಗೆ ಕೈ ಜೋಡಿಸಿ, ಜೊತೆಗೆ ಬಂದಿಖಾನೆಗೂ ಕೂಡ ಕೈ ಜೋಡಿಸಿ, ಎಲ್ಲ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ನಮಗೆ ಸಲಹೆ ಕೊಟ್ಟಿದ್ದೀರಿ, ಸೂಚನೆ ಕೊಟ್ಟಿದ್ದೀರಿ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀರಿ. ಬಹುತೇಕ ನಮ್ಮ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸರ್ ಜೈಲು ಹಕ್ಕಿಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಈ ನಿಟ್ಟಿನಲ್ಲಿ ನಿಮ್ಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು

ಕೇಳುಗರೇ, ಶಿವಮೊಗ್ಗ ಕಾರಾಗೃಹದ ಕುರಿತಾಗಿ ಸ್ವಲ್ಪ ಮಾತಾಡೋದಾದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 8 ಕೇಂದ್ರ ಕಾರಾಗೃಹಗಳು ಒಳಗೊಂಡಿದೆ. ಅದರಲ್ಲಿ 1 ಮಹಿಳಾ ಕೇಂದ್ರ ಕಾರಾಗೃಹ ಶಿವಮೊಗ್ಗದಲ್ಲೂ ಇದೆ. ಇವುಗಳ ಪೈಕಿ ಕೇಂದ್ರ ಕಾರಾಗೃಹದ ವಿಶಿಷ್ಟ ಮತ್ತು ಮುಕ್ತ ದೋಷ ಮಹತ್ವದ ಸ್ಥಾನವನ್ನು, ತುಂಬ ಒಳ್ಳೆ ಸ್ಥಾನವನ್ನು ಪಡೆದಿದೆ. ಕಾರಣ, ಈ ಕೇಂದ್ರ ಕಾರಾಗೃಹದ ಭೌತಿಕ ಶೈಲಿಯು ದಕ್ಷಿಣ ಕೊರಿಯಾ ದೇಶದ ಶೈಲಿಯಲ್ಲಿ ಆ ಮಾದರಿಯನ್ನು ಒಳಗೊಂಡಿದೆ. ರಾಜ್ಯದಲ್ಲಿಯೇ ಸ್ವಚ್ಛತೆ ಮತ್ತು ಶಿಸ್ತಿಗೆ ಹೆಸರುವಾಸಿಯಾದಂತಹ ಒಂದು ಬಂದಿಕಾನೆಯಾದ ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಅಂತ ಹೇಳಬಹುದು.

ಕೆಳಗಡೆ ಕಾರ್ಯಕ್ರಮದಲ್ಲಿ ಇದರ ಮುಖ್ಯಸ್ಥರಂತಹ ಪಿ ಡಾಕ್ಟರ್ ಪಿ ರಂಗನಾಥ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ.

0: ಹಲೋ
1: ಹಲೋ
0: ಹಲೋ ನಮಸ್ಕಾರ
1: ಸರ್. ನಮಸ್ತೆ
0: ಸರ್. ನಮಸ್ತೆ. ಗುರುಪ್ರಸಾದ್ ಸರ್ ಮಾತಾಡ್ತಾ
1: ಇದ್ದಾರಾ?
0: ಹೌದು ಸರ್, ಹೌದು.
1: ರಘುನಾಥ್ ಮಾತಾಡ್ತೀನಿ ಸರ್.
0: ಸರ್ ನಮಸ್ಕಾರ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ಮೂರು ವಾರ ಆಯ್ತು, ಇದು ಕಡೆಯ ಕೊನೆಯ ವಾರ ಸರ್. ಈ ಮೂರು ವಾರದ ಜೊತೆಗೆ ಈ ಕೊನೆಯ ವಾರ, ಈ ಕುರಿತಾಗಿ ತಾವ್ ಏನ್ ಹೇಳ್ತೀರಾ ಸರ್ ಕಾರ್ಯಕ್ರಮದ ಪ್ರಾರಂಭದಲ್ಲಿ?
1: ಸರ್, ನಾನು ಮೊದಲನೇದಾಗಿ ಆಕಾಶವಾಣಿ ಭದ್ರಾವತಿ ಅವರಿಗೆ, ನಮ್ಮ ಪ್ರೋಗ್ರಾಮ್ ಡೈರೆಕ್ಟರ್ ಆದಂತ ಎಸ್ಆರ್ ಭಟ್ ಸಾಹೇಬರಿಗೆ, ಕಾರ್ಯಕ್ರಮ ನಡೆಸಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮ ಇಲಾಖೆಯಿಂದ ಅನಂತರಂತ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ ಈಗ ಶಿವಕುಮಾರ್ ಸರ್ ಮಾತಾಡ್ತಾ ಇದ್ರು, ವ್ಯಕ್ತಿ ತಪ್ಪು ಮಾಡಿರ್ಬೋದು, ಆದ್ರೆ ವ್ಯಕ್ತಿಯಿಂದ ಇರುವ ಕಲೆ ಏನ್ ತಪ್ಪು ಮಾಡಿದ್ವಿ, ಆ ಕಲೆಯನ್ನ ಹೊರತಂದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ, ಅದನ್ನ ನಿಜ ರೂಪದಲ್ಲಿ ಕಲೆಯನ್ನ ಹೊರಗೆ ತರುವಂತ ಪ್ರಯತ್ನವನ್ನ ಆಕಾಶವಾಣಿ ಭದ್ರಾವತಿ ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮ ಬಂದಿಗಳ ಪರವಾಗಿ ಹಾಗೂ ನಮ್ಮ ಇಲಾಖೆ ಪರವಾಗಿ ತಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಮೊದಲನೇದಾಗಿ
0: ಹೌದು, ಧನ್ಯವಾದಗಳು ಸರ್. ತಾವು ಅವ್ರ ಕಲೆಯನ್ನ ಗುರುತಿಸಿ ನಮ್ಗೆ ಹೇಳಿದ್ಕೆ ಅಲ್ವಾ ಸರ್ ಅದು ಗೊತ್ತಾಗಿದ್ದು?
1: ಸರ್ ಖಂಡಿತ ಸರ್, ಖಂಡಿತ ಸರ್. ನಾನು ಮೊದಲನೇ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾರು ಕೂಡ ಒಟ್ಟುತಃ ಅಪರಾಧವನ್ನ ಮಾಡಬೇಕು ಅನ್ನೋ ಮನಸ್ಥಿತಿಯನ್ನ ಹೊಂದಿರೋದಿಲ್ಲ ಸರ್.
0: ಹೌದು ಸರ್,
1: ಪರಿಸ್ಥಿತಿಯ ಒತ್ತಡ ಕೇಸಲಿಕ್ಕೆ ಕೆಲವೊಂದ್ಸರಿ ತಪ್ಪುಗಳಾಗಿರ್ತದೆ. ಆ ತಪ್ಪುಗಳನ್ನ ತಿದ್ದುಕೊಂಡು ಮತ್ತೆ ಮನುಷ್ಯರಾಗಿ ಬದುಕಬೇಕು ಅಂತ ಏನು ಅವ್ರ ಮನಸ್ಸಲ್ಲಿ ಇರುತ್ತೆ ಸರ್, ಅವರ ಆಸೆಗಳಿಗೆ ನಾವು ಅವಕಾಶಗಳನ್ನ ಮಾಡ್ಕೊಟ್ಟಿದ್ದೀವಿ ಸರ್, ಅಷ್ಟೇ ಸರ್. ಏನೇ ಮಾಡಿದ್ರು ಕೂಡ ಅವರಲ್ಲಿರುವ ಶಕ್ತಿ, ಅವರ ಏನು ಕಲೆ ಇದೆ, ಪ್ರತಿಭೆ ಇದೆ, ಅವರಲ್ಲಿ ಮೊದಲೇ ಒದಗಿತ್ತು ಸರ್, ನಾವು ಗುರುತಿಸ್ಕೊಟ್ಟಿದೀವಿ ಅಷ್ಟೇ ಸರ್.
0: ಹೌದು, ನಿಜವಾಗ್ಲು ಸರ್. ಯಾರು ಮಾಡ್ತಾರೆ ಸರ್ ಈ ಕೆಲಸನ
1: ಸರ್? ಯಾರು ಪ್ರತಿಯೊಬ್ರು ಏನು ಮನುಷ್ಯತ್ವ ಇರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಕೆಲಸನ ಮಾಡೇ ಮಾಡ್ಬೇಕು ಸರ್. ಆಕ್ಚುಲಿ
0: ಅದರಲ್ಲಿ ತಾವು ಫಸ್ಟ್ ಗೆ ಮಾಡಿದಿರ ಸರ್, ಮುಂಚೂಣಿಯಾಗಿ ನಿಂತ್ಕೊಂಡು ಅವ್ರ ಬಗ್ಗೆ ಫುಲ್ ಸ್ಟಡಿ ಮಾಡಿ ಅವರಲ್ಲಿರೋ ಕಲೆಯನ್ನ ಹೊರತಂದಿದ್ದೀರ ಸರ್.
1: ಖಂಡಿತ ಸರ್, ಖಂಡಿತ ಸರ್. ಈ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ನಮ್ಮ ಸೂಪರಿಂಟೆಂಡೆಂಟ್ ಆಗಿ ಮಾದನ್ ಆಗಿರ್ಬೋದು, ನಮ್ಮ ಸಹಾಯಕ ಅಧೀಕ್ಷಕರಾದಂತ ಸುನೀಲ್ ಗಂಗೆ, ಅಶೋಕ್ ಭಜಂತ್ರಿ, ನಮ್ಮ ಜೈಲರ್ ಆದಂತ ಕಟ್ಟಿಮನಿ, ಮತ್ತೆ ನಮ್ಮ ಶರಣು, ಮತ್ತೆ ನಮ್ಮ ಟೀಚರ್ಸ್ ಆದಂತ ಗೋಪಾಲ್ ಕೃಷ್ಣ, ಮತ್ತೆ ಲೀಲಾ ಟೀಚರ್, ಮತ್ತೆ ಅಂಬಿಕಾ ಟೀಚರ್, ಇವ್ರ ಸಹಾಯವನ್ನು ನಾವು ಯಾವತ್ತು ಮರೆಯಂಗೇ ಇಲ್ಲ ಸರ್.
0: ಹೌದು, ನಿಜ ಸರ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿಕೊಡೋಕೆ ಕಾರಣರಾದವರೇ ಅವರು ಸರ್. ಅವ್ರಿಗೆಲ್ಲ ಹೇಳ್ಬೇಕು
1: ಸರ್.
0: ಮತ್ತೆ ಏನ್ ಹೇಳ್ಕೊತೀರಿ ಸರ್ ಈ ಕಾರ್ಯಕ್ರಮದ ಮುಖಾಂತರ ಬಗ್ಗೆ?
1: ಸರ್, ನಾನು ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಎಲ್ಲಾ ಕೇಳುಗರಿಗೆ ಹಾಗೂ ಸಮಾಜದ ಎಲ್ಲಾ ಜವಾಬ್ದಾರಿಯುತ ನಾಗರಿಕರಿಗೆ ಕೇಳ್ಕೊಳ್ಳೋದಿತ್ತು ಸರ್. ತಪ್ಪು ಮಾಡಿದ್ದೀವಿ ನಾವು, ಇಲ್ಲ ಅಂತ ಹೇಳಿಲ್ಲ, ಆದ್ರೆ ನಾವು ತಪ್ಪುಗಳನ್ನ ತಿದ್ದುಕೊಂಡು ಹೊರ ಜಗತ್ತಿಗೆ ಬರಲಿಕ್ಕೆ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ. ನಾವು ಹೊರ ಬಂದಾಗ ನಮ್ಮನ್ನ ತಾವೆಲ್ಲಾ ಮನುಷ್ಯರು ನಮ್ಮನ್ನು ಕೂಡ ಮನುಷ್ಯರ ರೀತಿಯಲ್ಲೇ ಸ್ವಾಗತ ಮಾಡಿ, ನಿಮ್ಮ ಮಾನವೀಯತೆಯನ್ನ ನಮ್ಗೆ ದಾರಿ ಏರಿರಿ,

0: ನಾವು ಹೊರಗಡೆ ಬಂದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕೇ ಬದುಕ್ತೀವಿ ಅಂತ ನಾವು ಪ್ರಮಾಣ ಮಾಡೇ ಮಾಡ್ತೀವಿ ಅಂತ ಹೇಳಿ ನಮ್ಮ ಬಂಧುಮಿತ್ರರ ಪರವಾಗಿ ನಾನು ಪ್ರಮಾಣ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್.
1: ಅವ್ರ ಪರವಾಗಿ ನೀವೇ ಕೇಳ್ಕೊತಿದ್ದೀರಾ ಸರ್?
0: ಖಂಡಿತ ಸರ್, ಖಂಡಿತ ಸರ್. ಯಾಕೆಂದ್ರೆ ಈಗ ಅವ್ರ ಧ್ವನಿಯಾಗಿ ನಾನೇ ನಿಂತ್ಕೊಂಡಿದ್ದೇನೆ, ಮತ್ತೆ ಕಾರ್ಯಕ್ರಮ ಮಾತಾಡೋ ನಡೆಸುವಾಗ ಅವರನ್ನು ಕೂಡ ನೀವು ಮಾತಾಡಿಸಿ, ಅವರು ಕೂಡ ಅದೇ ಪ್ರಮಾಣವನ್ನ ಮಾಡೇ ಮಾಡ್ತಾರೆ ಸರ್.
1: ಒಳ್ಳೇದು ಸರ್, ತಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು. ತಮ್ಮ ಒಂದು ಇವರಿಗೆ ಕೊಡ್ಬೋದು ಸರ್? ಈಗ ಆಯ್ತು ಸರ್. ನಮಸ್ಕಾರ ಅಭಿಜಿತ್ ಅವರೇ. ಅಭಿಜಿತ್ ಅವರೇ, ತಮ್ಮ ಒಂದು ಪರಿಚಯ ಮಾಡ್ಕೋತೀರಾ?
2: ನನ್ನ ಹೆಸರು ಅಭಿಜಿತ್. ತಂದೆ ಸರ್ ಕೃಷ್ಣ, ತಾಯಿ ಸರ್ರಾದ ನನ್ನ ಊರು ಮಂಗಳೂರು ಸರ್.
1: ಯಾವಾಗ ತಾವು ಇಲ್ಲಿಗೆ ಜಾಯಿನ್ ಆಗಿದ್ದೆ ಯಾವತ್ತಿಂದ?
2: ನಾನು ಇಲ್ಲಿ 5 ವರ್ಷ ಆಯ್ತು.
1: 5 ವರ್ಷ. ಏನ್ ಓದ್ಕೊಂಡಿದ್ದೀರಾ ಅಭಿಜಿತ್ ಅವ್ರು? ಏನಾದ್ರು
2: SSLC
1: ಓದ್ಕೊಂಡಿದ್ದೀರಾ? ಇಲ್ಲಿ ಬಂದು 5 ವರ್ಷದಲ್ಲಿ ಏನೇನ್ ಕಲ್ತ್ಕೊಂಡ್ರಿ ಅಂತ ಹೇಳ್ತೀರಾ?
2: ನಾನು ಧ್ಯಾನಕ್ಕೆಲ್ಲ ಹೋಗ್ತೀನಿ, ಮತ್ತೆ ಲೈಬ್ರರಿ ಹೋಗ್ತೇನೆ, ಪುಸ್ತಕ ಎಲ್ಲ ಓದ್ತೀನಿ, ನ್ಯೂಸ್ ಪೇಪರ್ ಎಲ್ಲ ಓದ್ತೀನಿ.
1: ಸರಿ ಸರಿ ಅಭಿಜಿತ್. ಯಾರಾಗಿದ್ದಾರೆ ತಮ್ಮ ಮನೆಯಲ್ಲಿ ಅಭಿಜಿತ್ ಅವರು?
2: ನನ್ನ ತಂದೆ ಮತ್ತು ಬ್ರದರ್ ಇದ್ದಾರೆ.
1: ಇಬ್ರು ಮಕ್ಕಳು? ತಾಯಿಯವರು?
2: ತಾಯಿ ತೀರಿದ್ದಾರೆ.
1: ಸರಿ ಅಭಿಜಿತ್ ಅವರೇ, ಯಾವ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ತಾವು ಇವತ್ತು?
2: ನಾನು ಜನಕ ಜನತೆ ಗೆಜ್ಜೆದ ಶಬ್ದ ಕೇಳಿದ ಭಕ್ತಿಗೀತೆ ಸಾಂಗ್.
1: ಭಕ್ತಿಗೀತನ ಹಾಡ್ತೀರಾ? ಹಾಡಿ ಅಭಿಜಿತ್ ಅವರೇ.
3: ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ, ತಟಿಲದಪ್ಪೆ ಬರ್ತಿನ ಪೊರ್ಲು ತೂತರ. ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ, ತಟಿಲದಪ್ಪೆ ಬರ್ತಿನ ಪೊರ್ಲು ತೂತರ. ಕಷ್ಟ ಕಳೆದು ಇಷ್ಟವರನು ಕೊರುವಿರುಗೆತ್ತ, ಕಷ್ಟ ಕಳೆದು ಇಷ್ಟವರನು ಕೊರುವಿರುಗೆತ್ತ. ಕಾರ್ಮಿಕ ದಿಂದಿನ ಅಪ್ಪೆ ಕಠಿಣೇಶ್ವರಿಯು, ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ, ಕಟಿಲದಪ್ಪೆ ಬರ್ತಿನ ಪೊರ್ಲು ತೂತರ. ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ, ಕಟಿಲದಪ್ಪೆ ಬರ್ತಿನ ಪೊರ್ಲು ತೂತರ. ನಂದಿನಿನ ಜುಲು ಜುಲು ಶಬ್ದ ಕೇಂದ್ರ, ಸಂಗೀತದ ಜೇಂಕಾರಗು ಪಜ್ಜೆ ಪಾಡ್ವಿರು. ನಂದಿನಿನ ಜುಲು ಜುಲು ಶಬ್ದ ಕೇಂದ್ರ, ಸಂಗೀತದ ಜೇಂಕಾರಗು ಪಜ್ಜೆ ಪಾಡ್ವಿರು. ಸರ್ವೇಶ್ವರಿ ಭುವನೇಶ್ವರಿ ಕಟಿಲೇಶ್ವರಿ, ಸರ್ವೇಶ್ವರಿ ಭುವನೇಶ್ವರಿ ಕಟಿಲೇಶ್ವರಿ. ನಮನ ಮಾತ ಜೋಕ್ಲೆ ಲೆಕ್ಕ ಮಾನಾವಿರು, ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ, ಕಟಿಲದಪ್ಪೆ ಬರ್ತಿನ ಪೊರ್ಲು ತೂತರ. ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ, ಕಟಿಲದಪ್ಪೆ ಬರ್ತಿನ ಪೊರ್ಲು ತೂತರ. ಯಕ್ಷಗಾನ ಸೇವೆನು ಭಕ್ತಿಡೆ ಪಡೆದ

0: శబ్ద కేందరా కటిల తప్పెవర్పిన బొర్లు తూతరా జనక జనక గెజ్జెద శబ్ద కేందరా కటిల తప్పెవర్పిన బొర్లు తూతరా కటిల తప్పెవర్పిన బొర్లు తూతరా. ధన్యవాదాలు
1: అభిజిత్ ಅವರ. ಈ ಹಾಡು ಏನಕ್ಕೆ ಇಷ್ಟ ಆಯ್ತು ತಮ್ಗೆ?
0: ಇದು ನಮ್ದು ಊರಿನ ಭಾಷೆ ಸರ್, ಮಾತೃಭಾಷೆ, ಹಾಗೆ ನನ್ಗೆ ಇಷ್ಟ ಆಯ್ತು.
1: 5 ವರ್ಷ ಆಯ್ತು ಅಂತ ಹೇಳಿದ್ರಲ್ಲ, ಯಾವ್ದಾದ್ರು ಒಂದು ವಿಚಾರಗಳು ನಿಮಗೆ ಮನಸ್ಸಿಗೆ ಪರಿವರ್ತನೆ ಆಗ್ತಕ್ಕಂಥ ವಿಚಾರಗಳನ್ನ ಏನಾದ್ರು ತಿಳ್ಕೊಂಡ್ರೆ ಅದನ್ನ ಅಲ್ಲಿ?
0: ನಾನಿಲ್ಲಿ ಪ್ರೋಗ್ರಾಮ್ ಇದ್ರೆಲ್ಲ ಇದು ಮಾಡ್ತೇನೆ, ಪಾರ್ಟಿಸಿಪೇಟ್ ಮಾಡ್ತೇನೆ, ಮತ್ತೆ ಲೈಬ್ರರಿಯಲ್ಲಿ ಹೋಗ್ತೇನೆ, ಧ್ಯಾನಕ್ಕೆಲ್ಲ ಹೋಗ್ತೇನೆ, ಹಾಗೆ ತುಂಬ ಪರಿವರ್ತನೆ ಆಗಿದೆ.
1: ಮತ್ತೆ ಈ ಒಂದು ಕೆಟ್ಟ ಒಂದು ಸಮಯವನ್ನೆಲ್ಲ ಮರೆಯೋದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದೀರಾ ಅಂತ ಅಂತೀರಾ?
0: ಒಳ್ಳೊಳ್ಳೆ ಓದ್ತೀನಿ, ಅದರಲ್ಲೆಲ್ಲ ಮರೆಯಕ್ಕೆ ಪ್ರಯತ್ನ ಪಡ್ತೀನಿ.
1: ಸರಿ.

0: ವಿಜೇತವರೇ ಧನ್ಯವಾದ, ಚೆನ್ನಾಗಿ ಹೇಳಿದ್ರಿ. ಧನ್ಯವಾದ.
1: ನಮಸ್ಕಾರ,
0: ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ಸಂದೀಪ್ ಅಂತ ಹೇಳಿ.
0: ಸಂದೀಪ್ ಅವರು ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
1: ಸರ್, ನಾನು ಜಾತ್ರೆ ಅನಿಸಿತ ಜನಮೋ ಜಾತ್ರೆ ಅನಿಸಿತ ನಾನು ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ಸರ್.
0: ಯಾವ್ದು ಸಂದೀಪ್ ಅವ್ರದ್ದು?
1: ಸರ್ ನಮಸ್ತೆ ಸರ್, ನನ್ನ ಸರ್ ನಂದು ಬಿಜಾಪುರ್ ಡಿಸ್ಟ್ರಿಕ್ಟ್, ಸಂಗಿ ತಾಲೂಕು, ರಾಮಪುರ ಅನ್ನೋ ಗ್ರಾಮ ಸರ್ ನಂದು. ನನ್ನ ತಂದೆ ಹೆಸರು ಬಾಳಪ್ಪ ಅಂತೇಳಿ, ನನ್ನ ತಾಯಿ ಶಾಲುಬಾಯಿ.
0: ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಚಂದ್ರು?
1: ನಾನು ಕೇಳಿ ಬಂದು 7 ವರ್ಷ ಆಗಿದೆ ಸರ್. ನನಗೆ
0: 7 ವರ್ಷ ಆಯ್ತು. ಎಲ್ಲಿ ತನಕ ಓದಿದಿರಾ?
1: ಸರ್, ನಾನು ಬಿ ಎ ತನಕ ಓದಿದ್ದೀನಿ ಸರ್, ನಾನು ಡಿಗ್ರಿ ಮುಗಿಸಿದ್ದೀನಿ.
0: ಹಾಡು ಹೇಳೋದು ಮುಂಚೆನೆ ಇತ್ತ ಅಥವಾ ಇಲ್ಲಿ ಬಂದು ಕಲ್ತಿದ್ದ ಸಂದೀಪ್?
1: ಸರ್, ಅಂದ್ರೆ ಹಾಡು ಹೇಳೋದು ಹೊರಗಡೆ ಆತರ ಏನು ಇಲ್ಲಿಲ್ಲ ಸರ್, ಅದ ಇಲ್ಲಿ ಜೈಲಿಗೆ ಬಂದಾದ್ಮೇಲೆ ನಮಗೆ ಕಲ್ಕೊಂಡಿದ್ರು ಸರ್.
0: ಇಲ್ಲಿ ಜೈಲಲ್ಲಿ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ರ ಅಥವಾ ಡಿಗ್ರಿಗೆ ಮುಗಿಸ್ತ್ರ?
1: ಸರ್, ಇಲ್ಲ ಸರ್, ಅಂದ್ರೆ ಇಲ್ಲಿ ಎಜುಕೇಶನ್ ಕುವೆಂಪು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ಅಂತ ಇದೆ ಸರ್, ಅದ್ರಲ್ಲಿ ನಾನು ಬಿ ಎಡ್ ಅನ್ನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್.
0: ಇಲ್ಲಿ ಬಿ ಎಡ್ ಮಾಡ್ತೀರಾ?
1: ಹಾ ಸರ್.
0: ಸರಿ ಸರಿ ಸರಿ, ಸಂದೀಪ್ ಅವರೇ ಹಾಡು ಹೇಳಿ ಭಾವಗೀತೆ.
1: ಜಾತ್ರೆ ಅನಿಸಿತ್ತ ಜನುಮವು ಜಾತ್ರೆ ಅನಿಸಿತ್ತ, ಓ ಜಾತ್ರೆ ಅನಿಸಿತ್ತ ಜನುಮವು ಜಾತ್ರೆ ಅನಿಸಿತ್ತ, ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಂಗ, ನೇತ್ರ ಪಲ್ಲವಿಯಿಂದ ಸೂತ್ರ ಗೊಂಬೆಯ ಹಂಗ, ಆತ್ರ ಕುಣಿತನ ಒಲವಿನ ದೀನ ದೀನ, ಓ ತಂದನಾನ ತಂದನಾನ ತಂದನಾನ ತಂದನ, ಆ ಲಲ ಲಲ ಲಲ ಲಲ ಲಲ ಲ, ಹುಪ್ಪು ಹಾರಿಸಿದಾಗ ಅಪ್ಪ ಎನಿಸಿತು ನನಗ, ಹುಪ್ಪು ಹಾರಿಸಿದಾಗ ಅಪ್ಪ ಎನಿಸಿತು ನನಗ, ಅಪ್ಪ ಎನ್ನ ಬೇಡ ಸಾವಿರ ಕೊಪ್ಪ ನನ್ನಲ್ಲ, ಓ ತಂದನಾನ ತಂದನಾನ ತಂದನಾನ ತಂದನ, ಆ ಲಲ ಲಲ ಲಲ ಲಲ ಲಲ ಲ, ತಂಬುಲ ತುಟಿನಾವಿ ಹೊಂಬಿಸಲೆಂಬಂತೆ, ತಂಬುಲ ತುಟಿನಾವಿ ಹೊಂಬಿಸಲೆಂಬಂತೆ, ಬಿಂಬಿಸಿ ತವ್ವ ಎದೆಯಾಗ ನಿಂದಿಸಿ, ಓ ತಂದನಾನ ತಂದನಾನ ತಂದನಾನ ತಂದನ, ಆ ಲಲ ಲಲ ಲಲ ಲಲ ಲಲ ಲಲ ಲಲ ಲಲ ಲಲ ಲಲ ಲಲ ಲಲ.
0: ಸಂದೀಪುರ ಯಾರ ರಚನೆ ಗೀತೆ ಇದು?
1: ಸರ್, ಇದು ದರಾ ಬೇಂದ್ರೆಯವರ ರಚನೆ ಸರ್. ಇದು
0: ಎಲ್ಲಿ ಎಷ್ಟು ದಿನದ ಕಲ್ತಿದ್ದು, ಇಲ್ಲಿ ಬಂದೆ ಕಲ್ತಿದ್ದೆ ಹಾಡ್ನ?
1: ಸರ್, ಅಂದ್ರೆ ಇಲ್ಲಿ ಬಂದಾದ್ಮೇಲೆ ಇದು ಕಲ್ತಿರೋದು ಸರ್.
0: ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ ಸಂದೀಪ್ ಅವ್ರಿಗೆ. ಧನ್ಯವಾದ, ಮುಂದೆ ನೋಡಿ. ಹಲೋ
2: ನಮಸ್ತೆ.
0: ನಮಸ್ಕಾರ, ತಮ್ಮ ಹೆಸರು?
2: ಲಕ್ಷ್ಮಿ.
0: ಲಕ್ಷ್ಮಿ ಅವರೇ, ತಮ್ಮ ಒಂದು ಪರಿಚಯನ ಮಾಡ್ಕೋತೀರಾ ನಮ್ಮ ಕೇಳಗರ ಜೊತೆಗೆ?
2: ನಾನು ಲಕ್ಷ್ಮಿ ಭಕ್ತರಾವತಿ, ನಾನು ಕೇಂದ್ರ ಕಾರಾಗೃಹದಲ್ಲಿ ಬಂಡಿ ನಿವಾಸಿಯಾಗಿ 11 ತಿಂಗಳಿಂದ ಇದ್ದೀನಿ.
0: 11 ತಿಂಗಳಾಯ್ತು. ಹೇಳಮ್ಮ, ಏನ್ ಮಾಡ್ತಾ ಇದ್ರಿ ಮುಂಚೆ?
2: ಮೊದಲು ನಾನು ಶಿಕ್ಷಕಿಯಾಗಿದ್ದೆ.
0: ಈಗ ಬಂದು 11 ತಿಂಗಳಾಯ್ತು. ಏನ್ ಅನಿಸ್ತದೆ 11 ತಿಂಗಳಿಂದ ಅಲ್ಲಿರೋದ್ರಿಂದ?
2: ಅದೇ ಸರ್, ನಾನು ಪ್ರಥಮ ಒಂದಿಷ್ಟು ವಂದನಾರ್ಪಣೆ ಮಾಡ್ಕೊಡ್ಲೇಬೇಕು. ಈ ಸುಂದರ ಅವಕಾಶಕ್ಕೆ ಕಿವಿಯಾಗಿ ಕಣ್ಣಾಗಿ ಮನಸ್ಸು ನೀಡುವ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ವಂದನೆಗಳು ಸರ್. ನಮ್ಮ ಯಾವುದೂ ತಪ್ಪಿಗೆ ಶಿಕ್ಷೆ ಅನಿವಾರ್ಯ. ಈ ಬಂಧನವೇ ಅಂತಿಮವಲ್ಲ. ಇದ್ದ ಜಾಗದಲ್ಲಿ ಹಳೆಯದನ್ನೆಲ್ಲ ನೆನಪು ಮಾಡುತ್ತಾ ಅಳುತ್ತಾ ಕೂರಬಾರದು. ಅದೇ ನಮ್ಮ ಸಂಸ್ಥೆಗೆ ಪರಿಹಾರ ಅಲ್ವೇ? ಅಲ್ಲಿ ಹೊಸ ಜಾಗಕ್ಕೆ ಹೊಂದ್ಕೊಳ್ತಾ ಅಲ್ಲಿನ ಹೊಸ ಅನುಭವಗಳಿಗೆ ಕ್ರಮವಾದ ಜೀವನವನ್ನ ನಾವು ಆರಂಭಿಸಬೇಕು. ಇದನ್ನೆಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ಟಿರುವ ಮಾನ್ಯ ಅಧೀಕ್ಷಕರು ಹಾಗೂ ಮುಖ್ಯ ಅಧೀಕ್ಷಕರು, ಆಕಾಶವಾಣಿಯ ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಹಾಗೂ ಶಿಕ್ಷಕರೆಲ್ಲರಿಗೂ ಅನಂತ ಅಂತ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್.
0: ಯಾವ ಹಾಡನ್ನ ಹಾಡಬೇಕು ಅಂತ ಇದ್ದಾರೆ ಲಕ್ಷ್ಮಿ ಅವರು?
2: ಸರ್, ನಾನು ಜನಪದದ ಸೋಜುಗಾದ ಸೂಜ ಮಲ್ಲಿಗೆ.
0: ಭಕ್ತಿಗೀತೆಯನ್ನು ಹಾಡ್ತೀರಾ?
2: ಹಾ ಸರ್.
0: ಮುಂಚೆಯಿಂದ ಹಾಡು ಅಭ್ಯಾಸ ಇತ್ತಮ್ಮ ಅಥವಾ ಇಲ್ಲಿ ಬಂದ್ ಕಲ್ತ?

0: ಇದ್ದ.
1: ಮುಂಚೆಯಿಂದ ಹಾಡ್ತಾ ಇದ್ದೆ
0: ಸರ್. ಮುಂಚೆಯಿಂದನೂ ಹಾಡೋ ಅಭ್ಯಾಸ ಇತ್ತು. ಈ 11 ತಿಂಗಳಲ್ಲಿ ಏನು ಬದಲಾವಣೆಗಳನ್ನು ಕಾಣ್ತಾ ಇದೀರ ತಾವು ತಮ್ಮಲ್ಲಿ?
1: ಸರ್, ಅನೇಕ ಬದಲಾವಣೆಗಳಿದೆ. ಹೊರಗಡೆ ಜನಕ್ಕೆ ಇದು ನೆಗೆಟಿವ್ ಎಫೆಕ್ಟ್ ಇದೆ, ಕಾರಾಗೃಹ ಅಂದ ತಕ್ಷಣ ಬೇರೆ ಬೇರೆ ತರ ಯೋಚನೆ ಮಾಡ್ತಾರೆ, ಆದ್ರೆ ಖಂಡಿತ ಅಲ್ವೇ ಇಲ್ಲ ಸರ್. ಇದೊಂದು ಸುಧಾರಣಾ ಕೇಂದ್ರ. ಅನೇಕ ರೀತಿಯ ಶಿಕ್ಷಣ ಕಲಿಯದಲ್ಲೇ ಇರೋರ್ಗು ಹಾಗೂ ಶಿಕ್ಷಣ ಕಲಿತಿರೋರ್ಗೂ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ತೇವೆ ಸರ್. ಇಲ್ಲಿ ಗ್ರಂಥಾಲಯ ಹಾಗೂ ಶಿಕ್ಷಕರು ಎಲ್ಲರೂ ಕೂಡ ತುಂಬಾ ಯಶಸ್ವಿಯ ಕಾರ್ಯಗಳನ್ನ ನೆರವೇರಿಸ್ಕೊಡ್ತಾರೆ. ನಮಗೆ ಅಭಿನಯ ಇಷ್ಟನ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೃತ್ಯ, ನಾಟಕ, ಅನೇಕ ಕೌಶಲ್ಯ ತರಬೇತಿಗಳು ಸರ್. ಹಾಗೆ ಮಾನ್ಯ ಡಿಜಿಯವರು ನಮ್ಗೆ ಯೋಗ, ವ್ಯಾಯಾಮ, ಪ್ರಾಣಾಯಾಮ ಅಂತಹ ಅನೇಕ ಯಶಸ್ವಿ ಕಾರ್ಯಗಳನ್ನ ನಮಗಾಗಿ ಸಾಧ್ಯ ಮಾಡಿಕೊಟ್ಟಿದ್ದಾರೆ ಸರ್.
0: ಅವ್ರಿಗೂ
1: ಕೂಡ ಹೃದಯ ತುಂಬಿದ ಧನ್ಯವಾದ.
0: ಸರಿ ಲಕ್ಷ್ಮಿ ಅವರೇ, ಹಾಡು ಹೇಳಿ.
1: ಹಾ ಸರ್.

ಬೆಳಗ್ಯೂನಿ ಕಿತ್ತಾಳೆ ಹಣ್ಣ ತಂದೀವ್ನೀ.

0: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
1: ಥ್ಯಾಂಕ್ ಯು ಸರ್.
0: ಹಲೋ
2: ಸರ್, ನಮಸ್ತೆ.
0: ನಮಸ್ಕಾರ, ತಮ್ಮ ಹೆಸರು?
2: ಸರ್, ನನ್ನ ಹೆಸರು ನರಸಿಂಹಪ್ಪ. ಹಾಂ
0: ಹಾಂ, ನರಸಿಂಹಪ್ಪ ಅವರು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು?
2: ಸರ್, ನಾನು 9 ವರ್ಷ ಆಯ್ತು ಸರ್ ಬಂದು.
0: ಓಹೋ, 9 ವರ್ಷದಿಂದ ಇದೇ ಇಲ್ಲೇ ಇದ್ದೀರಾ?
2: ಹಾಂ ಸರ್, 9 ವರ್ಷದಿಂದ ಇಲ್ಲೇ.
0: ಯಾವ ಗೀತೆನ ಹಾಡ್ತೀರ ನರಸಿಂಹಪ್ಪ ಅವರು ಇವತ್ತು?
2: ಸರ್, ಇವತ್ತು ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರು ಅಂತ ಸ್ವರಚಿತ ಗೀತೆಯನ್ನ ಹಾಡ್ತಾ ಇದ್ದೀನಿ ಸರ್. ನಾನು
0: ತಾವೇ ರಚಿಸಿದಂತಹದ್ದು?
2: ಹೌದು ಸರ್.
0: ಎಷ್ಟು ದಿವಸ ನೋಡಿ ರಚಿಸ್ತಿದ್ರಿ ಇದನ್ನ? ಒಂದೇ ದಿನಕ್ಕೆ ಬಂತ, ಎಷ್ಟು ದಿನ ಮಾಡಿದ್ರಿ?
2: ಸುಮಾರು ದಿನ ಇಲ್ಲಿ ಬಂದು, ಅಲ್ಲಿ ನಾನು ಹೊರಗಿದ್ದಾಗ ಮನೆ ಕಡೆ ಎಲ್ಲ ತಂದೆ ತಾಯಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಬೆಳೀತಾ ಇದ್ದೆ. ಇಲ್ಲಿ ಬಂದ್ಮೇಲೆ ಒಂಥರ ಕಾಲ್ಮುರದ ಕಟ್ಟೆ ಹಾಕಿದ ಅಕ್ಕಿ ತರ ಆಗ್ಬಿಟ್ಟೆ ಸರ್ ನಾನು. ಅವಾಗ ನನ್ನ ಒಂದು ನೋವುಗಳು, ಇದು ಮನೆಯಲ್ಲಿ ಇದ್ದಂತ ಒಳ್ಳೆತನ, ಅವ್ರು ನನ್ನ ತಂದೆ ತಾಯಿಗಳು ಒಳ್ಳೆಯವರು, ಊರಿನ ಜನಗಳೆಲ್ಲ ಒಳ್ಳೆಯವರು, ಅದನ್ನೇ ಒಂದು ಕವನವಾಗಿ ರಚನೆ ಮಾಡ್ತೀನಿ ಸರ್ ನಾನು.
0: ಇಷ್ಟೆಲ್ಲ ಒಳ್ಳೆಯವರು ಅಂತ ಹೇಳಿದ್ರೆ ನೀವಕ್ಕೆ ಕೆಟ್ಟವರ ತರ ಆದ್ರಿ?
2: ಸಂದರ್ಭಿಕ ಪರಿಸ್ಥಿತಿ ಸರ್ ನನ್ನ ಈ ಪರಿಸ್ಥಿತಿಗೆ ತರಬೇಕಾಗಿ ತಂದ್ಬಿಡ್ತಾರೋ. ಆದ್ರೆ ಈಗ ನಾನು ಎಷ್ಟು ಒಳ್ಳೆಯವನ್ ಹಾಕಿನಿ ಅಂದ್ರು ಅದು ಕಷ್ಟ ಆಗ್ತದೆ ಸರ್. ಯಾಕಂದ್ರೆ ನಮ್ಮ ಕಾನೂನು ಅದನ್ನೆಲ್ಲ ನಾವು ಕೂಡ ಗೌರವಿಸ್ಬೇಕು. ಎಲ್ಲ ಹೊರಗಿರೋರ್ಗು ಅದನ್ನೆಲ್ಲ ಅರ್ಥ ಮಾಡ್ಕೋ ಒಂದು ಪರಿಸ್ಥಿತಿಗೆ ನಾವು ಬೆಳಿಬೇಕು. ಈ ರೀತಿಯಾಗಿ ನಾವು ಇಲ್ಲಿ ಒಂದು ಇದನ್ನ ಪರಿವರ್ತನೆ ಆದಿನಲ್ಲಿ ನಮ್ಮ ಸಂಸ್ಥೆ ನಮ್ಮ ಸಾಹೇಬ್ರು ಎಲ್ಲರೂ ನಮ್ಮನ್ನ ಬದಲಾವಣೆ ಹಂತಕ್ಕೆ ತರಕ್ಕೆ ಅವರ ಎಲ್ಲ ಪ್ರಯತ್ನನೂ ಇಲ್ಲಿ ಸಹಕಾರಿ ಆಗ್ತಾ ಇದೆ ಸರ್.
0: ತಮ್ಮ ನಿಮಗೆ ಅನಿಸ್ತಾ ನಾನು ಈಗ ಬದಲಾವಣೆ ಆಗಿದ್ದೀನಿ ಅಂತ ಅನಿಸ್ತಾ ಇದೆಯಾ?
2: ಆಗ್ತಾ ಇದೆ ಸರ್, ಬದಲಾವಣೆ ಆಗ್ತಾ ಇದೀನಿ, ಆಗಿದ್ದೀನಿ ಅಂತಾನೆ ಅನಿಸ್ತಾ ಇದೆ ಸರ್ ನನಗೆ. ನಮ್ ಕೈಲಾದಷ್ಟು ನಾವು ಏನೇ ಒಳ್ಳೇದನ್ನ ಮಾಡ್ಬೇಕು, ನಮ್ ಕೈಲಿ ಏನಾಗಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು,
0: ಮತ್ತೆ ಸಿಟ್ಟು ಮಾಡ್ಕೋಬಾರ್ದು.
2: ಹೌದು ಸರ್.
0: ಎಷ್ಟು ದಿನದಲ್ಲಿ ಹಾಡನ್ನ ರಚನೆ ಮಾಡಿದ್ರಿ ತಾವು?
2: ಸರ್, ಒಂದು 1.5 ವರ್ಷ 2 ವರ್ಷ ಆಯ್ತು ಸರ್ ಅವಾಗಿಂದ ಬರ್ಲಿಕ್ಕೆ.
0: ಓ, ಅವಾಗಿಂದನ ಬರ್ದಿರ್ತಕ್ಕಂಥದ್ದು ಇವತ್ತು ಹೇಳ್ತೀರಾ?
2: ಹೌದು ಸರ್, ಹೌದು.
0: ಹೇಳಿ ನರಸಿಂಹಪ್ಪರೆ.
2: ಆಯ್ತು ಸರ್. ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರು, ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರು, ನಮ್ಮಪ್ಪ ಒಳ್ಳೆಯವರು, ನಮ್ಮಮ್ಮ ಒಳ್ಳೆಯವರು, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ. ಕೆದರು ಗದ್ದೆ ನಾಟಿ ನೆಟ್ರು, ಹಸಿರು ತೆನೆಗೆ ಕುಡುಗೋಲಿಟ್ರು, ಹೋಯ್ ಬತದ ಕಾಳು ಅಕ್ಕಿ ಆಯ್ತು, ಅಕ್ಕಿ ಕಾಳು ಅನ್ನವಾಯ್ತಯ್ಯೋ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ. ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರು, ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರು, ಅಣ್ಣ ತಮ್ಮ ಒಳ್ಳೆಯವರು, ಅಕ್ಕ ತಂಗಿ ಒಳ್ಳೆಯವರು, ಹೋಯ್ ಅಣ್ಣ ತಮ್ಮ ಒಳ್ಳೆಯವರು, ಅಕ್ಕ ತಂಗಿ ಒಳ್ಳೆಯವರು, ಅಕಡಿ ಕಾಳು ಬಿತ್ತಿದವರು, ಅಕಡಿ ಕಾಳು ಬೇಳೆ ಆಯ್ತಯ್ಯೋ, ಸೊಪ್ಪಿನ ಸಾರಿಗೆ ಸರು ಆಯ್ತಯ್ಯೋ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ. ಊರ ಜನರು ಒಳ್ಳೆಯವರು, ಊರು ಕೇರಿ ಕಟ್ಟಿದವರು, ಹೋಯ್ ಸ್ನೇಹ ಪ್ರೀತಿ ಮೆರೆದವರಯ್ಯೋ, ಸ್ನೇಹ ಪ್ರೀತಿ ಮೆರೆದವರಯ್ಯೋ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ, ನಾನೇ ಆಕಿಂಗಾದೆ, ಓಹೋ ನಾನೇ ಆಕಿಂಗಾದೆ. ಏನೇ ಹೇಳೋ

0: ಒಳಿತಾನೆ ಮಾಡು, ನೀ ಒಳಿತಾನೆ ಮಾಡು. ಧನ್ಯವಾದಗಳು ಸರ್.
1: ಧನ್ಯವಾದ. ಯಾರಾಗಿದ್ದೀರಾ ನರಸಿಂಹಪ್ಪ ಅವ್ರ ಮನೆಯಲ್ಲಿ?
0: ಮನೆಯಲ್ಲಿ ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ತಮ್ಮ, ಮಕ್ಕಳು, ಅತ್ತಿಗೆ.

0: ಅಗ್ನಿ ಎಲ್ಲರಿಗೂ.
1: ನಿಮ್ ಮಾಡಲ್ ನಾನೇ ಕಿಂಗಾದೆ ಅಂತ ನಿಮ್ಗೆ ಏನ್ ಅನ್ಸ್ತಾ ಇದೆ ಇದು?
0: ಸರ್ ಅದೇ ಸರ್, ನಾನು ಬಂದಂತ ಸಂದರ್ಭ ನನ್ನನ್ನ ಕೆಟ್ಟದಾಗಿ ಮಾಡಿ ಆಗಿದ್ರಿಂದ ನನಗೆ ಬಹಳ ನೋವಿದೆ ಸರ್.
1: ಅದು ನೀವು ಬೇರೆ ತರ ಬರ್ರಿ, ನಾನು ಚೇಂಜ್ ಆಗಿದ್ದೀನಿ ಅನ್ನೋ ತರ ಒಂದು ಬರೀರಿ ಸರ್, ರಚಿತವಾಗಿ. ನೀವು ಹೆಂಗಿರು ಚೇಂಜ್ ಆಗಿದ್ದೀನಿ ಅಂತ ತಮ್ಮ ಮನಸ್ಸಲ್ಲಿ ಪರಿವರ್ತನೆ ಆಗಿದೆ ಅನ್ಕೊಂಡ್ರಲ್ಲ, ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಅನ್ನೋದನ್ನ ತಮ್ಮ ಒಂದು ಸ್ವರ ಸ್ವಂತವಾಗಿ ಬರೀತಿರಲ್ಲ, ಬರೀರಿ. ಸರಿ ನರಸಿಂಹಪ್ಪರೆ, ಧನ್ಯವಾದ.
0: ಧನ್ಯವಾದ,
1: ಚೆನ್ನಾಗಿ ಹೇಳಿದ್ರಿ.
2: ನಮಸ್ತೆ ಸರ್.
1: ನಮಸ್ಕಾರ ಅಮ್ಮ, ಯಾರು ಮಾತಾಡ್ತಾ ಇರೋದು?
2: ನನ್ನ ಹೆಸರು ರಾಗಿಣಿ ಅಂತ.
1: ರಾಗಿಣಿ ಅವರು ತಮ್ಮ ಒಂದ್ ಪರಿಚಯ ಮಾಡ್ಕೋತೀರಾ?
2: ಸರ್, ನನ್ನ ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಅಂತ.
1: ಚಿಕ್ಕಮಂಗ್ಳೂರು ಸಿಟಿನ ಅಥವಾ ಅಲ್ಲಿ ಹಳ್ಳಿನ?
2: ಚಿಕ್ಕಮಂಗ್ಳೂರ್ ಸರ್ ಪ್ರಾಪರ್.
1: ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿ ಬಂದು?
2: 6 ವರ್ಷ ಆಯ್ತು ಸರ್.
1: 6 ವರ್ಷ ಇಲ್ಲಿ ಓದ್ಕೊಂಡಿದ್ದೀರಾ?
2: ಬಿಎಸ್ಸಿ ಓದಿದ್ದೀನಿ ಸರ್, ಅವತ್ತು ಮನೇಲೇ ಇದ್ದೆ.
1: ಬಿಎಸ್ಸಿ ಓದ್ಕೊಂಡು ಏನನ್ಸ್ತಿದ್ಯಮ್ಮ 6 ವರ್ಷ ಆಯ್ತು ಇಲ್ಲಿ ಬಂದು?
2: ಇಲ್ಲಿ ಸುಧಾರಣೆ ಕೇಂದ್ರ ಸರ್, ಅಂದ್ರೆ ಹೊರಗಡೆ ಜನ ತಿಳ್ಕೊಂಡಿರೋದೆ ಬೇರೆ, ಬಟ್ ಇಲ್ಲಿ ಇರೋದೆ ಬೇರೆ. ಇಲ್ಲಿ ಅಧಿಕಾರಿಗಳೆಲ್ಲ ಎಲ್ಲ ವ್ಯವಸ್ಥೆನು ಕಲ್ಪಿಸಿ ಕೊಟ್ಟಿದ್ದಾರೆ. ಸುಧಾರಣಾ ಕೇಂದ್ರ ಅಂತ ಹೇಳೋದು ಇಷ್ಟ ಪಡ್ತೇನೆ ಸರ್.
1: ಏನ್ ತಾವೇನ್ ಸುಧಾರಣೆ ಆದ್ರಮ್ಮ ಇಲ್ಲಿ ಬಂದು 6 ವರ್ಷಕ್ಕೆ?
2: ಸರ್ ಅದು ಹೇಗೆ ಇರ್ಬೇಕು, ಕೋಪತ್ರ ಹೇಗೆ ಬುದ್ಧಿ ಕೊಡಬಾರ್ದು, ಕೋಪದಲ್ಲಿ ಯಾರ ಹತ್ರ ಮಾತಾಡಬಾರ್ದು, ಖುಷಿಯಾಗಿದ್ದಾಗ ಯಾರಿಗೂ ಮಾತು ಕೊಡಬಾರ್ದು ಅಂತ ತುಂಬಾ ಸುಧಾರಣೆಗಳಿದೆ ಸರ್. ಇಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ.
1: ಯಾರಿದ್ದೀರಮ್ಮ ಮನೇಲಿ ಇದ್ರಿ?
2: ಸರ್ ಅಪ್ಪ, ಅಣ್ಣ, ಅತ್ತಿಗೆ, ಮಕ್ಕಳು, ಅತ್ತೆ, ಮೈತ್ನ,
1: ಎಲ್ಲರನ್ನೂ ಬಿಟ್ಟು ಇಲ್ಲಿ ಇದಿರಲ್ಲ, ಏನ್ ಅನ್ಸುತ್ ನಿಮಗೆ?
2: ತುಂಬಾ ನೋವಾಗತ್ತೆ ಸರ್.
1: 6 ವರ್ಷ ಆಯ್ತು ಅಂತಿರಲ್ಲ?
2: ಹಾ ಸರ್.
1: ಇಲ್ಲಿ ಏನೇನ್ ಮಾಡ್ತೀರಾ ರಾಗಿಣಿ ಅವರು ಈಗ ತಮ್ಮ ಇದ್ರಲ್ಲಿ?
2: ಸರ್ ಅಂದ್ರೆ ಇಲ್ಲಿ ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಾವು ಸ್ವಾವಲಂಬಿಯಾಗಿ ಹೇಗ್ ಬದುಕ್ಬೇಕು ಒಂದ್ ಹೆಣ್ಮಗಳು ಅನ್ನೋದನ್ನ ನಾನ್ ಇಲ್ಲಿ ಕಲ್ತಿದ್ದೀನಿ ಸರ್. ಹೊರಗಡೆ ಹೋಗಿ ನಾನ್ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಒಬ್ಳೆ ನನ್ ಕಾಲ್ ಮೇಲೆ ನಂತೂ ಬದುಕ್ತೀನಿ ಅನ್ನೋ ತರ ಎಲ್ಲ ಹೆಣ್ಮಕ್ಳಿನ ಈ ಕಾರಾಗೃಹದಲ್ಲಿ, ಕೇಂದ್ರ ಕಾರಾಗೃಹದಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಬ್ಬ ವ್ಯಕ್ತಿ ಸ್ವಾವಲಂಬಿಯಾಗಿ ಹೇಗ್ ಬದುಕ್ಬೇಕು ಅನ್ನೋದನ್ನ ಇಲ್ಲಿ ಕಲ್ತಿದ್ದೀನಿ ಸರ್. ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ.
1: ಹಾಗೆ ಹೇಳೋದನ್ನ ಹೊರಗಡೆನೆ ಕಲ್ತಿದ್ರು ಇಲ್ಲಿ ಬಂದ್ ಕಲ್ತಿದ್ದಮ್ಮ?
2: ಮನೇಲಿ ಸ್ವಲ್ಪ ಸ್ವಲ್ಪ ಹೇಳ್ತಿದ್ದೆ ಸರ್, ಇಲ್ಲಿ ಹೇಳ್ತಾ ಇದ್ದೀನಿ.
1: ಇಲ್ಲಿ ಅದನ್ನ ರೂಢಿಸ್ಕೊಂಡ್ರೆ 6 ವರ್ಷದಲ್ಲಿ?
2: ಹಾ ಸರ್.
1: ಸರಿ ಮರಾಗಿಣಿ ಅವ್ರೆ, ಹೇಳಿ.
2: ಜನಪದ ಗೀತೆ ಸರ್ ನಾ ಹೇಳ್ತಿರೋದು. ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ, ಪಂಚಮಿ ಹಬ್ಬ ನನ್ನ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ. ನನ್ನ ತವರೂರು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ. ಯಂಗ ಇರಲವ್ವ, ಯಂಗ ಇರಲವ್ವ ತವರು ಮನಿ ಮರತ, ಯಂಗ ಇರಲವ್ವ ತವರು ಮನಿ ಮರತ. ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ, ಪಂಚಮಿ ಹಬ್ಬ ನನ್ನ ತವರೂರು ದೇವಪುರ ನಗರ, ಅಲ್ಲಿ ನೆಲಸಾನು ಬಸವಣ್ಣ ದೇಗ. ನನ್ನ ತವರೂರು ದೇವಪುರ ನಗರ, ಅಲ್ಲಿ ನೆಲಸಾನು ಬಸವಣ್ಣ ದೇಗ. ಯವ್ವ ಬೇಡುವೆ, ಯವ್ವ ಬೇಡುವೆ ನಾನೊಂದು ಬರವಾ, ಯವ್ವ ಬೇಡುವೆ ನಾನೊಂದು ಬರವಾ, ಅಣ್ಣ ಬರಲಿಲ್ಲ ಯಾಕ ಕರಿಯಾತ, ಅಣ್ಣ ಬರಲಿಲ್ಲ ಯಾಕ ಕರಿಯ.

0: أنت ميابا ولد بدين ناكا أنا برا للياكا ترياكا أنا برا للياكا ترياكا أنت ميابا أنت ميابا ولد بدين ناكا أنا برا للياكا ترياكا أنا برا للياكا ترياكا أنا برا للياكا ترياكا.
1: ಚೆನ್ನಾಗಿದೆ ರಾಗಿಣಿ ಅವರು, ಯಾಕೆ ಹಾಡನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತೀರಾ?
2: ಅಂದ್ರೆ ಹೆಣ್ಮಕ್ಳಿಗೆ ತವ್ರ ಮನೆ ಮುಖ್ಯ ಅಲ್ವಾ ಸರ್. ಈಗ ರಕ್ಷಾಬಂಧನ ಬೇರೆ ಬರ್ತಾ ಇದೆ, ಪಂಚಮಿ ಹಬ್ಬ ಬರ್ತಾ ಇದೆ, ಹೆಣ್ಮಕ್ಳಿಗೆ ತಂದೆ ಬಿಟ್ರೆ ಎರಡನೇ ಸ್ಥಾನ ಅಣ್ಣಂಗೆ ಕೊಡೋದಲ್ವಾ ತಂದೆ ಸ್ಥಾನನ. ಹಂಗಾಗಿ ನನ್ನ ಅಣ್ಣ ನಂಗೆ ತುಂಬಾ ಇಷ್ಟ, ಹಾಗಾಗಿ ಅಣ್ಣ ಆಯ್ಕೆ ಮಾಡ್ಕೊಂಡೆ ಸರ್. ನಾನು
1: ಬಿಎಸ್ಸಿ ಓದಿರೋದು ಅಂದ್ರೆ ಅಪರ್ಚುನಿಟೀಸ್ ಯಾವ್ದು ಸಿಗ್ಲಿಲ್ವಾ ಅಮ್ಮ ಹೊರಗಡೆ?
2: ಅಂದ್ರೆ ಟ್ರೈ ಮಾಡಿಲ್ಲ ಸರ್, ಮನೇಲೇ ಹೌಸ್ ವೈಫ್ ವಿತ್ ಟೈಲರಿಂಗ್ ಮಾಡ್ಕೊಂಡು ಇದ್ದೆ ಸರ್.
1: ಚೆನ್ನಾಗಿ ನೋಡ್ಕೋತಾ ಇದ್ರ ನಿಮ್ಮ ಅಣ್ಣವರು ನಿಮ್ಮನ್ನ?
2: ಹಾ ಸರ್, ನೋಡ್ತಾರೆ.
1: ಸರಿ ಅಮ್ಮ, ಧನ್ಯವಾದ, ಚೆನ್ನಾಗಿ ಹೇಳಿದ್ರಿ.
2: ಥ್ಯಾಂಕ್ ಯು ಸರ್.
1: ಕೇಳಿದ್ರೆ ಈ ಕಾರ್ಯಕ್ರಮದ ಕುರಿತು ಶರಣು ಸಿಂಧುನೂರಿನಿಂದ ಒಂದು ಮೆಸೇಜ್ ಅನ್ನು ಕಳಿಸಿದರೆ, ಅಪರಾಧಗಳನ್ನು ದ್ವೇಷಿಸು, ಅಪರಾಧಿಯನ್ನಲ್ಲ ಎಂಬಂತೆ ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವನು ಮನುಜ ಎಂಬ ಮಾತಿಗೆ ಅನುಸಾರವಾಗಿ ಇಂದು ಶಿವಮೊಗ್ಗ ಕಾರಾಗೃಹದಲ್ಲಿ ಬಂದಿಗಳಿಗೆ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಬಂದಿಗಳ ಪರಿವರ್ತನೆ ಹಾಗೂ ಮನಪರಿವರ್ತನೆ ಸುಧಾರಣೆ ಇವುಗಳಿಗೆಲ್ಲ ಕಾರಣರಾದಂತಹ ಮುಖ್ಯ ಅಧೀಕ್ಷಕರಿಗೂ ಹಾಗೂ ಅಧಿಕಾರಿ ಸಿಬ್ಬಂದಿಗಳಿಗೂ ವಂದನೆಗಳನ್ನು ಈ ಕಾರ್ಯಕ್ರಮದಲ್ಲಿ ತಮ್ಮ ಮೆಸೇಜ್ ಮಾಡುವ ಮುಖಾಂತರ ಶರಣು ಸಿಂಧನೂರ್ ಅವರು ಹಂಚಿಕೊಂಡಿದ್ದಾರೆ. ಮುಂದೆ ಯಾರು ಮಾತಾಡ್ತಾರೆ ಅಂತ ನೋಡೋಣ. ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ನನ್ನ ಹೆಸರು ಆನಂದ್.
1: ಆನಂದ್ ಅವರು, ಆನಂದ್ ಅವರು ಯಾವ ಊರು ತಮ್ದು ಪರಿಚಯ ಮಾಡ್ಕೋತಾರ?
3: ನಾನು ಮಂಗಳೂರು ಮೂಡಬಿದ್ರೆ ತಾಲೂಕಿನ ಮೂಡಬಣ್ಣದ ಗ್ರಾಮ ಸರ್. ಮನೆಯಲ್ಲಿ ತಮ್ಮ ಇಬ್ರು ತಮ್ಮಂದ್ರಿದ್ದಾರೆ, ಒಂದು ತಂಗಿ ಇದ್ದಾರೆ. ಹೊರಗಡೆ ನಾನು ಕೊಲೆ ಕೆಲಸ ಮಾಡ್ತಿದ್ದೆ, ಡೈಲಿ ಬಂದು 9 ವರ್ಷ 9 ತಿಂಗಳಾಯ್ತು.
1: ಹೌದು ಸರ್. ಯಾರಿದ್ದಾರೆ ಮನೆಯಲ್ಲಿ ನಿಮ್ ಜೊತೆ ಇದ್ದು?
3: ಸರ್,
1: ಮದುವೆ ಆಗಿದ್ಯಾ?
3: ಇಲ್ಲ, ಮದುವೆ ಆಗಿಲ್ಲ.
1: ಎಷ್ಟು ವರ್ಷ? 9 ವರ್ಷಕ್ಕೆ ಅಂದ್ರೆ ಎಷ್ಟು ವರ್ಷಕ್ಕೆ ಬಂದ್ರಿ ಅಂತೀರಂತ ಅವಳಿಗೆ?
3: 2016 ಕೇಸ್ ಆಗಿರ್ಬೇಕು.
1: ಆಯ್ತಪ್ಪ, ತಮಗೆ ಅವಾಗ ಎಷ್ಟು ವರ್ಷ ಆಗಿತ್ತು?
3: ನನಗೆ 31 ವರ್ಷ ಆಗಿತ್ತು.
1: ಅವಾಗ 31 ವರ್ಷ ಆಗಿತ್ತು.
3: ಹೌದು ಸರ್, ಹೌದು.
1: ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಆನಂದ್ ಅವರು?
3: ನಾನು ನಿಮ್ದೆ ನಿಮಗೆ ತಿಳಿದಿಲ್ಲ ಅನ್ನೋ ಒಂದು ಜನಪದ ಗೀತೆ ಸರ್.
1: ಯಾವಕ್ಕೋಸ್ಕರ ಹಾಡ್ತೀರಿ ಹಾಡನ್ನ?
3: ಸರ್, ಈ ಹಾಡಲ್ಲಿ ಒಂದು ಒಳ್ಳೆ ಅರ್ಥ ಇದೆ. ತಪ್ಪು ಮಾಡಿರುವಂತ ನಿಮಗೆಲ್ರಿಗೂ ಹಾಗೂ ಹೊರಗಡೆ ಇರೋ ಜನಗಳಿಗೂ ಒಳ್ಳೆ ಸಂದೇಶ ಕೊಡುವಂತ ಈ ಹಾಡು ಸರ್.
1: ನೀವೇನ್ ಸಂದೇಶ ತಗೊಂಡ್ರಿ 9 ವರ್ಷದಿಂದ ಇಲ್ಲಿ? ಅಲ್ಲಿ
3: ನಾನು ತುಂಬಾ ಜೀವನಕ್ಕೆ ಬೇಕಾಗುವಷ್ಟು ಪಾಠ ಕಲ್ತಿದ್ದೇನೆ ಸರ್. ಇಲ್ಲಿ
1: ಪಾಠ ಕಲ್ತಿದ್ದೀನಿ ಅಂತ ಹೇಳೋದಲ್ಲ, ಅದನ್ನ ರೂಢಿಸ್ಕೊಳ್ಳೋದು ಬಹಳ ಮುಖ್ಯ ಇವ್ರೆ. ಹೇಳ್ಬಿಡ್ತಾರೆ ಎಲ್ರು, ನಾನು ಫುಲ್ ಚೇಂಜ್ ಆಗ್ಬಿಟ್ಟೆ ಹಾಗೆ ಹಾಗೆ ಅಂತ. ಆದ್ರೆ ಜನ ಅದನ್ನ ಬಾರಿ ನೋಡ್ಬೇಕಾದ್ರೆ, ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ತುಂಬಾ ವರ್ಷ ಇಟ್ಕೋತಾರ ಅವ್ರು. ಏನೇ ಮಾಡಿದ್ರು ಸ್ವಲ್ಪ ಡಿಸ್ಟೆನ್ಸೆ ಅಲ್ವಾ? ತಮಗೇನ್ ಅನ್ಸುತ್ತೆ, ನಾವು ಮನ ಪರಿವರ್ತನೆ ಆಗಿದೆ ಅನ್ನೋ ಒಂದು ಕಾರಣ, ಒಂದು ಸಿಚುವೇಶನ್ ತಮ್ಗೆ ಇದರಿಂದ ಇಂಪ್ರೆಷನ್? ಸರಿ ಆನಂದ್ ಅವ್ರೆ ಹೇಳಿ.
4: ನಿಂದೆ ನಿನಗ ತಿಳದಿಲ್ಲ, ಪರ ನಿಂದೆ ಮಾತ್ರ.

ಬರ ನಿಂದೆ ಮಾತ್ರ ಬಿಡಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಮನೆತನದ ಘನತೆ

ಪರ ನಿಂದೆ ಮಾತ್ರ ಬಿಡಲಿಲ್ಲ, ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆಗೂಡಲಿಲ್ಲ, ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆಗೂಡಲಿಲ್ಲ, ಮಿತವಾಗಿ ಮಾತಾಡಲಿಲ್ಲ, ಮಿತವಾಗಿ ಮಾತಾಡಲಿಲ್ಲ, ಮತ್ತೆ

ಭಜಿಸಿಲ್ಲ ಭಗವಂತನಾಡಿ ಸತ್ಸಂಗದಲ್ಲಿ ನೀ ಕೂಡಿ, ಭಜಿಸಿಲ್ಲ ಭಗವಂತನಾಡಿ ಮನೆದುಂಡು ಮಂದಿ ಮಾತಾಡಿ, ಮನೆದುಂಡು ಮಂದಿ ಮಾತಾಡಿ ಮಂದ್ಯಾಗ ಬ್ಯಾಡಾಗಿ ಕೂಡಿ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ.

0: ಇಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ.
1: ಧನ್ಯವಾದಗಳು. ಆನಂದವರೇ ಎಲ್ಲಿ ಕಲ್ತಿದ್ದು ಮುಂಚೆ ಹಾಡ್ತಾ ಇದ್ರ ತಾವು?
2: ಸರ್ ನಾನು ಹೊರಗಡೆ ಹಾಡ್ಬೇಕು ಅನ್ನೋ ಆಸೆ ಇತ್ತು ಸರ್, ಅವಕಾಶಗಳು ಸಿಕ್ಕಿರ್ಲಿಲ್ಲ. ಬಟ್ ಇಲ್ಲಿ ದೆಹಲಿ ಬಂದ ನಂತರ ತುಂಬಾ ಬೇಕಾದಷ್ಟು ಅವಕಾಶ ಸಿಕ್ತು ಸರ್ ನಮ್ಗೆ.
1: ಅದರಲ್ಲಿ ತಾವು ಪರನಿಂದನೆ ಉತ್ತಮರ ಸವಾಸ ಅಂತ ಹೇಳಿದ್ರಿ, ತಮ್ಮ ಒಂದ್ರಲ್ಲಿ ಏನ್ ಪರನಿಂದನೆ ಮಾಡಿದ್ರಿ ತಾವು?
2: ಸರ್ ತಪ್ಪುಗಳು ಅನೇಕ ಆಗ್ತಿವೆ ಸರ್ ಜೀವನದಲ್ಲಿ, ಯಾವ್ದು ಅಂತ ಹೇಳಿ.
1: ಹಾಗಾಗಿ ಒಳ್ಳೇದು ಆನಂದರೆ, ಚೆನ್ನಾಗಿ ಹೇಳಿದ್ರೆ ಹಾಡು. ಕೇಳಿದ್ರೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಅವ್ರ ಜೊತೆಗೆ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ. ಈಗ ಗಜೇಂದ್ರ ಎಸ್ಕೊಪ್ಪ ಅವರು, ನರಸಿಂಹಪ್ಪ ಅವರು ಹಾಡಿದ ಹಾಡು ತುಂಬಾ ಚೆನ್ನಾಗಿತ್ತು. ಕಾರಾಗೃಹವನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಅಲ್ಲಿರುವವರು ಕೂಡ ಮನುಷ್ಯರೇ, ಅಪರಾಧಿಗಳ ಮಧ್ಯೆ ಇದ್ದು ಕೆಲಸ ಮಾಡುವ ಕಾರಾಗೃಹದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯ ಅಂತ ಅಂದು ಗಜೇಂದ್ರ ಎಸ್ಕೊಪ್ಪ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಕೆಲವರು ಇದರ ಮಧ್ಯದಲ್ಲಿ ಈ ಕಾರಾಗೃಹದ ಜೈಲು ಹಕ್ಕಿಗಳಿಗೆ ಹಾಡನ್ನು ಹೇಳ್ಕೊಡ್ತಕ್ಕಂಥದ್ದು, ಶಿಕ್ಷಣವನ್ನು ಹೇಳ್ಕೊಡ್ತಕ್ಕಂಥದ್ದು ತುಂಬ ಬಹಳ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಿರೋರು ಬಂಡಿಕಾನಿಯ ಶಿಕ್ಷಕಿಯಾದಂತಹ ಲೀಲಾ ಎಸ್ ಎನ್ ಮೇಡಮ್ ಅವರು. ಇವರು ಬಗ್ಗೆ ಹೇಳೋದಾದರೆ ನಾವು, ಇವರು ಜೈಲಿನಲ್ಲಿ ಕಳೆದ 6 ವರ್ಷದಿಂದ ಬಂದಿಗಳಿಗೆ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಇಲ್ಲಿ ಬರ್ತಕ್ಕಂಥ ಅನಕ್ಷರಸ್ಥ ಬಂದಿಗಳಿಗೆ ಅಕ್ಷರವನ್ನು ಕಲಿಸ್ತಕ್ಕಂಥದ್ದು ಮತ್ತು ಉನ್ನತ ವಿದ್ಯಾಭ್ಯಾಸ ಅಂತ ಕೇಳ್ಪಟ್ವಿ. ಅವರಿಗೆಲ್ಲ ಹೆಚ್ಚು ಹೆಚ್ಚು ಆಸಕ್ತಿ ಹೊಂದಿರತಕ್ಕಂಥವ್ರಿಗೆ ಅವ್ರನ್ನೇ ಒಂದು ಗುಂಪುಗಳನ್ನು ಮಾಡಿ ಅವರಿಗೆ ಅವರ ಒಂದು ಹೆಸರುಗಳನ್ನ ದಾಖಲೆ ಮಾಡಿ ಮುಂದುವರಿಸಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬಂದಿಗಳನ್ನು ತೊಡಸ್ಕೊಂಡು ಸಕ್ರಿಯವಾಗಿ ಅವರಿಂದ ಹೊಸ ಹೊಸ ಒಂದು ಅವರಲ್ಲಿರ್ತಕ್ಕಂಥ ಎಬಿಲಿಟಿಗಳನ್ನ ಹೊರತರತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಜೈಲಲ್ಲಿ ಅಂದರೆ ಅವಶ್ಯಕ ವಾತಾವರಣ ಅಂದರೆ ಒಳ್ಳೆ ವಾತಾವರಣ ಕೂಡ ತರ್ತಾ ಇದ್ದಾರೆ ಇವರು. ಮತ್ತು ಎಲ್ಲ ಜೈಲು ಸಿಬ್ಬಂದಿ ಮತ್ತು ಬಂದಿಖಾನೆಯಲ್ಲಿರ್ತಕ್ಕಂಥವ್ರಿಗೆ ಇವರು ಮಗಳಾಗಿದ್ದಾರೆ, ತಂಗಿಯಾಗಿ ಕೂಡ ಕೆಲವರು ನೋಡ್ತಾ ಇದ್ದಾರೆ, ಅಕ್ಕನಾಗಿ ಕೆಲವರಿಗಿದ್ದಾರೆ. ಈ ರೀತಿಯಲ್ಲಿ ಬಾಂಧವ್ಯವನ್ನು ಬೆಸಿತಾ ಇರ್ತಕ್ಕಂಥವ್ರು ನಮ್ಮ ಶ್ರೀಮತಿ ಲೀಲಾ ಎಸ್ ಎನ್ ಮೇಡಮ್ ಅವರು. ಇವರಿಗೆ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ಮತ್ತು ಇವರು ಕಾರಾಗೃಹದ ಡಾಕ್ಟರ್ ಪಿ ರಂಗನಾಥ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಅವರ ಒಂದು ಪರಿಚಯವನ್ನು ಹೇಳಿದೆ. ಅವ್ರ ಜೊತೆಗೆ ಈಗ ಮಾತಾಡುವಂಥ ಸಮಯ. ನಮಸ್ಕಾರ.
3: ನಮಸ್ತೆ ಸರ್.
1: ನಮಸ್ಕಾರ ಅಮ್ಮ ಲೀಲಾ ಮೇಡಮ್, ನಮಸ್ಕಾರ. ಏನ್ ಹೇಳ್ತಾರೆ ಈ ಕಾರ್ಯಕ್ರಮದ ಕುರಿತು? ತಾವು ಯಾವ ರೀತಿ ಅವ್ರನ್ನ ಕೆಲಸ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವ್ರು ಯಾವ ರೀತಿ ಹೇಳ್ಕೊಡ್ತಾ ಇದ್ರೆ ಶಿಕ್ಷಣ ಅಂತ ಹೇಳ್ತೀರಾ?
3: ಸರ್ ನಮ್ಮ ಕರ್ತವ್ಯದ ಅವಧಿಯಲ್ಲಿ ನಮ್ಮ ಸಂಸ್ಥೆ ಮುಖ್ಯ ಅಧೀಕ್ಷಕರಾದಂತಹ ಶ್ರೀಯುತ ಡಾಕ್ಟರ್ ಪಿ ರಂಗನಾಥ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇದುವರೆಗೂ ನಾವು 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಅವುಗಳಲ್ಲಿ ಭದ್ರಾವತಿ ಆಕಾಶವಾಣಿಯಿಂದ ನಮಗೆ ಒಂದು ಅವಕಾಶ ಸಿಕ್ಕಿದೆ ಸರ್. ಈ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಬಂದಿ ನಿವಾಸಿಗಳಿಗೆ ಹಾಡನ್ನ ಕಲಿಸುವುದರ ಮೂಲಕ ಅವರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದೀವಿ ಸರ್.
1: ಮತ್ತೆ ಮೇಡಮ್ ಅವರು, ತಾವು ಜೈಲಲ್ಲಿ ಇದ್ದೀರಾ, ಮತ್ತೆ ನಿಮ್ ಕರ್ತವ್ಯ ಸಮಯದಲ್ಲಿ ಬಂದಿಗಳು ಮತ್ತೆ ನಿಮ್ ನಡುವೆ ಹಲವಾರು ಒಳ್ಳೊಳ್ಳೆ ಒಂದು ವಿಷಯಗಳು ನಡೀತಾ ಇರುತ್ತೆ, ಅದರಲ್ಲಿ ತಾವು ಅದನ್ನ

0: ನೆನಪಿಸಿಕೊಳ್ಳೋದಾದ್ರೆ ಏನೇನು ಸಂದರ್ಭಗಳನ್ನ ನೀವು ನೆನಪಿಸಿಕೊಳ್ತೀರ ಅಂತ ಹೇಳ್ತೀರಾ?
1: ಸರ್, ನಮ್ಮ ಕರ್ತವ್ಯದ ಅವಧಿಯಲ್ಲಿ ಹಲವಾರು ಸಂದರ್ಭಗಳು ಎದುರಾಗಿದೆ ಸರ್. ಪ್ರಮುಖವಾಗಿ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಅವರುಗಳ ಜೊತೆ ನಾನು ಮುಖಾಮುಖಿಯಾಗಿ ಮಾತನಾಡುವಾಗ ಅವರು ನನ್ನನ್ನ ಸಹೋದರಿಯಾಗಿ ಮಾತಾಡ್ತಾರೆ, ಅವರ ಕಷ್ಟ ಸುಖಗಳನ್ನ ನನ್ನ ಜೊತೆ ಹಂಚ್ಕೋತಾರೆ. ಹಾಗಾಗಿ ಅವರಲ್ಲಿ ನಾನು ಒಂದು ಸಹೋದರ ಭಾವನೆಯನ್ನ ನೋಡ್ತೀನಿ ಸರ್. ಅವರು ಕೂಡ ನನ್ನನ್ನ ಸಹೋದರಿಯ ರೀತಿಯಲ್ಲಿ ಕಾಣ್ತಾರೆ ಸರ್.
0: ಏನನ್ಸುತ್ತಮ್ಮ ನೋಡೋ ದೃಷ್ಟಿಯಲ್ಲಿ
1: ಅವರು ಆ ತರ ನೋಡಿದಾಗ ಸರ್, ಕಾರಾಗೃಹದಲ್ಲಿ ಒಳಗೆ ಇರ್ತಕ್ಕಂತ ಎಲ್ಲರೂ ಕೂಡ ಕೆಟ್ಟವರಲ್ಲ. ಯಾವುದೋ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಅವರು ಒಳಗ್ ಬಂದಿರ್ತಾರೆ ಸರ್. ಆ ನಿಟ್ಟಿನಲ್ಲಿ ನಾವು ನಮ್ಮ ಇಲಾಖೆಯ ಒಂದು ನಿರ್ದೇಶನದಂತೆ ಅವರಲ್ಲಿ ಪರಿವರ್ತನೆ ಹೊಂದಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಲ್ಲಿ ಸುಧಾರಣೆ ತರೋದಕ್ಕೋಸ್ಕರ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಸರ್.
0: ಜೊತೆ ನಾನು ಹೇಳ್ಬೇಕಾದ್ರೆ ಕಲೆ ಸಾಹಿತ್ಯ ಸಂಗೀತ ಅವರಲ್ಲಿ ಇರತಕ್ಕಂಥದ್ದನ್ನ ತಾವು ಗುರುತಿಸ್ತೀರಿ ಅಂತ ಹೇಳಿದೆ, ಯಾವ ರೀತಿ ಅದನ್ನ ಗುರುತಿಸ್ತೀರಮ್ಮ ನೀವು?
1: ಸರ್, ಎಲ್ಲಾ ವ್ಯಕ್ತಿಗಳಲ್ಲೂ ಪ್ರತಿಭೆ ಅಂತಕ್ಕಂಥದ್ದು ಇರುತ್ತೆ ಸರ್. ಅಂತ ವ್ಯಕ್ತಿಗಳು ನಮ್ಮ ಕಾರಾಗೃಹದಲ್ಲಿ ಇದ್ದಾಗ ಅವರಲ್ಲಿ ಕೆಲವೊಂದು ಸೂಕ್ತ ಪ್ರತಿಭೆಗಳು ಇರುತ್ತೆ, ಅದಕ್ಕೆ ನಾವು ಸೂಕ್ತ ವೇದಿಕೆಯನ್ನ ಒದಗಿಸಬೇಕಾಗತ್ತೆ ಸರ್.
0: ಆ ಒಂದು ನಿಟ್ಟಿನಲ್ಲಿ ತಾವು ತುಂಬಾ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದೀರಾ?
1: ಹೌದು ಸರ್, ನಮ್ಮ ಕರ್ತವ್ಯ ಅನ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಕೇವಲ ನಮ್ಮ ಒಬ್ಬರ ಕೈಯಿಂದನೇ ಈ ಕೆಲಸ ಆಗಲ್ಲ ಸರ್. ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಂಸ್ಥೆ ಎಲ್ಲಾ ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ನಮ್ಗೆ ಕೈ ಜೋಡಿಸಿದ್ದಾರೆ ಸರ್. ಈ ನಿಟ್ಟಿನಲ್ಲಿ ನಾವು ಪರಿವರ್ತನೆಯ ಪಯಣ ಅನ್ನೋ ಒಂದು ಹಾದಿಯಲ್ಲಿ ಎಲ್ರಿಗೂ ನಾವು ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಸರ್.
0: ತಮಗೆ ಉತ್ತಮ ಶಿಕ್ಷೆಗೆ ಕೂಡ ಪ್ರಶಸ್ತಿ ಬಂದಿದೆ, ಆ ಕುರಿತಾಗಿ ತಾವು ಏನ್ ಹೇಳ್ತಿರೋದು?
1: ಅದು ಅನ್ಎಕ್ಸ್ಪೆಕ್ಟೆಡ್ ಸರ್. ನನಗೆ ನನ್ನ ಒಂದು ಕೆಲಸವನ್ನ ಗುರುತಿಸಿ ಮಾನ್ಯ ಮುಖ್ಯ ಅಧೀಕ್ಷಕರ ಕರ್ತವ್ಯದ ಅವಧಿಯಲ್ಲಿ ನನಗೆ ಉತ್ತಮ ಜಿಲ್ಲಾ ಮಟ್ಟದ ಶಿಷ್ಟಕ್ಕೆ ಪ್ರಶಸ್ತಿ ದೊರಕ್ತು ಸರ್.
0: ಒಳ್ಳೇದಮ್ಮ, ಇದೇ ತರ ದೊರಕಲಿ, ತಮ್ಮ ಕೆಲಸ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಮಸ್ಕಾರ.
1: ನಮಸ್ಕಾರ ಸರ್.
0: ಕೇಳಿದ್ರೆ ಇದ್ರ ಜೊತೆಗೆ ಒಂದು ಮೆಸೇಜ್ ಬಂದಿದೆ ಬಿಜಾಪುರ ಇಂದ. ನಮಸ್ತೆ, ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು ಒಂದು ಮೆಸೇಜ್ ಅನ್ನು ಮಾಡಿದ್ದಾರೆ. 4 ಗಂಟೆಗೆ ಪ್ರಸಾರವಾಗುತ್ತಿರುವ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ತುಂಬಾ ವಿಶೇಷವಾಗಿ ಮೂಡಿ ಬರ್ತಾ ಇದೆ, ತುಂಬಾ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಆಮೇಲೆ ಸುದೃಢಕ್ಕೆ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಈ ವಾರ ಚೆನ್ನಾಗಿ ಮೂಡಿ ಬಂದಿತ್ತು, ಮತ್ತೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರಿಯಲಿ, ಇನ್ನೂ ಜೈಲಿನಲ್ಲಿರುವ ತುಂಬಾ ಪ್ರತಿಭೆಗಳು ಈ ಕಾರ್ಯಕ್ರಮ ಮುಖಾಂತರ ಅವರ ಪ್ರತಿಭೆಯನ್ನ ಸಮಾಜಕ್ಕೆ ಪಸರಿಸಲಿ ಅಂತ ಆಶಿಸುತ್ತಾ ನಮ್ಮ ಕಾರ್ಯಗೃಹದ ಮುಖ್ಯ ಅಧೀಕ್ಷಕರಾದಂತಹ ಡಾಕ್ಟರ್ ರಂಗನಾಥ್ ಸರ್ ಅವರು ಬಂದಿಗಳ ಬಗ್ಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದಾರೆ, ಮತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ತುಂಬು ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಸಿದ್ದು ಡಕ್ಕಿ ಅವರು. ತದನಂತರದಲ್ಲಿ ಇವರ ಹೆಸರು ಗೊತ್ತಿಲ್ಲ, ಜೈಲು ಹಕ್ಕಿಗಳ ಕಲರವ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ನಂತರ ಸಿದ್ದಾಪುರ ಭದ್ರಾವತಿ ಶಿವಕುಮಾರ್ ಅವರು ಕೂಡ ಈ ಮೆಸೇಜ್ ಮಾಡಿದ್ದಾರೆ, ಜೈಲು ಹಕ್ಕಿಗಳ ಕಾರ್ಯಕ್ರಮ ಸೊಗಸಾಗಿತ್ತು, ಲಕ್ಷ್ಮೀ ಅವರು ಹಾಡಿರತಕ್ಕಂತಹ ಸೂಜುಗಾರ ಹಾಡು ತುಂಬಾ ಸುಂದರವಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಕಾರ್ಯಗೃಹದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪಿ ರಂಗನಾಥ್ ಸರ್ ಮತ್ತು ತಂಡದವರು, ಶ್ರಮ ಸಾರ್ಥಕವಾಗಿದೆ ಅಂತ ಸಿದ್ದಾಪುರದಿಂದ ಭದ್ರಾವತಿ ಸಿದ್ದಾಪುರದಿಂದ ಶಿವಕುಮಾರ್ ಅವರು ಕೂಡ ಮೆಸೇಜ್ ಅನ್ನು ಕಳಿಸಿದ್ದಾರೆ. ನಂತರವಾಗಿ ವಿಜಯಪುರ ನಗರದಿಂದ ರೇಖಾ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ, ಪ್ರತಿ ವಾರ ಪ್ರಸಾರವಾಗ್ತಿರುವ 4 ಗಂಟೆಗೆ ಪ್ರಸಾರವಾಗ್ತಿರುವ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ತುಂಬಾ ವಿಶೇಷವಾಗಿ ತುಂಬಾ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ, ತುಂಬಾ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಮತ್ತೆ ರಾಧಾ ನಿಧಿಗೆಯಿಂದ, ಸಮಾಜ ಸುಧಾರಣೆಗೆ ಸರಳವಾದ ಅನುಭವದ ಹಿತವಚನವನ್ನು ಕೇಳಿ ತುಂಬಾ ಸಂತೋಷವಾಯಿತು ಅಂತ ರಾಧಾ ನಿಧಿಗೆ ಅವರು ಒಂದು ಮೆಸೇಜ್ ಅನ್ನು ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಮುಂದುವರಿಸೋದಾದ್ರೆ, ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಮತ್ತೆ ಹೆಸರು?
2: ನನ್ನ ಹೆಸರು ಚೈತ್ರ ಅಂತ ಸರ್.
0: ಚೈತ್ರ ಅವರೇ, ತಮ್ಮ ಪರಿಚಯ ಮಾಡ್ಕೋತೀರಮ್ಮ?
2: ಹಾ ಸರ್, ನಾವು ಶಿವಮೊಗ್ಗ ಸರ್, ನಮ್ಮ ಊರು. ಎರಡು ಆಯ್ತು ಸರ್, ನಾನು ವಿಚಾರಣಾ ಬಂದಿ ಆಗಿರ್ತೀನಿ.
0: ಎಲ್ಲಿ ತನಕ ಓದಿದ್ರ ತಾವು?
2: ಹಾ ಸರ್,
0: ಓದ್ಕೊಂಡಿದ್ದೀರಾ?
2: ಹಾ, ಡಿಗ್ರಿ ಆಗಿದೆ ಸರ್ ನಮ್ದು.
0: ಡಿಗ್ರಿ ಆಗಿದೆ.
2: ಹಾ ಸರ್,
0: 2 ತಿಂಗಳಾಯ್ತು ಅಂತೀರಾ? ಏನ್ ಅನ್ಸಿದೆ 2 ತಿಂಗಳಲ್ಲಿ ಹೊಂದ್ಕೊಳಕ್ ಆಯ್ತಾ ಅಲ್ಲಿ?
2: ಹಾ ಸರ್, ಚೆನ್ನಾಗಿ. ಫಸ್ಟ್ ಥಿಂಗ್ ನಮ್ಗೆ ಬಂದವಾಗ ಡಿಪ್ರೆಷನ್ ಒಂಥರ ಅಳೋದು ಆತರ ಎಲ್ಲ ಮಾಡ್ತಿದ್ವಿ ಸರ್. ನಮ್ ಸ್ಟೂಡೆಂಟ್ ಮೇಡಮ್ ಮತ್ತೆ ಸ್ಟಾಫ್ ಎಲ್ರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ.

0: ಹೇಳ್ತಾರೆ ಅದೆಲ್ಲ ಮರೆಯೋ ರೀತಿ ನನ್ಗೆ ಚಿತ್ರಕಲೆ ಆಗ್ಲಿ ರಂಗೋಲಿ ಸ್ಪರ್ಧೆ ಮಾತ್ರ ಆ ತರದ್ದೆಲ್ಲ ಯೋಗ ಧ್ಯಾನ ಎಲ್ಲ ಹೇಳಿಕೊಡ್ತಾರೆ ಸರ್.
1: ನಾನು
0: ತಪ್ಪು ಮಾಡಿಲ್ಲ, ಬೇರೆ ಉದ್ದೇಶದಿಂದ ಬೇರೆ ಚಾಲೆಂಜ್ಗೋಸ್ಕರ ನನ್ಗೆ ಹಾಕ್ತಿರತ್ತೆ ಸರ್, ನಾನು ತಪ್ಪು ಮಾಡಿಲ್ಲ ಸರ್.
1: ಆಯ್ತು, ಏನು ಆಯ್ತು ಕೆಟ್ಟಗಳಿಗೆ, ಆದ್ರೆ ಆ ಒಂದು ನೋವು ನೋವೇ ತಾನೆ?
0: ಹಾ ಸರ್, ನೋವೇ ಸರ್ ಅದು.
1: ಸರಿ, ಯಾವ ಹಾಡನ್ನ ಯಾರ್ಯಾರು ಇದಾರೆ ಮನೇಲಿ? ತಮ್ಮ ಮನೇಲಿ?
0: ನಮ್ಮ ಮನೇಲಿ ನಮ್ಮ ಅಪ್ಪ ತಮ್ಮ ತಂಗಿ ಮಕ್ಕಳು ಇದ್ದಾರೆ ಸರ್.
1: ಸರಿ, ಯಾವ ಹಾಡು ಹಾಡ್ತೀರಾ?
0: ಕಾರ್ಯಕ್ರಮ ನಿಜವಾಗ್ಲಿ ಖುಷಿ ತಂದಿದೆ ಸರ್ ಎಲ್ರಿಗೂ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸಹಕಾರ ನೀಡಿದ ನಮ್ಮ ಸಿಬ್ಬಂದಿ ಎಲ್ಲ, ನಮ್ಮ ಮೇಡಮ್ಗಳಿಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಸರ್. ಮತ್ತೆ ಈ ಕಾರ್ಯಕ್ರಮ ಎಲ್ರಿಗೂ ಸಂತೋಷ ಸರ್, ಇಲ್ಲ ಬಂದು ಹಾಡೋರಿಗಾಗ್ಲಿ ಕೇಳೋರಿಗಾಗ್ಲಿ ಎಲ್ಲರಿಗೂ ಖುಷಿ ಕೊಡುತ್ತೆ ಸರ್. ಆಮೇಲೆ ಈ ಕಾರ್ಯಕ್ರಮ ನಡೆಸೋಕ್ಕೋಸ್ಕರ ಎಷ್ಟೆಲ್ಲ ಜನಗಳು ಶ್ರಮ ಇದೆ ಸರ್, ಅವ್ರಿಗೆಲ್ರಿಗೂ ಧನ್ಯವಾದಗಳು ಸರ್.
1: ತಾವು ಹಾಡು ಹೇಳಕ್ ಅವಕಾಶ ಕೊಡ್ತಾರಲ್ಲ, ಅವ್ರಿಗೆ ಧನ್ಯವಾದ ಹೇಳ್ಬೇಕು, ಕೆಲವ್ರು ಬಿಡದೇ ಇಲ್ಲ, ಅವ್ರಿಗೆ ಇದ್ ಮಾಡ್ಬೇಕು. ನೀವು ಹೆಚ್ಚಿನಾಗಿ ನಿಮ್ಮ ರಂಗನಾಥ್ ಸರ್ಗೆ ತುಂಬಾ ಅಭಿನಂದನೆಗಳು. ಸರಿಮ್ಮ, ಯಾವ ಹಾಡು ಹಾಡ್ತೀರಾ?
0: ಮುಂಜಾನೆ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾಲಮ್ಮಣ್ಣ ಕುಂಡಾನ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ ಹಾರಿ ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾರ್ಯಾನ ಯಾರ್ಯಾರು ಹೋರುವಂತ ಐರಾನಿ ಯಾರ್ಯಾರು ಹೋರುವಂತ ಐರಾನಿ ಒಬ್ಬರೆದ್ದು ಕುಂಬರಣ್ಣ ತುಂಬ ಬಾನುಂಡನ ಗಟ್ಟಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೋರುವಂತ ಐರಾನಿ ಮಿತ್ರೇರು ಹೋರುವಂತ ಐರಾನಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ ಹಾರ್ಯಾರಿ ಮಣ್ಣ ತುಳಿದಾನ ಕುಂಬಾರಣ್ಣ ಮಡದಿ ಕಡ್ದಾದ ಕೈ ಇತ್ತು ಕುಂಬಾರಣ್ಣ ನಾ ಮಡದಿ ಕಡ್ದಾದ ಕೈ ಇತ್ತು ಕೊಡದ ಮ್ಯಾಲೇನ ಬರದಾಳ ಕೊಡದ ಮ್ಯಾಲೇನ ಬರದಾಳ ಕೊಡದ ಮ್ಯಾಲೇನ ಬರದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ ಹಾರ್ಯಾರಿ ಮಣ್ಣ ತುಳಿದಾನ ಹಾರಿ ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಓರುವಂತ ಐರಾನಿ ನಾರ್ಯಾರು ಓರುವಂತ ಐರಾನಿ ನಾರ್ಯಾರು ಓರುವಂತ ಐರಾನಿ.
1: ಚೆನ್ನಾಗಿ ಹೇಳಿದ್ರಿ ಚೈತ್ರ ಅವರ ಜಾನಪದ ಗೀತೆನ. ಹೊರಗಡೆ ಕೂಡ ಹಾಡ್ ಕಲ್ತಿದ್ರೆ ಇಲ್ಲಿ ಬಂದ್ ಕಲ್ತಿದ್ದಮ್ಮ?
0: ಇಲ್ಲ ಸರ್, ಚಿಕ್ಕ ಕೋಲಿಗೆ ಹೋಗ್ತಾ ಕೇಳಿದ್ವಿ ಸರ್ ಅಷ್ಟೇ.
1: ಕೇಳಿದ್ದು ಈಗ ಹಾಡ್ತಿದ್ದೀರ? ಅದೇ ತರ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿಮ್ಗೆ ಇಷ್ಟು ಚೆನ್ನಾಗಿ ಹಾಡ್ಲಿಕ್ಕಲ್ಲ?
0: ಹೌದು ಸರ್, ಕೊಟ್ಟಿದ್ದಾರೆ.
1: ಸರಿಮ್ಮ, ಧನ್ಯವಾದ, ಚೆನ್ನಾಗಿ ಹೇಳಿದ್ರಿ. ಕೇಳಿದ್ರೆ ಡಾಕ್ಟರ್ ಮಹಾಲಿಂಗಪ್ಪ ಅನ್ನೋರು ಮೆಸೇಜ್ ಮಾಡಿದರೆ ಜೈಲು ಹಕ್ಕಿಗಳ ಕಲರವ ಪ್ರೋಗ್ರಾಮ್ ವಾಸ್ ವೆರಿ ಗುಡ್ ಅಂತ. ತದನಂತರದಲ್ಲಿ ಹಂಪಣ್ಣ ನ್ಯಾಮ್ತಿ ಅವರು ಜೈಲು ಹಕ್ಕಿಗಳ ಗಾನದ ಮೂಲಕ ಜೈಲಿನಲ್ಲಿ ಬಂಧಿಯಾಗಿರುವ ಕಲಾವಿದರಿಗೆ ಈ ಕಾರ್ಯಕ್ರಮದ ಮೂಲಕ ಅವಕಾಶ ಕಲ್ಪಿಸಿಕೊಟ್ಟ ಆಕಾಶವಾಣಿಗೆ ಧನ್ಯವಾದಗಳು. ಜೈಲಿನ ಸಿಬ್ಬಂದಿಗಳು ಒಳ್ಳೆಯ ಸಹಕಾರವನ್ನು ಕೊಟ್ಟು ಹಾಡುಗಾರರನ್ನು ಪ್ರೋತ್ಸಾಹಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ನ್ಯಾಮ್ತಿಯಿಂದ ಹಂಪಣ್ಣ ಅವರು ತಿಳಿಸಿದ್ದಾರೆ. ತದನಂತರದಲ್ಲಿ ತಪ್ಪನ್ನು ತಿದ್ದಿಕೊಂಡು ಜೀವನ ನಡೆಸಲು ಬಯಸುವ ಎಲ್ಲರಿಗೂ ಅವಕಾಶವನ್ನು ಕೊಡಬೇಕು, ಸಮಾಜದ ದೃಷ್ಟಿಯಲ್ಲಿ ಆರೋಪಿಗಳು ಕೂಡ ಸಾಮಾನ್ಯ ಜನರಂತೆ, ಅವರಂತೆ ಕೂಡ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಗೀತಾ ಮಲ್ವಾಗೊಪ್ಪಯಿಂದ ಒಂದು ಮೆಸೇಜನ್ನು ಮಾಡಿದ್ದಾರೆ. ತದನಂತರದಲ್ಲಿ ನಾನು ನಿಮ್ಮ ದೂರದ ಕೇಳುಗ ಸಾಯಿ ಕೃಷ್ಣ ಗದಗಿಂದ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಎಫ್ಎಂನಲ್ಲಿ ಮೂಡಿ ಬರುತ್ತಿರುವ ಶಿವಮೊಗ್ಗ ಕೇಂದ್ರ ಕಾರ್ಯಕ್ರಮ

0: ವಾಸಿಗಳ ಗಾನಸುದೆ ಕಾರ್ಯಕ್ರಮದ ಅಭಿಮಾನಿ ಕೂಡ ನಾನು. ಪ್ರತಿ ಭಾನುವಾರ ನಿಮ್ಮ ಎಫ್ಎಂನಲ್ಲಿ ಶಿವಮೊಗ್ಗ ಜೈಲಿನ ಬಂದಿ ನಿವಾಸಿಗಳು ಬಹಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತ ಕೂಡ ಇವರು ಈ ಕಾರ್ಯಕ್ರಮದಲ್ಲಿ ಬರೆದಿದ್ದಾರೆ. ಬನ್ನಿ, ಮುಂದಿನ ಕರೆ ಯಾರು ಹಾಡು ಹೇಳ್ತಾರೆ ಅಂತ ನೋಡೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇದ್ರು?
1: ನಾನು ಚಂದ್ರ ಹೆಮ್ಮಾಡಿ ಅಂತ.
0: ಚಂದ್ರ ಅವರು, ಯಾವ ಊರು ತಮ್ದು?
1: ನಮ್ದು ಕುಂದಾಪುರ ತಾಲೂಕಿನ ಹೆಮ್ಮಾಡಿ
0: ಸರ್. ಹೌದು ಸರ್, ಇದ್ರಿ ಅಲ್ಲ ತಾವು?
1: ಹೌದು ಸರ್.
0: ಹೇಳಿ ಚಂದ್ರ ಅವರು, ಯಾವ ಹಾಡು ಆಯ್ಕೆ ಮಾಡ್ಕೊಂಡಿದ್ರಿ?
1: ಇದು ಈಗ ಕಳೆದ 4 ವಾರಗಳಿಂದ ಜೈಲು ಬಕ್ಕೆಗಳ ಗಾನಸುದ್ದಿ ಅಂತ ಈ ಕಾರ್ಯಕ್ರಮ ಮೂಡಿ ಬರ್ತದೆ ಅಲ್ಲ ಸರ್. ನಮ್ಗೆ ತುಂಬಾ ಒಂದು ಪ್ರೇರಣೆ ಕೊಟ್ಟಿರುವಂತ ಕಾರ್ಯಕ್ರಮ ಇದು. ನಮ್ಮ ಸಂಸ್ಥೆಯ ಮುಖ್ಯ ಅಧೀಕ್ಷಕರು ಸನ್ಮಾನ್ಯ ಡಾಕ್ಟರ್ ರಂಗನಾಥ್ ಸರ್ ಅವರು ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು, ನಮ್ಮ ಶಿಕ್ಷಕರು, ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ಆಕಾಶವಾಣಿಗೆ ಒಂದು ಅರ್ಪಣೆ ಮಾಡಿ ರಚನೆ ಮಾಡಿರುವಂತ ಒಂದು ಗೀತೆಯನ್ನು ಹಾಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಸರ್.
0: ಸುರಕ್ಷಿತ ಗೀತೆ ಇದು
1: ಸರ್.
0: ಸರ್ ಹೇಳಿ ಚಂದ್ರ ಅವರೇ.
1: ಇದು ಉಪನಲ್ಮಯ ಭದ್ರಾವತಿ ಬಾನುಲಿ ಅಂತ ಈ ಹಾಡಿನ ಸರ್. ಜಗದಗಲಕು ದಶದಿ ಕುಮಾರ್ಧನ್ ಸುಬೈನಿ ಧನಿ ಕೇಳುಗರೆದೆ ಗುಡಿ ಗಂಟೆಯ ಮೊಳಗಿಸುವ ಮೆಲುದನಿ. ಜಗದಗಲಕು ದಶದಿ ಕುಮಾರ್ಧನಿ ಸುಬೈನಿ ಧನಿ ಕೇಳುಗರೆದೆ ಗುಡಿ ಗಂಟೆಯ ಮೊಳಗಿಸುವ ಮೆಲುದನಿ.

ಎಂದನೇ ಮಲೆನಾಡಿನ ಭದ್ರೆಯೊಡಲ ಭದ್ರಾವತಿ ಬಾಂಧನಿ, ಮಲೆನಾಡಿನ ಭದ್ರೆಯೊಡಲ ಭದ್ರಾವತಿ ಬಾಂಧನಿ, ಭದ್ರಾವತಿ ಆಕಾಶವಾಣಿ, ನಮ್ಮ ಭದ್ರಾವತಿ ಆಕಾಶವಾಣಿ, ಭದ್ರಾವತಿ ಆಕಾಶವಾಣಿ, ನಮ್ಮ ಭದ್ರಾವತಿ ಆಕಾಶವಾಣಿ. ವಂಕಿ ಮುನಿ ತಪಗೈದ ಬೆಂಕಿಪುರದ ಮಡಿಲಲಿ, ವಿಶ್ವೇಶ್ವರಯ್ಯರ ನೆನೆವ ಉಪ್ಪಿನ ನಗರಿಯಲಿ, ವಂಕಿ ಮುನಿ ತಪಗೈದ ಬೆಂಕಿಪುರದ ಮಡಿಲಲಿ, ವಿಶ್ವೇಶ್ವರಯ್ಯರ ನೆನೆವ ಉಪ್ಪಿನ ನಗರಿಯಲಿ, ನುಡಿ ಸಿಂಚನ ಗೀತ ಗಾನ ದಿನವು ಹರಿಸು ಗಾನುಲಿ, ನುಡಿ ಸಿಂಚನ ಗೀತ ಗಾನ ದಿನವು ಹರಿಸು ಗಾನುಲಿ, ಜನಮನದೊಲುಮೆಯ ಪಡೆದ ಭದ್ರಾವತಿ ಬಾನುಲಿ, ಜನಮನದೊಲುಮೆಯ ಪಡೆದ ಭದ್ರಾವತಿ ಬಾನುಲಿ, ಭದ್ರಾವತಿ ಆಕಾಶವಾಣಿ, ನಮ್ಮ ಭದ್ರಾವತಿ ಆಕಾಶವಾಣಿ, ಭದ್ರಾವತಿ ಆಕಾಶವಾಣಿ, ನಮ್ಮ ಭದ್ರಾವತಿ ಆಕಾಶವಾಣಿ. ಜೈಲು ಮುಖ್ಯ ಅಧೀಕ್ಷಕರು ರಂಗನಾಥ ಸಾಹೇಬರ, ಭದ್ರಾವತಿ ಬಾನುಲಿಯ ಎಸ್ಆರ್ ಭಟ್ಟರವರ, ಜೈಲು ಮುಖ್ಯ ಅಧೀಕ್ಷಕರು ರಂಗನಾಥ ಸಾಹೇಬರ, ಭದ್ರಾವತಿ ಬಾನುಲಿಯ ಎಸ್ಆರ್ ಭಟ್ಟರವರ ಚಿಂತನೆಯ ಫಲ, ಬಂದಿ ನಿವಾಸಿಗಳ ಸುಧಾರಣೆಯ ಹಂಬಲ, ಚಿಂತನೆಯ ಫಲ, ಬಂದಿ ನಿವಾಸಿಗಳ ಸುಧಾರಣೆಯ ಹಂಬಲ, ಕೇಳುಗರ ಮನ ಮುಟ್ಟಲು ಎದೆ ತಟ್ಟಲು ಸಾರ್ಥಕ ಸಫಲ, ಭದ್ರಾವತಿ ಬಾನುಲಿಯ ಎಫ್ಎಂ ಜಾಲ, ಕೇಳುಗರ ಮನ ಮುಟ್ಟಲು ಎದೆ ತಟ್ಟಲು ಸಾರ್ಥಕ ಸಫಲ, ಭದ್ರಾವತಿ ಬಾನುಲಿಯ ಎಫ್ಎಂ ಜಾಲ, ಪರವಸ್ತರ ಸಂಭ್ರಮದೆ ಕಾರ್ಯಕ್ರಮ ಹೊಸತನದೆ, ಜೈಲು ಹಕ್ಕಿಗಳಿಗುರೆ ಮೂಡಿಸಿತು ಗಾನಸುದೆ, ಅರವತ್ತರ ಸಂಭ್ರಮದೆ ಕಾರ್ಯಕ್ರಮ ಹೊಸತನದೆ, ಜೈಲು ಹಕ್ಕಿಗಳಿಗುರೆಕ್ಕೆ ಮೂಡಿಸಿತು ಗಾನಸುದೆ, ಭಕ್ತಿ ಭಾವ ಜನಪದ ಸಿರಿ ತತ್ವ ಗೀತೆಯಾಗರಿ. ಭಕ್ತಿ ಭಾವ ಜನಪದ ಸಿರಿ ತತ್ವ ಗೀತೆಯಾಗರಿ, ಮನದಾಳದ ಮಾತೆಲ್ಲವ ಹಾಡಾಗಿಸಿದ ಪರಿ, ಮನದಾಳದ ಮಾತೆಲ್ಲವ ಹಾಡಾಗಿಸಿದ ಪರಿ, ಇದು ಪರಿವರ್ತನೆಯ ಸುಧೇ, ಮನ ಪರಿವರ್ತನೆಯ ಸುಧೇ, ಇದು ಪರಿವರ್ತನೆಯ

0: ಜನಸ್ನೇಹಿ ಕಾರ್ಯಕ್ರಮ ಗಣರಾಯಭಾರಿಯಾಗಲಿ, ಜಗದೆಲ್ಲೆಡೆ ಹೆಸರಾಗಲಿ ಭದ್ರಾವತಿ ಪಾನುಲಿ, ಜಗದೆಲ್ಲೆಡೆ ಹೆಸರಾಗಲಿ ಭದ್ರಾವತಿ ಪಾನುಲಿ, ಶುಭವಾಗಲಿ ಪಾನುಲಿ ಓ ನನ್ನಯ್ಯ ಪಾನುಲಿ, ಶುಭವಾಗಲಿ ಬಾನುಲಿ ಭದ್ರಾವತಿ ಬಾನುಲಿ, ಓ ನಲ್ಮೆಯ ಬಾನುಲಿ ಭದ್ರಾವತಿ ಬಾನುಲಿ.
1: ಧನ್ಯವಾದಗಳು.
2: ಚೆನ್ನಾಗಿರಿದ್ರು ಚಂದ್ರು ಅವರೇ. ಎಷ್ಟು ದಿವಸ ಬರೆದ್ರಿ ಇದನ್ನ ಹಾಡ್ನ?
1: ಈ ಕಾರ್ಯಕ್ರಮ ಜೈಲು ಹಕ್ಕಿಗಳ ಗಾನಸೋದೆ ಅನ್ನೋದು ಬಹಳ ಖುಷಿ ಆಯ್ತು.
2: ಅಂದ್ರೆ ಮೂರು ವಾರದಲ್ಲಿ ಬರ್ದಿದ್ದು
1: ಸ್ಫೂರ್ತಿಯಲ್ಲಿ ಈ ತರ ಒಂದು ಹಾಡನ್ನ ಬರೀಬೇಕು ಅಂತ ಅನಿಸ್ತು ಸರ್.
2: ಚೆನ್ನಾಗಿ ಬರ್ದಿದ್ರ.
1: ಧನ್ಯವಾದಗಳು.
2: ಚೆನ್ನಾಗಿ ಬರ್ದಿರ, ಚೆನ್ನಾಗಿ ಹಾಡಿದ್ರಿ, ಹಾಡೋ ತಮ್ಮ ರಾಗನು ತುಂಬಾ ಚೆನ್ನಾಗಿದೆ.
1: ಧನ್ಯವಾದಗಳು.
2: ಒಳ್ಳೇದು ಚಂದ್ರು ಅವರೇ, ಇದನ್ನ ಮುಂದುವರಿಸ್ರಿ.
1: ಥ್ಯಾಂಕ್ ಯು.
2: ಕೇಳಿದ್ರೆ ಜೈಲು ಹಕ್ಕಿಗಳ ಗಾನಸುದ ಕಾರ್ಯಕ್ರಮಕ್ಕೆ ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ, ಸಂಜೀವ್ ರೆಡ್ಡಿ ಅಂತ. ಜೈಲು ಹಕ್ಕಿಗಳ ಪ್ರೋಗ್ರಾಮ್ ಸೂಪರ್ ಪ್ರೋಗ್ರಾಮ್ ನ ಕಂಟಿನ್ಯೂ ಮಾಡಿ ಅಂತ ಕೂಡ ಬರೆದಿದ್ದಾರೆ. ನಂತರವಾಗಿ ಮಂಜುಳಾ ಶ್ಯಾಮ್ ಸುರೇಶ್ ಅವರು ಕೂಡ ಬರೆದಿದ್ದಾರೆ, ಸುಂದರ ಕಾರ್ಯಕ್ರಮ, ಆಡು ಮುಟ್ಟದ ಸೊಪ್ಪಿಲ್ಲ, ಎಸ್ ಆರ್ ಭಟ್ ಸರ್ ಅವರು ಮಾಡಿದ ಕಾರ್ಯಕ್ರಮವಿಲ್ಲ ಅಂತ ಕೂಡ ಬರೆದಿದ್ದಾರೆ. ಈಗ ಕ್ಷಣಕ್ಕೆ ಬಂದಿದ್ದೀಗ ಚಂದ್ರು ಅವರು ಹಾಡಿದ ಹಾಡು ಬಹಳ ಅದ್ಭುತವಾಗಿತ್ತು, ಸ್ವರಚಿತವಾದ ರಚನೆ ಮಾಡಿ ಹಾಡಿದ್ದು ಒಳ್ಳೆಯ ಸಾಧನೆ ಅಂತ ಇವರು ಹೆಸರು ಬರೆದಿಲ್ಲ, ಅವರು ಕೂಡ ಬರೆದಿದ್ದಾರೆ. ಕೇಳವ್ರೆ, ಜೊತೆಗೆ ನಮ್ಮ ಅಧೀಕ್ಷಕರಾದಂತಹ ಜೈಲು ಸಿಬ್ಬಂದಿ ಅಧೀಕ್ಷಕರಾದ ಡಾಕ್ಟರ್ ಪಿ ರಂಗನಾಥ್ ಸರ್ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್. ನಿಮ್ಮ ಒಂದು ಜೈಲು 1858-60 ಪ್ರಾರಂಭವಾಯಿತು ಅಂತ ಕೇಳ್ಪಟ್ವಿ ಶಿವಮೊಗ್ಗದಲ್ಲಿ, ನಂತರ 2018 ಮೇಲ್ದರ್ಜೆಗೆ ತಂದ್ರು ಅಂತ. ಜೊತೆಗೆ ಸರ್, ಇತ್ತೀಚಿನ ದಿನದಲ್ಲಿ ಕೇಳಬೇಕು ಕೇಳಬಾರ್ದು, ಜೈಲುಗಳಲ್ಲಿ ಗಾಂಜಾ ಮೊಬೈಲ್ಸ್ ಅವೆಲ್ಲ ಕೇಳ್ಪಡ್ತೀವಿ ಸರ್, ನಾವು ಟಿವಿಲೆಲ್ಲ ನೋಡ್ತೀವಿ. ತದನಂತರದಲ್ಲಿ ರಾಜಕಾರಣಿಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ, ಕುರಿತಾಗಿ ತಾವು ಆ ವಿಚಾರದಲ್ಲಿ ಏನೋ ಸ್ವಲ್ಪ ಹೇಳ್ಬೋದು ಸರ್, ತಮ್ಮ ಒಂದು ಇದರಲ್ಲಿ ಯಾವ ರೀತಿ ನಡೆಸ್ತಾ ಇದ್ದೀರಾ, ಹೇಗೆ ಆ ಒಂದು ವಿಚಾರನ ಸರ್?
3: ಸರ್, ಸಮಾಜ ಅಂತಂದ್ರೆ ಎಲ್ಲಾ ರೀತಿಯ ಜನರು ಕೂಡ ಇರ್ತಾರೆ ಸರ್, ಎಲ್ಲಾ ರೀತಿಯ ಮನಸ್ಥಿತಿಯವರು ಇರ್ತಾರೆ ಸರ್. ಸಮಾಜದ ಪ್ರತಿಬಿಂಬ ಸರ್ ಆಕ್ಚುಲಿ ಜೈಲುಗಳು. ಜೈಲಲ್ಲೂ ಕೂಡ ನಾವು ಇದನ್ನ ಕಾಣ್ತೀವಿ ಸರ್, ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಏನು ಸಮಾಜದಲ್ಲಿ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಅಥವಾ ಅವರ ಆರ್ಥಿಕ ವ್ಯವಸ್ಥೆ ಅಥವಾ ಸಾಮಾಜಿಕ ವ್ಯವಸ್ಥೆ ಅಥವಾ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗಿ ಏನ್ ತಪ್ಪು ಮಾಡಿ ಬರ್ತಾರೆ, ಅವರಿಗೆ ಆ ತಪ್ಪುಗಳನ್ನ ಅರಿವು ಮಾಡುವಂತ ಕಾರ್ಯಕ್ರಮಗಳನ್ನಾಗ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಾಗ್ಲಿ, ಮನಪರಿವರ್ತನಾ ಕಾರ್ಯಕ್ರಮಗಳನ್ನಾಗ್ಲಿ, ನಾವು ಇಲ್ಲಿ ನಮ್ಮ ಶಿಕ್ಷಕರ ಮೂಲಕ ಅನ್ಕೊಂತೀವಿ ಸರ್. ಮೊದಲನೇದಾಗಿ ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಧ್ಯೇಯ ಕೂಡ ಅದೇ ಸರ್. ಏನು ಮನುಷ್ಯ ಕಾನೂನ ವಿರುದ್ಧವಾಗಿ ಏನ್ ಕೆಲಸ ಮಾಡಿರ್ತಾನೆ, ತಿಳ್ಕೊಂಡೋ ತಿಳಿದೆಯೋ ಮಾಡಿರ್ತಾನೆ, ಅವನ ತಪ್ಪನ್ನ ಇಲ್ಲಿ ಫಸ್ಟ್ ನಾನು ತಪ್ಪು ಮಾಡಿದೀನಿ ಅಂತ ಹೇಳಿ ಅವನಿಗೆ ಅರಿವು ಮಾಡಿಸ್ಬೇಕು. ಯಾವಾಗ ನಮ್ಗೆ ನಮ್ಮ ತಪ್ಪಿನ ಅರಿವು ಆಗುತ್ತೆ ಆಗ ಪರಿವರ್ತನೆ ಶುರು ಆಗುತ್ತೆ ಅನ್ನೋದು ನಮ್ಮ ಧ್ಯೇಯ ಸರ್ ಆಕ್ಚುಲಿ. ಸೊ ಅವ್ರ ತಪ್ಪುಗಳನ್ನ ನಾವು ಅರಿವು ಮಾಡಿಕೊಟ್ಟಾಗ ಅವರು ಒಳ್ಳೆ ಒಳ್ಳೆ ಒಳ್ಳೆಯ ದಾರಿಯನ್ನ ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ ಸರ್.
2: ಏನಾಗುತ್ತೆ
3: ಸರ್, ನಮ್ಮ ಶಿವಮೊಗ್ಗ ಕೇಂದ್ರ ಕಾರ್ಯಗೃಹದ್ದು ಏನು ಅಂತಂದ್ರೆ ಸರ್, 5 ಜಿಲ್ಲೆಗಳನ್ನ ಒಳಗೊಂಡಂತ ಕೇಂದ್ರ ಕಾರ್ಯಗೃಹ ಸರ್ ಇದು. ಬಯಲು ಜಿಲ್ಲೆಗಳಾದಂತ ಚಿತ್ರದುರ್ಗ, ದಾವಣಗೆರೆ ಇರ್ಬೋದು, ಮಲ್ನಾಡ್ ಪ್ರದೇಶ ಆದಂತ ಶಿವಮೊಗ್ಗ, ಕರಾವಳಿ ಪ್ರದೇಶಕ್ಕೆ ಸೇರಿದಂತ ಉಪ್ಪಿ ಮತ್ತೆ ಮಂಗಳೂರು, ಚಿಕ್ಕಮಂಗಳೂರು, ಈ ಎಲ್ಲ ವಿವಿಧ ರೀತಿಯ ಮಾನಸಿಕ ಸ್ಥಿತಿಯನ್ನ ಉಳ್ಳಂತ ಭಿನ್ನ ಭಿನ್ನ ಪ್ರದೇಶಗಳಿಂದ ಭಿನ್ನ ಭಿನ್ನ ರುಚಿಯನ್ನ ಉಳ್ಳಂತ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ದಾಖಲಾಗ್ತಾರೆ ಸರ್. ಎಲ್ರಿಗೂ ಅವರವರದೇ ಆದಂತ ವ್ಯಕ್ತಿತ್ವ, ಯೋಚನೆಗಳು, ಆಲೋಚನೆಗಳು ಇರ್ತದೆ.

0: ಅವೆಲ್ಲವನ್ನೂ ಕೂಡ ನಾವು ಇಲ್ಲಿ ಒಂದುಗೂಡಿಸಿಕೊಂಡು ನಮ್ಮೆಲ್ಲರ ಏನು ಮುಖ್ಯ ಉದ್ದೇಶ ಒಳ್ಳೇದನ್ನ ಮಾಡಬೇಕು, ಒಳ್ಳೇದನ್ನೇ ಮಾಡಬೇಕು. ಈ ಹಿಂದೆ ನಾವೇನ್ ಮಾಡಿದ್ದೀವಿ ಅದನ್ನ ನಾವು ಅರ್ತುಕೋಬೇಕು. ಇನ್ ಮುಂದೆ ನಾವು ಆ ತಪ್ಪುಗಳನ್ನ ಮಾಡೋದಿಲ್ಲ. ಇಲ್ಲಿಂದಾನೇ ನಮ್ಮ ಪರಿವರ್ತನೆ ಶುರುವಾಗಬೇಕು, ಇವತ್ತಿಂದಾನೇ ಶುರುವಾಗಬೇಕು ಅಂತೇಳಿ ಅವರು ಏನು ದಾಖಲಾಗ್ತಾರೆ ಸರ್ ನಮ್ಮ ಕೇಂದ್ರ ಸರ್ಕಾರ ಶಿವಮೊಗ್ಗಗೆ, ಅವತ್ತಿಂದಾನೇ ನಾವು ನಮ್ಮ ಶಿಕ್ಷಕರಿಂದ ಕೌನ್ಸಿಲರ್ಸಿಂದ ನಮ್ಮ ಎಲ್ಲಾ ಕೆಳಹಂತದ ಸಿಬ್ಬಂದಿಗಳಿಂದನೂ ಕೂಡ ಅವರಿಗೆ ಶಿಕ್ಷಣ ನೀಡಿಸುವಂತದ್ದು ಬುದ್ಧಿ ಮಾತುಗಳನ್ನ ಹೇಳುವಂತ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಅದರ ಪ್ರತಿಫಲನೇ ಇವತ್ತು ನಾವು ಶಿವಮೊಗ್ಗ ಕೇಂದ್ರ ಕಾರಾಗೃಹ ಸರ್ ಆಕ್ಚುಲಿ ಉತ್ತಮ ಕೇಂದ್ರ ಕಾರಾಗೃಹ ಅಂತಾನು ಕೂಡ ನಮ್ಮ ಇಲಾಖಾ ಮುಖ್ಯಸ್ಥರಿಂದ ಅನೇಕ ಬಾರಿ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿರ್ತಾರೆ ಸರ್. ಆಕ್ಚುಲಿ ಶಿವಮೊಗ್ಗ ಕೇಂದ್ರ ಕಾರಾಗೃಹ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ, ಬಂದಿಗಳ ಮನಪರಿಚರಣೆಗಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ, ಬಂದಿಗಳ ಸ್ವಾವಲಂಬಿ ಜೀವನಕ್ಕೆ ಅನುಕೂಲ ಆಗುವಂತ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಅಂದ್ಕೊಂಡಿದ್ದೀವಿ ಸರ್. ಇವೆಲ್ಲವನ್ನು ನೋಡಿ ಶಿವಮೊಗ್ಗ ಕೇಂದ್ರ ಕಾರಾಗೃಹ ಉತ್ತಮ ಕಾರಾಗೃಹ ಅಂತೇಳಿ ಪ್ರಮಾಣ ಪತ್ರ ಕೂಡ ಸಿಕ್ಕಿದೆ ಸರ್ ನಮ್ಗೆ.
1: ಒಳ್ಳೇದು ಸರ್, ತುಂಬಾ ತಮ್ಮ ಕಾರ್ಯ ವೈಖರಿನೇ ಆ ರೀತಿ ಇರೋದ್ರಿಂದ ಅದೆಲ್ಲ ಸಿಕ್ಕಿದೆ ಸರ್. ತದ ನಂತರದಲ್ಲಿ ಕೊನೆಗೆ ಈ ವಿಚಾರದ ಬಗ್ಗೆ ಮತ್ತೆ ಪುನಃ ಮಾತಾಡ್ತೀನಿ ಸರ್, ಮುಂದೆ ನೋಡಿ ಕೊಡ್ತೀರಾ? ಓಕೆ ಸರ್, ಕೇಳಿದ್ರೆ ಇದ್ರ ಜೊತೆಗೆ ಡಾಕ್ಟರ್ ರಂಗನಾಥ್ ಸರ್ ಅವರು ಮುಖ್ಯ ಅಧೀಕ್ಷಕರು ಇವರ ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಕೇಂದ್ರ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ನಡೆಸುತ್ತಿರುವುದು ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಅಂತ ಶಿವಮೊಗ್ಗದಿಂದ ಮಧುಸೂದನ್ ಅವರು ಈ ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ. ನಂತರವಾಗಿ ಶ್ರೀ ಹೋವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂಜೆಯ ನಮಸ್ಕಾರ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಕಳಿಸಿದ್ದಾರೆ. ತದನಂತರದಲ್ಲಿ ಜೈಲು ಹಕ್ಕಿಗಳ ಗಾನಸುದೆ ಕಾರ್ಯಕ್ರಮ ಅನ್ನೋದು ಒಂದು ಅದ್ಭುತ ಕಲ್ಪನೆ, ಇದು ಬಂದಿಗಳ ಮುಖ್ಯ ವಾಹಿನಿಗೆ ತರಲು ಒಂದು ಒಳ್ಳೆಯ ವೇದಿಕೆ, ಸಾಹೇಬರು ನೇತೃತ್ವದಲ್ಲಿ ಹಿಂಗೆ ಮುಂದುವರಿಯಲಿ, ಧನ್ಯವಾದಗಳು ಅಂತ ರಂಗನಾಥ್ ಪಾಟೀಲ್ ಗೋಗಾಕ್ಕಿಂದ ಮೆಸೇಜ್ ಅನ್ನು ಮಾಡಿದ್ದಾರೆ. ತದನಂತರದಲ್ಲಿ ಚಂದ್ರಿಕಾ ಶೇಷಾಚಲ ಹಾರ್ನಳ್ಳಿಯಿಂದ ಈ ಕಾರ್ಯಕ್ರಮದ ಅರ್ಪಣೆ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಮುಂದುವರಿಸಿ ಅಂತ ಕೂಡ ಮೆಸೇಜ್ ಮಾಡಿದ್ದಾರೆ. ಹಲೋ,
2: ಹಲೋ ಸರ್, ನಮಸ್ಕಾರ.
1: ಯಾರು ಮಾತಾಡ್ತಾ ಇರೋದು?
2: ಶ್ರೀನಿವಾಸ್ ಅಂತ.
1: ಶ್ರೀನಿವಾಸ್ ಅವರು ಯಾವ ಊರಿಂದ ತಮ್ಮ ಪರಿಚಯ ಹೇಳ್ಕೊಂತೀರಾ?
2: ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ, ಚಿಕ್ಕಮಂಗ್ಳೂರು ಸರ್.
1: ಚಿಕ್ಕಮಂಗ್ಳೂರ್ ಹತ್ರ ಹಳ್ಳಿನಾ ಅಥವಾ ಚಿಕ್ಕಮಂಗ್ಳೂರಿನ?
2: ಹಳ್ಳಿ ಹಳ್ಳಿ, ಚಿಕ್ಕಮಂಗ್ಳೂರ್ ಹತ್ರ ಗುಬ್ಬೆ ಹಳ್ಳಿ.
1: ಎಷ್ಟು ವರ್ಷ ಆಯ್ತು ಶ್ರೀನಿವಾಸ್ ಅವ್ರು ಬಂದು?
2: ಸರ್ ನಂದು 5.5 ವರ್ಷ ಆಯ್ತು ಸರ್ ಬಂದು.
1: ನೀವು ಓದ್ಕೊಂಡಿದ್ರ ಶ್ರೀನಿವಾಸ್ ಅವರು?
2: ಸರ್
1: ಓದಿದ್ರ, ಕಲ್ತಿದ್ರ, ಓದಿದ್ರ ಅಂತ ಹೇಳಿದೆ.
2: ಎಸ್ಎಲ್ಸಿ ತನಕ ಓದಿದ್ದೀನಿ ಸರ್.
1: ಏನ್ ಕೆಲಸ ಮಾಡ್ತಾ ಇದ್ರಿ ಶ್ರೀನಿವಾಸ್?
2: ನಾನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ ಸರ್, ಮನೆ ಬಿಲ್ಡಿಂಗ್ ಕಟ್ತಾ.
1: ಯಾವಾಗ ಆಯ್ಕೆ ಮಾಡ್ಕೊಂಡಿದಾರ ಶ್ರೀನಿವಾಸ್ ಅವರು?
2: ಸರ್ ಕರುನಾಳು ಎಡೆಯವರು ವಾಸ ಅಂತ ಹೇಳಿ ಭಕ್ತಿ ಗೀತೆ ಆಯ್ಕೆ
1: ಮಾಡ್ಕೊಂಡಿದ್ದೀನಿ. ಯಾರಿದ್ದಾರೆ ಮನೇಲಿ ಶ್ರೀನಿವಾಸ್ ಮನೇಲಿ?
2: ತಾಯಿ ಮತ್ತೆ ತಂಗಿ.
1: ತಂದೆ?
2: ತಂದೆ ಇಲ್ಲ ಸರ್.
1: ಓ, ಅವರಿಬ್ರು ಬಿಟ್ಟು ನೀವು ಬಂದಿದ್ದೀರಾ? ಮದುವೆ ಆಗಿಲ್ಲ?
2: ಇಲ್ಲ ಸರ್, ಮದುವೆ ಆಗಿಲ್ಲ.
1: ಸರಿ ಶ್ರೀನಿವಾಸ್ ಅವ್ರೆ, ಆಡಿ.
3: ಕರುನಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋ ಪರಮೇಶ ದೇವಾದಿ ದೇವ ಕರುನಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋ ಪರಮೇಶ ದೇವಾದಿ ದೇವ ಕರುನಾಳು ಎಡೆಯೂರ ವಾಸ ವಿರತಿ ಹಬ್ಬಾನು ವರ ಶೈವದೇನು ಪರಶಿವನೇ ನೀನು ಶರಣೆಂಬೆ ನಾನು ವಿರತಿ ಹಬ್ಬಾನು ವರ ಶೈವದೇನು ಪರಶಿವನೇ ನೀನು ಶರಣೆಂಬೆ ನಾನು

0: ಚೆನ್ನಾಗಿರಿದ್ರಿ ಶ್ರೀನಿವಾಸ್ ಅವರೇ, ಭಕ್ತಿಯಿಂದ. ಕಲ್ತಿದ್ದಿಲ್ಲನಾ?
1: ಇಲ್ಲ ಇಲ್ಲ, ಜಯಲಲ್ ಮಂತ್
0: ಕಲ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಲ್ತ್ ಹೇಳಿದಾನೆ ನೋಡ್ರಿ ಶ್ರೀನಿವಾಸ್, ಚೆನ್ನಾಗಿ ಆಡ್ತೀರಾ, ರೂಪಿಸ್ಕೊಳ್ರಿ ಇದನ್ನು, ರೂಢಿಸ್ಕೊಳ್ರಿ. ಏನು ಅನ್ಕೊಂಡ್ರಿ ಇಷ್ಟು ದಿವಸದಲ್ಲಿ ಏನ್ ಪರಿವರ್ತನೆ ಆಗೋದು ಏನಾದ್ರು ಅನ್ಸ್ತಾ ತಮ್ಗೆ?
1: ಪರಿವರ್ತನೆ ಆಗಿದೆ ಸರ್.
0: ಮುಂದೆ ಚೆನ್ನಾಗಿ ಆಗ್ತೀರಾ ಹೋದ್ಮೇಲೆ? ಒಳ್ಳೇದಾಗ್ಲಿ ಶ್ರೀನಿವಾಸ್ ಅವ್ರಿಗೆ, ಬೇಗ ಹೊರಗಡೆ ಬಂದು ಎಲ್ಲರ ಜೊತೆಗೂ ಇರ್ರಿ. ಧನ್ಯವಾದಗಳು. ಕೆಳಗರೆ ಪುಷ್ಪ ಎಂಕಿ ಅನ್ನೋರು ಒಂದು ಸಂದೇಶವನ್ನು ಕಳಿಸಿದರೆ, ಭದ್ರಾವತಿ ಆಕಾಶವಾಣಿಯಲ್ಲಿ ಪ್ರತಿ ಭಾನುವಾರ ಪ್ರಸಾರವಾಗುತ್ತಿರುವ ಜೈಲು ಹಕ್ಕಿಗಳ ಗಾನ ಸುದೆಯು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬಂದಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ಕೊಟ್ಟಂತಹ ಮುಖ್ಯ ಅಧೀಕ್ಷಕರುಗಳು, ಅಧಿಕಾರಿಗಳು ಹಾಗೂ ಶಿಕ್ಷಕರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಪುಷ್ಪ ಅವರು ಮೆಸೇಜ್ ಮಾಡಿದ್ದಾರೆ. ತದನಂತರದಲ್ಲಿ ಹೆಸರು ಗೊತ್ತಿಲ್ಲ, ಎಂ ಕೆ ಶಿವಕುಮಾರ್ ಸರ್ ಅವರು ಹೇಳಿದ ಮಾತು, ಕಲೆಗೆ ಯಾವುದೇ ಅಪರಾಧ ಇಲ್ಲವೆಂಬ ಎಂಬುದನ್ನು ಸಾರ್ಥಕಪಡಿಸಿಕೊಂಡು ಗಾನಸುದೆಯನ್ನು ಜೈಲೋಕಿಗಳು ಹರಿಸಿದ್ದಾರೆ ಅಂತ ಕೂಡ ಮೆಸೇಜ್ ಮಾಡಿದ್ದಾರೆ. ನಂತರ ಪ್ರಿಯಾಂಕಾ, ಒಂದು ನಿಮಿಷ, ಶಿವಮೊಗ್ಗ ಪ್ರಿಯಾಂಕಾ ಅವರು ಕರೆ ಅಂದ್ರೆ ಮೆಸೇಜ್ ಮಾಡಿದ್ದಾರೆ. ಜೂನ್ ತಿಂಗಳ ಪ್ರತಿ ಭಾನುವಾರ ಜೈಲು ಹಕ್ಕಿಗಳ ಗಾನಸುದೆ ಸೊಗಸಾಗಿ ಮೂಡಿ ಬಂದಿದ್ದು, ಹೆಚ್ಚಿನ ಬಂದಿಗಳು ತುಂಬಾ ಚೆನ್ನಾಗಿ ಹಾಡುಗಳನ್ನು ಹಾಡಿದ್ದು, ಎಲ್ಲಾ ಬಂದಿಗಳು ಮತ್ತು ಮುಖ್ಯ ಅಧೀಕ್ಷಕರುಗಳು ಆದಂತಹ ಗೋಪಾಲ್ ಕೃಷ್ಣ ಮತ್ತು ಲೀಲಾ ಶಿಕ್ಷಕರು ಹಾಗೂ ಕಾರಾಗೃಹದ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಆಕಾಶವಾಣಿ ಭದ್ರಾವತಿಯವರ ಶ್ರಮದಿಂದ ಆಕಾಶವಾಣಿ ಕೇಳುಗರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ ಎಂದು ಹೇಳಲು ನನಗೆ ಸಂತೋಷ ಆಗ್ತದೆ ಅಂತ ಶಿವಮೊಗ್ಗದಿಂದ ಪ್ರಿಯಾಂಕಾ ಅವರು ಮೆಸೇಜ್ ಮಾಡಿದ್ದಾರೆ. ಮುಂದಿನ ಕರೆ ಯಾರ್ದಂತ ನೋಡೋಣ. ನಮಸ್ಕಾರ.
2: ನನ್ನ ಹೆಸರು ರವಿ ಸರ್. ನಮಸ್ಕಾರ.
0: ರವಿ ಅವರು ಯಾವ ಊರು ತಮ್ಮದು?
2: ನಂದು ಮಂಗಳೂರು ಸರ್, ಮಂಗಳೂರು ಡಿಸ್ಟ್ರಿಕ್ಟ್ ಮುಲ್ಕಿ ತಾಲೂಕು.
0: ತುಂಬಾ ಜನ ಮಂಗಳೂರವರು ಇದ್ದೀರಾ ಅಲ್ಲ?
2: ಹೌದು ಸರ್.
0: ಏನ್ ಮಾಡ್ತಿದ್ರಿ ಮಂಗಳೂರಲ್ಲಿ?
2: ಮಂಗಳೂರ ಡ್ರೈವರ್ ಸರ್.
0: ಡ್ರೈವರು. ಎಲ್ಲಿ ರೂಟ್ ಯಾವ್ದು? ಧರ್ಮಸ್ಥಳ ಬೆಳ್ತಂಗಡಿ. ಎಷ್ಟು ದಿವಸ ಆಯ್ತು, ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು?
2: 2 ವರ್ಷ ಸರ್.
0: 2 ವರ್ಷ. ಏನ್ ಅನ್ಸ್ತದೆ 2 ವರ್ಷದಿಂದ ಬಸ್ ಡ್ರೈವಿಂಗ್ ಕೈಯೇ ಹಿಡಿದಿಲ್ಲ? ಡ್ರೈವಿಂಗ್ ಬಿಟ್ಬಿಟ್ಟಿದ್ರೆ ಏನ್ ಅನ್ಸ್ತಾ ಇದೆ ಅಂದೆ.
2: ತುಂಬಾ ಬೋರ್ ಆಗ್ತಾ ಇದೆ ಸರ್.
0: ಜನ ಎಲ್ಲ ದೂಡ್ತಾ ಇದ್ರಿ, ಯಾವಾಗ್ಲೂ ಒಂಥರ ಗಿಜಿ ಗಿಜಿ ಅಂತ ಇತ್ತು. ಇಲ್ಲಿ ಒಬ್ರೇ ಕೂರೋದು, ಒಬ್ರೇ ಯೋಚನೆ ಮಾಡೋದು. ಏನ್ ಅನ್ಸ್ತಿದೆ, ಏನಾದ್ರು ಮನ್ಸಿಗೆ ಬೇಜಾರು ಅನ್ಸ್ತಿದೆ, ಮಾಡಬಾರ್ದಾಗಿತ್ತು ಬಂದ್ಬಿಟ್ಟೆ ಅಂತ? ಯಾವಾಗ ಆಯ್ಕೆ ಮಾಡ್ಕೊಂಡಿದಾರ ರವಿ ಅವರು?
2: ನಾನು ಸರ್ ಬ್ರಹ್ಮಲಿಂಗ ಸರ್, ಮಾರಣಘಟ್ಟೆ ಭಕ್ತಿ ಗೀತೆ.
0: ಮನೇಲಿ ಯಾರಿದ್ದಾರೆ ರವಿ ಅವ್ರ ಮನೆಯಲ್ಲಿ?
2: ಅಪ್ಪ ಅಮ್ಮ ಹೆಂಡತಿ
0: ಜನ, ಇಬ್ಬರು ಮಕ್ಕಳು ಕೂಡ ಇದಾರೆ. ಹೆಂಗಿದಾರ್ರಿ ಬಿಟ್ಟು? ಏನ್ ಮಾಡೋದ್ರೆ ನೀವ್ ಮಾಡೋದು, ಚೂರು ಯೋಚನೆ ಮಾಡಿದ್ರೆ ಆರಾಮಾಗಿರ್ಬೋದಿತ್ತಲ್ರಿ. ಎರಡು ಮಕ್ಳು ಬಿಟ್ಟು ಹೆಂಗಿದಾರೆ? ಎಷ್ಟು ವರ್ಷ ಮಕ್ಳಿಗೆ?
2: ಒಂದು 8 ವರ್ಷ, ಒಂದು 4 ವರ್ಷ.
0: ಸರಿ ರವಿ ಅವರೇ, ಹಾಡೇಳಿ.
2: ಶ್ರೀ ಬ್ರಹ್ಮಲಿಂಗೇಶ ಎದ್ದು ಬಾ.

ಬ್ರಹ್ಮಲಿಂಗೇಶ್ವರನೆ ಉತ್ತರಿಸಲು ನಮ್ಮ ದರೆಗೆ ಉತ್ತರಿಸಲು ಬಾರದರೆಗೆ ಬ್ರಹ್ಮಲಿಂಗೇಶ ಎತ್ತ ಹೋದರು ಸುತ್ತ ಕತ್ತಲೆಯು ತುಂಬಿಹುದು ಕಂಗಳಿದ್ದರು ಕುರುಡರಾಗಿ ತಂದೆ ತಂದೆ ಎತ್ತವೋ

0: ಹೋದರು ಸುತ್ತ ಕತ್ತಲೆಯು ತುಂಬಿಹುದು ಕಣ್ಗಳಿದ್ದರು ಕುರುಡರಾಗಿ ಬೀಳುತ್ತ ಏಳುತ್ತ ಕಂಬನಿಯ ಮಿಡಿಯುತ್ತ ಬಂದಿಯು ಆರ್ತರಾಗಿ ಬ್ರಹ್ಮಲಿಂಗೇಶ ಎದ್ದು ಬಾ ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ ಯಾತನೆಯ ಅನುಭವಿಸಿ ಕಡೆಗೆ ತಂದೆ ನೀನೆ ಗತಿ ನಮಗೆಂದು ಅಳೆದು ಬಂದೆವು ನಿನ್ನ ಚರಣ ಕಮಲವ ನಂಬಿ ಕೊನೆಗೆ ಬ್ರಹ್ಮಲಿಂಗೇಶ ಎದ್ದು ಬಾ ಎದ್ದು ಬಾ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ ತಂದೆ ತಂದೆ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ ನೀನು ಅರಸುವ ತನಕ ನರಕದಂತಿ ಲೋಕ ಮೊರ ಕೇಳದೇನು ನಿನಗೆ ಬ್ರಹ್ಮಲಿಂಗೇಶ ಎದ್ದು ಬಾ ಎದ್ದು ಬಾ ಬ್ರಹ್ಮಲಿಂಗೇಶ್ವರನೆ ಉತ್ತರಿಸಲು ನಮ್ಮ ದರೆಗೆ ಉತ್ತರಿಸಲು ಬಾರದರೆಗೆ ಬ್ರಹ್ಮಲಿಂಗೇಶ ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ
1: ಚೆನ್ನಾಗಿದ್ರಿ ರವಿಯವರೇ. ಭಕ್ತಿಗೀತೆನ ಭಕ್ತಿಯಿಂದನೇ ಹೇಳಿದ್ರಿ. ಇದೇ ರೂಢಿಸ್ಕೊಳ್ರಿ ರವಿಯವರೇ, ಚೆನ್ನಾಗ್ತೀರಾ. ಧನ್ಯವಾದಗಳು. ಕೆಳಗಡೆ ಕಾರ್ಯಕ್ರಮವನ್ನು ಕುರಿತು ಚಿಕ್ಕಮಗಳೂರಿನಿಂದ ತೇಜಸ್ವಿನಿ ಅವರು ಮೆಸೇಜ್ ಮಾಡಿದ್ದಾರೆ. ಜೈಲು ಹಕ್ಕಿಗಳ ಗಾನಸುದೆ ಪ್ರೋಗ್ರಾಂ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಮುಂದುವರಿಯಲಿ ಅಂತ ಮೆಸೇಜ್ ಮಾಡಿದ್ದಾರೆ. ಮುಂದಿನ ಗೀತೆಯನ್ನು ಯಾರು ಆಡ್ತಾರೆ ಅಂತ ನೋಡೋಣ. ಹಲೋ
2: ಹಲೋ ಸರ್.
1: ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ತಿಮ್ಮಪ್ಪ
1: ಅವರು. ಯಾವ ಊರು ತಮ್ಮದು ತಿಮ್ಮಪ್ಪ ಅವ್ರದ್ದು? ತಮ್ಮದು ಯಾವ ಊರು ಪರಿಚಯ ಹೇಳ್ತೀರಾ?
2: ತಿಮ್ಮಪ್ಪ ಅಂತ ಹೆಸರು. ತಂದೆ ಸರ್ ದ್ಯಾವಪ್ಪ, ತಾಯಿ ನಿಂಗಮ್ಮ. ಹಳ್ಳಿ
1: ಸರ್ವ.
2: ಸರ್
1: ಎಷ್ಟು ವರ್ಷ ಆಯ್ತು ತಿಮ್ಮಪ್ಪ ಅವ್ರು ಇಲ್ಲಿ ಬಂದು?
2: 6 ವರ್ಷ ಆಯ್ತು.
1: 6 ವರ್ಷದಿಂದ ಏನ್ ಕಲ್ತ್ರಿ?
2: ಬಹಳ ಕಲ್ತಿದ್ದೀನಿ ಸರ್.
1: ಕಲ್ತಿರೋದ್ರೆ ಮನ ಪರಿವರ್ತನೆ ಆಗೋದಕ್ಕೆ ಏನೇನ್ ಕಲ್ತ್ರಿ ಅಂತ?
2: ಅದೇ ಸರ್, ಯಾವತ್ತು ನಾವು ತಂದೆ ತಾಯಿ ಮಾತು ಕೇಳಲಿಲ್ಲ, ಹೇಳಿದ್ರೆ ಇಲ್ಲಿಗೆ ಬರ್ತಾರಲ್ಲ ನಾವು. ಹಾಗಾಗಿ ಇಲ್ಲಿಂದ ಹೊರಗೆ ಹೋದ್ಮೇಲೆ ತಂದೆ ತಾಯಿನ, ನನಗೆ ತಂದೆ ತಾಯಿ ಇಲ್ಲೀಗ. ಜನರಿಗೆ ಹೇಳೋದಂದ್ರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ಯಾವುದೇ ಕಷ್ಟ ಪಡ್ಬಾರ್ದು ಅಂತ ನನ್ನ ಅನ್ಸಿ.
1: ಅಪ್ಪ ಇಲ್ಲ?
2: ಇಲ್ಲ ಸರ್, ತೀರೋದಿಲ್ಲ.
1: ತಮ್ಗೆ ಈಗ ಎಷ್ಟು ವರ್ಷ? 6 ವರ್ಷ ಆಯ್ತು ಅಂದ್ರಲ್ಲ. ಯಾವ ವಯಸ್ಸಲ್ಲಿ ಬಂದ್ರಿ ಇಲ್ಲಿಗೆ?
2: 2020 ಸರ್.
1: ಅಲ್ಲ, ತಮ್ಗೆ ಎಷ್ಟು ವರ್ಷ ಆಗಿತ್ತು ಅವಾಗ ಅಂತ? ತಮಗೆ ಜೈಲಿಗೆ ಬಂದಾಗ ಎಷ್ಟು ವರ್ಷ ಆಗಿತ್ತಪ್ಪ ಅಂದೆ.
2: ಜೈಲಿಗೆ ಬಂತಾರ? 6 ವರ್ಷ ಆಯ್ತು.
1: ಹೌದ್ರಿ, ಅವಾಗ
2: ಜೈಲಿಗೆ ಬರ್ಬೇಕಾದ್ರೆ 45 ವರ್ಷ
1: ಆಯ್ತು. ಅರ್ಧ ಜೀವನ ಕಳೆದು ಬಿಟ್ರಿ. ಯಾವಾಗ ಆಡ್ತೀರ ತಿಮ್ಮಪ್ಪ ಅವರು?
2: ಪುರಂದರ ದಾಸ ರಚನೆ ಮಾಡಿದ ಒಂದು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದಂತ.
1: ಹೇಳಿ. ಕೈ ಮೀರಿ ಹೋಯ್ತು.
2: ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರ ಇಲ್ಲದಲೇ ತಿರುಗಬಾರದು, ಮನುಜ ತಿರುಗಬಾರದು. ಕೈ ಮೀರಿ ಹೋದ ಮಾತಿಗೆಂದು ಮರುಗಬಾರದು, ಮೈ ಮೇಲೆ ಎಚ್ಚರ ಇಲ್ಲದಲೇ ತಿರುಗಬಾರದು. ಕೈ ಮೀರಿ ಹೋದ ಮಾತಿಗೆಂದು ಮರುಗಬಾರದು, ಮೈ ಮೇಲೆ ಎಚ್ಚರ ಇಲ್ಲದಲೇ ತಿರುಗಬಾರದು. ಸತಿ ಸುಖದಲ್ಲಿ ಪುರುಷ ವಂಚನೆ ಮಾಡಬಾರದು, ಸತಿ ಸುಖದಲ್ಲಿ ಪುರುಷ ವಂಚನೆ ಮಾಡಬಾರದು. ಅತಿ ದುರುಳನಾಗಿ ಧರ್ಮದಲ್ಲಿ ಬಾಳಬಾರದು, ಅತಿ ದುರುಳನಾಗಿ ಧರ್ಮದಲ್ಲಿ ಬಾಳಬಾರದು. ನಡತೆ ಹೀನಳಾಗಿ ಎನ್ನು ಬಾಳಬಾರದು,

ಮಾಡಬಾರದು, ಕಡುವೈರತ್ವ ಮಾಡುವವನ ಮಾತ ಕೇಳಬಾರದು, ಕಡುವೈರತ್ವ ಮಾಡುವವನ ಮಾತ ಕೇಳಬಾರದು. ಕೈ ಮೀರಿ ಹೋದ, ಕೈ ಮೀರಿ ಹೋದ, ಕೈ ಮೀರಿ ಹೋದ ಮಾತಿಗೆಂದು ಮರುಗಬಾರದು, ಮೈ ಮೇಲೆ ಎಚ್ಚರ ಇಲ್ಲದಲೆ ತಿರುಗಬಾರದು. ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು, ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು. ಬಂಧು ಬಳಗದಲ್ಲಿ ಜಗಳವಾಡಬಾರದು, ಬಂಧು ಬಳಗದಲ್ಲಿ ಜಗಳವಾಡಬಾರದು. ಅರರ ಸಂಪತ ನೋಡಿ ಮನದಿ ಕೊರಗಬಾರದು, ಅರರ ಸಂಪತ ನೋಡಿ ಮನದಿ ಕೊರಗಬಾರದು. ಆ ದೇವನೊಬ್ಬನಿರುವನೆಂದು ಮರೆಯಬಾರದು, ಆ ದೇವನೊಬ್ಬನಿರುವನೆಂದು ಮರೆಯಬಾರದು.

ಪಂಕ್ತಿಯೊಳಗೆ ಭೇದ ಮಾಡಿ ಬಡಿಸಬಾರದು, ಪಂಕ್ತಿಯೊಳಗೆ ಭೇದ ಮಾಡಿ ಬರಿಸಬಾರದು, ಪೀಠದಿಂದ ಪರರ ಮನಸ ನೋಯಿಸಬಾರದು, ಪೀಠದಿಂದ ಪರರ ಮನಸ ನೋಯಿಸಬಾರದು, ಆಚಾರ ಇಲ್ಲದವನ ಮನೆಯ ಊಟ ಮಾಡಬಾರದು, ಆಚಾರ ಇಲ್ಲದವನ ಮನೆಯ ಊಟ ಮಾಡಬಾರದು, ವಿಚಾರ ಇಲ್ಲದ ಸಭೆಯೊಳಗೆ ಕೂರಬಾರದು, ಗುರು ಪುರಂದರನ್ನು ಸ್ಮರಿಸುವುದ ಮರೆಯಬಾರದು, ಗುರು ಪುರಂದರನ್ನು ಸ್ಮರಿಸುವುದ ಮರೆಯಬಾರದು, ಕೈ ಮೀರಿ ಹೋದ ಮಾತಿಗೆಂದು ಮರುಗಬಾರದು, ಮೈ ಮೇಲೆ ಎಚ್ಚರ ಇಲ್ಲದಲೆ ತಿರುಗಬಾರದು, ಮೈ ಮೇಲೆ ಎಚ್ಚರ ಇಲ್ಲದಲೆ ತಿರುಗಬಾರದು, ಮೈ ಮೇಲೆ ಎಚ್ಚರ ಇಲ್ಲದಲೆ ತಿರು

0: ಚೆನ್ನಾಗಿದೆ ರೀ ತಿಮ್ಮಪ್ಪವ್ರೆ, ತತ್ವಪದಾಲ್ ಚೆನ್ನಾಗಿತ್ತು. ಧನ್ಯವಾದಗಳು. ಕೇಳಿದ್ರೆ ಈ ಕಾರ್ಯಕ್ರಮವನ್ನು ಕುರಿತು ಸಂದೇಶವನ್ನು ಕಳಿಸಿದ್ದಾರೆ. ಜೈಲೋಕಿಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಕಾಶವಾಣಿ ಭದ್ರಾವತಿಗೆ ಧನ್ಯವಾದಗಳು. ನೀವು ನಡೆಸಿಕೊಡ್ತಾ ಇರೋ ಕಾರ್ಯಕ್ರಮದಿಂದ ಜೈಲಿನಲ್ಲಿ ಇರುವವರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು. ಇದು ನನ್ನ ಅಭಿಪ್ರಾಯ. ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಹಾಡನ್ನು ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ರಾಗಿಗುಡ್ಡದಿಂದ ಗೀತಾ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ತದನಂತರದಲ್ಲಿ ವೀಣಾ ಸತೀಶ್ ಕುಮಾರ್ ಬೆಂಗಳೂರಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಈಗ ಪ್ರಸಾರ ಆಗ್ತಾ ಇರುವ ಜೈಲೋಕಿಗಳ ಗಾನಸುದಯ ಅತ್ಯುತ್ತಮ ಕಾರ್ಯಕ್ರಮ. ಬಂದಿಗಳು ಹಾಡನ್ನು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಹಾಡುಗಳನ್ನು ರಚನೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರೆ. ಮನುಷ್ಯ ಸಂದರ್ಭದ ಕೈಗೊಂಬೆಯಾಗಿ ಆರೋಪಿ ಅಥವಾ ಅಪರಾಧಿಗಳಾಗಿ ಬಂದಿಯಾಗಿರ್ತಾನೆ. ನಿಜ ಹೇಳಬೇಕಂದ್ರೆ ನನಗೆ ಜೈಲು ಅಂದ್ರೆ ಬೇರೆ ತರ ಕಲ್ಪನೆ ಇತ್ತು. ಈಗ ಈ ಕಾರ್ಯಕ್ರಮ ಕೇಳಿದ ಮೇಲೆ ಅದು ನನ್ನ ಕಣ್ಣನ್ನು ತೆರೆಸ್ತು ಅಂತ ಇವರು ಅಂದ್ರೆ ವೀಣಾ ಸತೀಶ್ ಅವರು ಬೆಂಗಳೂರಿನ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನನ್ನ ಹೆಸರು ಸಿದ್ದಿಕ್ ಅಂತ.
0: ಸಿದ್ದಿಕ್ ಅವರು ಪರಿಚಯ? ಯಾವ ಊರು ಸಿದ್ದಿಕ್ ಅವ್ರದ್ದು?
1: ಸರ್, ನನ್ನ ಊರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಬಂಟ್ವಾಳ ತಾಲೂಕು.
0: ಏನ್ ಮಾಡ್ಕೊಂಡಿದ್ರಿ ಅಲ್ಲಿ?
1: ಸರ್, ಇಲ್ಲಿ ಬಂದೀಗ 2 ವರ್ಷ ಆಯ್ತು ಸರ್. ನಾನು
0: ಅಲ್ಲಪ್ಪ, ಅಲ್ಲಿ ಏನ್ ಮಾಡ್ತಿದ್ರಿ? ಹಿಂದೆ
1: ಹೊರಗಿನ ಸರ್, ಡ್ರೈವರ್ ಕೆಲಸ
0: ಮಾಡ್ತಿದ್ರಿ. ನೀವು ಕೂಡ ಡ್ರೈವರ್ ಆಗಿದ್ರ?
1: ಸರ್.
0: ಸರಿ, ಸಿದ್ದಿಕ್ ಅವ್ರು ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ಬಂದು?
1: 2 ವರ್ಷ ಆಯ್ತು ಸರ್ ಬಂದು.
0: ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ರಿ? ಯಾವ ಹಾಡು ಆಡ್ತೀರಾ?
1: ಸರ್, ನಾನು ಇಲ್ಲಿ ಬಂದ್ಮೇಲೆ ಕನ್ನಡ ಸ್ವಲ್ಪ ಕಲ್ತ ಸರ್. ಆಗ ಎಲ್ಕೊಲ್ಕೊಂದೂರು ತಲೆಮೇಗೆ ಒಂದು ಸೂರು ಅಂದ್ರೆ ಜೆಪಿ ರಾಜರತ್ನ ಅವರು ಬರೆದಿರುವ ಒಂದು ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್.
0: ಹಾಡು ಕನ್ನಡ ಬರ್ತಿರ್ಲಿಲ್ಲ ನಿಮ್ಗೆ?
1: ಅಷ್ಟು ಬರ್ತಿರ್ಲಿಲ್ಲ ಸರ್.
0: ಬಂದು ಕಲ್ತ್ರಿ?
1: ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕಲ್ತಿ ಸರ್.
0: ಚೆನ್ನಾಗಿ ಮಾತಾಡ್ತೀರ ಕನ್ನಡ ಹೇಳ್ರಿ.
1: ಹೇಳಿ ಸರ್.
0: ಹೇಳಿ.
1: ಹೇಳ್ಬೇಕಾ?
0: ಹೇಳಿ.
1: ಎಲ್ಕೊಲಕ್ಕೊಂದೂರು ತಲ್ಮ್ಯಾಗೆ ಒಂದ್ಸೂರು, ಎಲ್ಕೊಲಕ್ಕೊಂದೂರು ತಲ್ಮ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಪುಂತಾಯಿ ಮಂಚ. ಎಲ್ಕೊಲಕ್ಕೊಂದೂರು ತಲ್ಮ್ಯಾಗೆ ಒಂದ್ಸೂರು, ಎಲ್ಕೊಲಕ್ಕೊಂದೂರು ತಲ್ಮೇಲೆ ಒಂದ್ಸೂರು, ಮಲ್ಗಕ್ಕೆ ಪುಂತಾಯಿ ಮಂಚ.

0: ಕಂಟ್ರೋಲ್ ಪೋರ್ಟ್ ನಂಜಿ ನಗ್ ನಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪರ್ ಪಂಚ ಅದಲೆಲ್ಲ ದೇವ್ರಡ್ಸಿ ತಂದಿದ್ದಿಲ್ ಒಸಿ ಮುರ್ಸಿ ಅದಲೆಲ್ಲ ದೇವ್ರಡ್ಸಿ ತಂದಿದ್ದಿಲ್ ಒಸಿ ಮುರ್ಸಿ ಸಂಜಿಲಿ ಉಲಿ ಎಂಡ ಕೊಂಚ ಈರ್ತಮೈಸಮ್ ಅಂದ್ರೆ ವಾಸನೆ ಗಮ್ ಗಮ್ ಅಂದ್ರೆ ತುಂಬೋಯ್ತು ರತ್ನನ್ ಪರ್ ಪಂಚ ಏನ್ ಖುಷಿ ಆದಾಗ ಮತ್ ಹೆಚ್ಚಿ ಹೋದಾಗ ಏನ್ ಖುಷಿ ಆದಾಗ ಮತ್ ಹೆಚ್ಚಿ ಹೋದಾಗ ಹಂಗೇನೆ ಪರ ಪಂಚ ದಂಚ ದಾಡ್ಕಂಡಿ ಆರಾಡ್ತ ಕನ್ನಡದಲ್ ಪದವಾಡ್ತ ದಾಡ್ಕಂಡಿ ಆರಾಡ್ತ ಕನ್ನಡದಲ್ ಪದವಾಡ್ತ ಇಗೋದು ರತ್ನನ್ ಪರ್ ಪಂಚ ಹೇಳ್ಕೊಲ್ಲಕ್ಕೊಂದೂರು ಚಲ್ಮೆಗೆ ಒಂದೂರು ಮಲ್ಗಕ್ಕೆ ಭೂಮ್ ತಾಯಿ ಮಂಚ ಕೈ ಹಿಡ್ದಲ್ ಪುಟ್ ನಂಜಿ ನಗ್ ನಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪರ್ ಪಂಚ ದುಕ್ಕಿಲ್ಲ ದಾಲಿಲ್ಲ ನಮ್ಗದ್ರ ಪಾಲಿಲ್ಲ ದುಕ್ಕಿಲ್ಲ ದಾಲಿಲ್ಲ ನಮ್ಗದ್ರ ಪಾಲಿಲ್ಲ ನಾವ್ ಕಂಡಿದ್ ನಾಲ್ಕಂಚ ವಂಚ ನಮ್ಮಷ್ಟಕ್ ನಾವಾಗಿ ಇತ್ತಿದ್ದಿಲ್ ಆಯಾಗಿ ನಮ್ಮಷ್ಟಕ್ ನಾವಾಗಿ ಇತ್ತಿದ್ದಿಲ್ ಆಯಾಗಿ ಬಾಲೋದು ರತ್ನನ್ ಪರ್ ಪಂಚ ಬಡತನಗಿಡತನ ಏನಿದ್ರೇನು ಬಡತನಗಿಡತನ ಏನಿದ್ರೇನು ನಡ್ತೇನ ಚೆನ್ನಾಗಿಟ್ಕೊಳ್ಳೋದೆ ಅಚ್ಚ ಅನ್ಕೊಂಡು ಸುಖವಾಗಿ ಕಷ್ಟಕ್ಕೆ ನಗ್ಮುಖವಾಗಿ ಅನ್ಕೊಂಡು ಸುಖವಾಗಿ ಕಷ್ಟಕ್ಕೆ ನಗ್ಮುಖವಾಗಿ ನಡೆಯೋದೆ ರತ್ನನ್ ಪರ್ ಪಂಚ ದೇವ್ರಿಟ್ರೆ ಕೊಡಲನ್ನ ಕೊಡ್ದಿದ್ದೆ ಬಿಡಲನ್ನ ದೇವ್ರಿಟ್ರೆ ಕೊಡಲನ್ನ ಕೊಡ್ದಿದ್ದೆ ಬಿಡಲನ್ನ ದೇವ್ರಿಟ್ರೆ ಕೊಡಲನ್ನ ಕೊಡ್ದಿದ್ದೆ ಬಿಡಲನ್ನ ಅವೆಲ್ಲ ಅವನಿಗೆ ಬಚ್ಚ ಅವನ ಕಿತ್ತಾಳ್ದಂಗೆ ಕಣ್ ಮುಚ್ಕೊಂಡು ಹೇಳ್ದಂಗೆ ಅವನ ಕಿತ್ತಾಳ್ದಂಗೆ ಕಣ್ ಮುಚ್ಕೊಂಡು ಹೇಳ್ದಂಗೆ ಕುಣಿಯೋದೆ ರತ್ನನ್ ಪರ್ ಪಂಚ ಹೇಳ್ಕೊಲ್ಲಕ್ಕೊಂದೂರು ತಲ್ಮೆಗೆ ಒಂದೂರು ತಲ್ಮೆಗೆ ಒಂದೂರು ಮಲ್ಗಕ್ಕೆ ಬೂಮ್ ತಾಯಿ ಮಂಚ ಕೈ ಹಿಡ್ದಲ್ ಪೋತ್ ನಂಜಿ ನಗ್ ನಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪರ್ ಪಂಚ ಕೊಟ್ರಾಯ್ತು ರತ್ನನ್ ಪರ್ ಪಂಚ
1: ಚೆನ್ನಾಗಿ ಹೇಳಿದ್ರೆ ಸಿದ್ದಿಕ್ ಅವರೇ ಧನ್ಯವಾದ ಕನ್ನಡ ಚೆನ್ನಾಗಿ ಕಲಿಯಿರಿ ಸಂದೇಶವನ್ನು ನೋಡೋದಾದ್ರೆ ದೀಪ ಶಿವಮೊಗ್ಗದಿಂದ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಪ್ರತಿ ಭಾನುವಾರ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತಹ ಅಂದ್ರೆ ನಮ್ಮ ಆಕಾಶವಾಣಿ ಜೊತೆ ಕೈ ಜೋಡಿಸಿದಂತಹ ರಂಗನಾಥ್ ಸರ್ ಇರ್ಬೋದು ಗೋಪಾಲ್ ಕೃಷ್ಣ ಸರ್ ಲೀಲಾ ಮೇಡಮ್ ಅವರು ಕೂಡ ಧನ್ಯವಾದಗಳನ್ನ ಈ ಒಂದು ಸಂದೇಶದ ಮುಖಾಂತರ ಕಳಿಸಿದ್ದಾರೆ ಮುಂದಿನ ಯಾರು ಮಾತಾಡ್ತಾರೆ ಅಂತ ನೋಡೋಣ ಹಲೋ
2: ನಮಸ್ತೆ
1: ನಮಸ್ಕಾರ ಯಾರು ಮಾತಾಡ್ತಿರೋದು
2: ಸರ್ ನಾವ್ ರೇವಣ ಸಿದ್ದಪ್ಪ ಅಂತ
1: ಎಷ್ಟು ದಿವಸ ಆಯ್ತು
2: ಸರ್
1: ಯಾವೂರು ತಮ್ದು ರೇವಣ ಸಿದ್ದಪ್ಪ ಅವ್ರದು
2: ಸರ್ ಸ್ಪಷ್ಟತೆ
1: ಕೇಳ್ತಾ ಯಾವೂರು ತಮ್ದು
2: ದಾವಣಗೆರೆ ಹತ್ರ ಕತ್ತರವಳ ಸರ್ ದಾವಣಗೆರೆ ತಾಲೂಕ್ ಕತ್ತರವಳ
1: ಎಷ್ಟು ದಿನ ಆಯ್ತಿದೆ ಬಂದು
2: ಸರ್ 5 ವರ್ಷ ಆಯ್ತು
1: 5 ವರ್ಷ ಆಯ್ತು ಏನ್ ಅನ್ಸಿದೆ ರೇವಣ ಸಿದ್ದಪ್ಪ ಅವ್ರಿಗೆ
2: ಸರ್ ಬಹಳ ನೋವಾಗುತ್ತೆ
1: ಯಾರಾಗಿದ್ದಾರೆ ಜೊತೆಗೆ ನಿಮ್ ಜೊತೆಗೆ ಮನೆಯಲ್ಲಿ
2: ಸರ್ ನಮ್ ಮನೆಯವರು ನಮ್ ಇಬ್ಬರ ಮಕ್ಕಳು
1: ಏನ್ ಕಲ್ತ್ರಿ ರೇವಣ ಸಿದ್ದಪ್ಪ ಅವ್ರಿಗೆ ಬಂದು
2: ಬಹಳ ಬಹಳ ಪರಿವರ್ತನೆ ಆಗಿದೆ ಸರ್ ಬಹಳ ಇತ್ತು ಸರ್ ಇಲ್ಲೆಲ್ಲ ವಾತಾವರಣ ನೋಡಿ ನಾನು ಶಿಟ್ಟನ್ನ ಕಡಿಮೆ ಮಾಡ್ಕೊಂಡಿದ್ದೇನೆ ಸರ್ ಇಲ್ಲಿ ಪರಿವರ್ತನೆ ಆಗಿದ್ದೇನೆ ಇಲ್ಲಿ ಜನ ಧ್ಯಾನ ಮಾಡ್ತೇನೆ ಸರ್ ನಂತರದ ಸರ್ ದಿನ 7 ಗಂಟೆಗೆ ಧ್ಯಾನ ಮಾಡಕ್ಕೆ ಎಲ್ಲಾರ್ನು ಬಹಳ ಉತ್ಸಾಹದಿಂದ ಇದು ಮಾಡ್ತಾರ ಕಲಿಸಿಕೊಟ್ಟ ಸರ್ 5 ವರ್ಷ ಆಗ್ತಾರ ನಾನು ಸತತವಾಗಿ ಧ್ಯಾನ ಮಾಡ್ತಾ ಇದ್ದೇನೆ ಇಲ್ಲಿ ಬಹಳ ಬದಲಾವಣೆ ಆಗಿದ್ದೇನೆ ಸರ್ ನಾನು
1: ಕಲ್ತಿದ್ದೀರ ತುಂಬಾ
2: ಬಹಳ ಕಲ್ತಿದ್ದೇನೆ ಸರ್
1: ನೀವು ಕಲ್ತಿದ್ದೀರ ಅಂತ ಅವ್ರಿಗೆ ಅನಿಸ್ತಾ ಇದೆಯಾ
2: ಹೌದು ಸರ್ ಅನಿಸ್ತಾ ಇದೆ
1: ಸರ್ ಯಾವ ಹಾಡು ಹೇಳ್ತೀರ ರೇವಣ ಸಿದ್ದಪ್ಪ ಅವರು
2: ಸರ್ ಕುವೆಂಪು ಅವರು ಬರ್ದಿರ್ತಕ್ಕಂತ ಮುನಿದ ಕಾಂತಿಗೆ ಅಂದ್ರೆ ನಮ್ಮನೆ ಹಿಂಗ್ ಲೈಬ್ರರಿ ಓದ್ತಾ ಇರೋ ತರ ಆ ಕವನವನ್ನ ನೋಡಿದೆ ನಮ್ಮ ಮನೆಯವರು ಸಿಕ್ತಾಗಿರೋದ್ರಿಂದ ಅವ್ರ ಮೇಲೆ ಒಂದು ಒಳ್ಳೆ ಆಳ್ಬೇಕಂತ ಬಯಸಿದ್ದೇನೆ ಸರ್
1: ಮನೆಯವ್ರಿಗೆ ಸಿಕ್ತಾದ್ರು
2: ಅದೇ ಈ ಸಿಕ್ತು ಬಿಟ್ಟು ಕೈಯಲ್ಲಿ ಕೊಟ್ಟು ಈ ತರ ಆಗಿರೋದ್ರಿಂದ ಅವ್ರ ಮನ್ಸಿಗೆ ಅಗಾಧ ನೋವು ಪಟ್ಟಿರೋ ಸರ್

0: ಮಕ್ಕಳು ಇದಾರ
1: ಸರ್?
0: ಮಕ್ಕಳೆಷ್ಟು ತಮಗೆ?
1: ಸರ್ ಮಕ್ಕಳು ಇಬ್ಬರು ಸರ್.
0: ಎಷ್ಟು ವರ್ಷ ಅವರಿಗೆ?
1: ಸರ್ ಅವರು ಈಗ ಇಂಜಿನಿಯರ್ ಬೆಂಗಳೂರಲ್ಲಿ ಇಂಜಿನಿಯರ್ ಮಾಡ್ತಾ ಇದಾರೆ. ಮುಗಿದು ಅಪಾಯಿಂಟ್ ಆಗಿದೆ ಸರ್. 4 ವರ್ಷ ಆಯ್ತು ಸರ್. 24 ವರ್ಷ ಆಯ್ತು.
0: ಅವ್ರು ಎಲ್ಲಿ ಮಾಡಿದ್ರೆ ತಾವು ಎಲ್ಲಿ ಬಂದಿದ್ದೀರಾ? ಹೆಂಗ್ರಿ ನೀವಿಲ್ಲಿದ್ದೀರಲ್ಲ, ಸಂತೋಷ ನೋಡಕ್ಕೆ ಆಗ್ತಾ ಇಲ್ಲ ತಮ್ಗೆ. ಚೆನ್ನಾಗಿ ಓದಿಸಿ ಎಲ್ಲ ಮಾಡಿ ಆ ಟೈಮಲ್ಲಿ, ಈಗ ಚೆನ್ನಾಗಿರೋ ಟೈಮಲ್ಲಿ ಎಲ್ಲಿ ಬಂದ್ ಕೂತ್ರೆ ಹೆಂಗ್ರಿ ಅರ್ಥ?
1: ಅದೇ ಪಶ್ಚಾತ್ತಾಪದ.
0: ನೋಡಕ್ ಬರ್ತಾರ?
1: ನೋಡಕ್ ಬರ್ತಾರೆ.
0: ಸರಿ ಸಿದ್ದಪ್ಪ ಹೇಳಿ.
2: ಮನೆಯ ಬೆಳಗು ತೀರೇವೇವೋ ನನ್ನ ಹೃದಯ ದೀಪ, ಮನೆಯ ಬೆಳಗು ತೀರೇವೇವೋ ನನ್ನ ಹೃದಯ ದೀಪ, ಎನಿತು ಎನ್ನೇ ಸುರಿದರು, ಎನಿತು ಭಕ್ತಿ ಉರಿದರು, ಎನಿತು ಎಣ್ಣೆ ತುರಿದರು, ಎನಿತು ಬತ್ತಿ ಉರಿದರು, ತಣಿಯು ತೀವುದೇ ತಾಪ, ಪೂರ್ವ ಜನ್ಮ ಶಾಪ, ತಣಿಯು ತೀವುದೇ ತಾಪ, ಪೂರ್ವ ಜನ್ಮದ ಶಾಪ.

ಮನೆಯ ಬೆಳಗುತ್ತಿರುವೆವೋ ನನ್ನ ಹೃದಯ ದೀಪ. ಹಗಲಿರುಳು ಸವಿಯುತ್ತಿಯೇ ಉರಿದುರಿದು ಸವೆಯುತ್ತಿಯೇ, ಹಗಲಿರುಳು ಸವಿಯುತ್ತಿಯೇ ಉರಿದುರಿದು ಸವೆಯುತ್ತಿಯೇ, ಕ್ಷಣ ಕ್ಷಣವೂ ಸವಿಯುತ್ತಿದೆ ಕ್ಷಣ ಕ್ಷಣವೂ ಸವಿಯುತ್ತಿದೆ, ಸಾವೇ ಕೊನೆಯ ಗೆಲ್ಲವೇ ಸಾವೇ ಕೊನೆಯ ಗೆಲ್ಲ.

0: ಒಳ್ಳೆಯದು ರೇಣು ಸಿದ್ದಪ್ಪರ, ಚೆನ್ನಾಗಿ ಹೇಳಿದ್ರಿ
1: ಸರ್,
0: ಧನ್ಯವಾದಗಳು
1: ಸರ್.
0: ಧನ್ಯವಾದ, ಚೆನ್ನಾಗಿ ಹೇಳಿದ್ರಿ.
1: ಓಕೆ
0: ಓಕೆ ಓಕೆ. ಸಾಹೇಬ್ರಿ ಕೊಡಿ ಸರ್. ನಮಸ್ತೆ, ಸಮಯ ಆಗ್ತಾ ಬಂತು ಸರ್, ಎರಡೇ ನಿಮಿಷದಲ್ಲಿ ಮಾತು ಸರ್. ಈ ಮಸಾಲೆ ತಮಗೆ ಉತ್ತಮ ಇದು ಬಂದಿದೆ ಅಂತ ಹೇಳಿ ಸರ್, ಕಾರ್ಯಗೃಹ ಅಂತ, ಆದ್ರೆ ಮುಂದಿನ ಒಂದು ಸವಾಲುಗಳ ಬಗ್ಗೆ ತಾವೇನು ಹೇಳ್ತೀರಾ ಸರ್?
2: ಸರ್, ನಾನೇನ್ ಅನ್ಕೊಂತೀನಿ, ಯಾವ್ದೇ ಒಂದು ಬಹುಮಾನ ಆಗ್ಲಿ ಪುರಸ್ಕಾರಗಳಾಗ್ಲಿ ಯಾವ್ದೇ ಬಂದಾಗ ಹೊಣೆಗಾರಿಕೆ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಆಕ್ಚುಲಿ ಅಲ್ಲಿಗೆ ಮುಗಿಲಿಲ್ಲ ಸರ್, ಅದು ನಮ್ಮ ಹೊಣೆಗಾರಿಕೆ, ನಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ಕೋಬೇಕು ಅಂತ ತೋರಿಸ್ಲಿಕ್ಕೋಸ್ಕರನೇ ನಮ್ಗೆ ಈ ತರ ಒಂದು ಪ್ರಮಾಣ ಪತ್ರವನ್ನಾಗ್ಲಿ ಅಥವಾ ಒಂದು ಬಹುಮಾನವನ್ನಾಗ್ಲಿ ಒಂದು ಪುರಸ್ಕಾರವನ್ನ ಕೊಡ್ತಾರೆ ಅಂತ ಅನ್ಕೊಂಡಿರೋ ವ್ಯಕ್ತಿತ್ವವನ್ನ ಇಟ್ಕೊಂಡಿದ್ದೀನಿ ಸರ್. ಇನ್ನು ಮುಂದೇನು ಕೂಡ ಶಿವಮೊಗ್ಗ ಕೇಂದ್ರ ಕಾರಾಗೃಹ, ಈಗ ನಾವೇನು ರಾಜ್ಯ ಮಟ್ಟದಲ್ಲಿ ಉತ್ತಮ ಕಾರಾಗೃಹ ಅಂತ ತಗೊಂಡಿದ್ದೀವಿ, ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಕಾರಾಗೃಹ ಅಂತ ಒಂದು ಪ್ರಶಸ್ತಿ ನಾವು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ಬಂದಿಗಳ ಸ್ವಾವಲಂಬನೆಗೆ ಏನ್ ಬೇಕು, ಬಂದಿಗಳ ಮನೆ ಪರಿವರ್ತನೆಗೆ ಏನ್ ಬೇಕು, ಬಂದಿಗಳು ಉತ್ತಮ ಪ್ರಜೆಗಳಾಗಿ ಹೊರ ಜಗತ್ತಿಗೆ ಹೋಗ್ಲಿಕ್ಕೆ ಏನ್ ಸಹಾಯ ಮಾಡಬೇಕು, ಅವೆಲ್ಲಾ ಕಾರ್ಯಕ್ರಮಗಳನ್ನ ಎಲ್ಲಾ ರೀತಿಯ ತರಬೇತಿಗಳನ್ನ ನಾವು ಕೊಡ್ಲಿಕ್ಕೆ ನಮ್ಮ ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಮುಖ್ಯಸ್ಥರಾದಂತಹ ಶ್ರೀ ಲೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಇಲಾಖೆಯ ಡಿಐಜಿಗಳಾದಂತಹ ದಿವ್ಯಶ್ರೀ, ಅತಿಪಿ ಸೋಮಶೇಖರ್ ಮತ್ತು ಡಿಐಜಿ ಆದಂತಹ

0: ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
1: ಒಳ್ಳೇದು ಸರ್, ತಾವು ಕಾರ್ಯಕ್ರಮದಲ್ಲಿ ಇಷ್ಟು ದಿವಸ ನಡೆಸಿಕೊಟ್ರೆ 4 ವಾರ, ತಮಗೂ ಕೂಡ ತಮ್ಮ ಸಿಬ್ಬಂದಿಗೂ ಕೂಡ ನಿಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್.
0: ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಂತಂದ್ರೆ, ಏನು ಕಲೆ ನಮ್ಮ ಕಾರ್ಯಕ್ರಮದ ಸಿಬ್ಬಂದಿಗಳಲ್ಲಿ ಏನು ಸುಪ್ತವಾಗಿ ಅಡಗಿದಂತ ಕಲೆಯನ್ನ ಗುರುತಿಸಿ ಅದನ್ನ ಹೊರ ಜಗತ್ತಿಗೆ ತೋರಿಸ್ಕೊಟ್ಟು ಬಂದಿಕಾನಲ್ಲಿ ಇರುವಂತಹ ಮನಸ್ಸುಗಳು ಕೂಡ ಪರಿವರ್ತನೆ ಆಗಿದಾವೆ. ಅವು ಹೊರಗಡೆ ಬಂದಾಗ ಒಳ್ಳೆಯ ಬದುಕನ್ನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿಯನ್ನ, ಒಂದು ಮೆಸೇಜ್ ಅನ್ನ ನಮ್ಮ ಆಕಾಶವಾಣಿ ಭದ್ರಾವತಿ ಮುಖಾಂತರ ಇಡೀ ಸಮಾಜಕ್ಕೆ ನೀವು ತಾವು ನೀಡಿರ್ತೀರಿ ಸರ್. ಈ ನಿಮ್ಮ ಕಾರ್ಯಕ್ಕೆ ತಮ್ಮ ಭದ್ರಾವಣಿ ತಮ್ಮ ಆಕಾಶವಾಣಿ ಭದ್ರಾವತಿಯ ಮುಖ್ಯಸ್ಥರಾದಂತಹ ಎಸ್ ಆರ್ ಭಟ್ ಸಾರ್ಗೆ ಹಾಗೂ ಈ ಕಾರ್ಯಕ್ರಮವನ್ನ ಮೊದಲನೇ ಬಾರಿ ನೆರವೇರಿಸಿಕೊಟ್ಟಂತಹ ಬಸವರಾಜ್ ಸರ್ಗೆ, ಮೀನಾ ಮೇಡಮ್ ಅವರಿಗೆ, ಇರ್ಫಾನ್ ಸರ್ಗೆ, ಮತ್ತೆ ಮುಖ್ಯವಾಗಿ ತಾವು ಮಹೇಶ್ ಸರ್ಗೆ, ನಮ್ಮ ಬಂಧಿ ಮಿತ್ರರಿಂದ ಹಾಗೂ ನಮ್ಮ ಕಾರಾಗೃಹ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
1: ಧನ್ಯವಾದಗಳು ಸರ್, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
1: ಕೇಳಿದ್ರೆ ಇದುವರೆಗೂ ಜೈಲೋಕಿಗಳ ಗಾನಸುದ್ದಿ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಿ ಎಂ ಕೆ ಶಿವಕುಮಾರ್, ನಿರ್ವಹಣೆ ಎಸ್ ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ನಿಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಗೌರವಾನ್ವಿತ ರಾಜ್ಯಪಾಲರಾದ ಜಸ್ಟಿಸ್ ಸೈಯದ್ ಅಬ್ದುಲ್ ನಜೀರ್ ಅವರು ದತ್ತಿ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ವೈದ್ಯಕೀಯ ಶಿಕ್ಷಣ ಮಂತ್ರಿ ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಶ್ರೀ ಯುಟಿ ಖಾದರ್ ಅವರು ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಗಣ್ಯರು ಭಾಗವಹಿಸಿ ನಶಾಮುಕ್ತ ಸಮಾಜದ ನಿರ್ಮಾಣದ ಸಂಕಲ್ಪವನ್ನು ಕೈಗೊಂಡರು. ಜಾಗೃತಿ ಸಂದೇಶಗಳೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು.
1: ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನಶಾಮುಕ್ತ ಭಾರತ ಸಮಾವೇಶದಲ್ಲಿ ಮಾನ್ಯ ಉಪರಾಷ್ಟಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ನಿರ್ಮಾಣ ಆಶಾ, ಸಹಕಾರ ಪೂರ್ಣಿಮಾ ಎನ್ ರಘುನಾಥ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ

ಆತ್ಮೀಯ ಶ್ರೋತೃಗಳೇ, ಜೈಲು ಹಕ್ಕಿಗಳ ಗಾನ ಸುಧೆ ಈ ಕಾರ್ಯಕ್ರಮದ ಕುರಿತು ನಮ್ಮ ಕೇಳುವರು ಕಳಿಸಿರುವ ಸಂದೇಶಗಳನ್ನು ನೋಡೋಣ. ಸೊ ಈರಣ್ಣ ಎಚ್ ಶ್ರೀನಿವಾಸ್ ದೀಕ್ಷಿತರು ಹೊಸಮನೆ ಶಿವಮೊಗ್ಗದಿಂದ, ಜೈಲು ಹಕ್ಕಿಗಳು ಗಾನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶ ಕಳಿಸಿದ್ರೆ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಹಾಗೆಯೇ ಗಾನ ಸಭೆ ಕಾರ್ಯಕ್ರಮ ಚೆನ್ನಾಗಿದೆ, ಜೈಲಿನ ಹಕ್ಕಿಗಳು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಹಾಡುತ್ತಿದ್ದಾರೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು, ಜೈಲು ಹಕ್ಕಿಗಳ ಕಲರವ ಕೇಳಿದೆ ತುಂಬಾ ಚೆನ್ನಾಗಿದೆ, ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಪ್ರಸಾರ ಮಾಡಿ, ಕೆಲವರು ಕೇಳಿರುವುದಿಲ್ಲ ಅವರಿಗಾಗಿ ಮತ್ತೊಮ್ಮೆ ಹಾಕಿ ಪ್ಲೀಸ್ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿಂದ, ನಮಸ್ತೆ ಸರ್, ಎಫ್ಎಂ ಭದ್ರಾವತಿಯಲ್ಲಿ ಪ್ರಸಾರವಾದ ಜೈಲು ಹಕ್ಕಿ ಗಮನಿಸದೆ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಮನಮುಟ್ಟುವ ರೀತಿಯಲ್ಲಿ ಮೂಡಿಬಂದಿತ್ತು. ಈ ವಿಶಿಷ್ಟ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಕಾರಾಗೃಹದಲ್ಲಿರುವ ಪ್ರತಿಭಾವಂತ ಬಂಧುಗಳಿಗೆ ತಮ್ಮ ಗಾಯನ ಕೌಶಲ್ಯವನ್ನು ಪ್ರದರ್ಶಿಸಲು ವೇದಿಕೆ ಕಲ್ಪಿಸಿ ಅವರಲ್ಲಿರುವ ಕಲೆಯನ್ನು ಜನರ ಮುಂದಿಟ್ಟ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಅಂತ ಸಂದೇಶ ಕಳಿಸಿದ್ದಾರೆ. ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ರೂಪಿಸಿ ಯಶಸ್ವಿಯಾಗಿ ಪ್ರಸಾರ ಮಾಡಿದ ನಿರೂಪಕರು, ಕಾರಾಗೃಹ ಇಲಾಖೆ ಭಾಗವಹಿಸಿದ ಎಲ್ಲಾ ಬಂಧುಗಳು ಹಾಗೂ ಎಫ್ಎಂ ಭದ್ರಾವತಿ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ವಂದನೆಗಳು ಮತ್ತು ಧನ್ಯವಾದಗಳು. ಇಂತಹ ಉತ್ತಮ ಕಾರ್ಯಕ್ರಮಗಳು ಮುಂದೆಯೂ ನಿರಂತರವಾಗಿ ಪ್ರಸಾರವಾಗಲಿ ಎಂಬ ಹಾರೈಕೆ ಸಂದೇಶ ಕಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರು ಕೊಕ್ಕನೂರು ಅವರು. ಹಾಗೆಯೇ ಜೈಲಿನ ಕೈದಿಗಳಿಂದ ಒಳ್ಳೆ ಕಾರ್ಯಕ್ರಮ, ಅವರಿಗೆ ಮಾರ್ಗದರ್ಶನ ಮಾಡಿದವರಿಗೆ ಅಭಿನಂದನೆಗಳು ಅಂತ ಸಂದೇಶ ಕಳಿಸಿದ್ದಾರೆ ತೃಪ್ತಿ ಎಂ ಭದ್ರಾವತಿ. ಹಾಗೆ ಕಾರ್ಯಕ್ರಮ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರ್ಸೋಣ. ಕೇಳಿದ್ರೆ ಇನ್ನು ಮುಂದೆ ಕೇಳಿ, ಗರುಡ ಚಿತ್ರದ ಗೀತೆ ಹಾಡಿದ್ದಾರೆ ಐಶ್ವರ್ಯ ರಂಗನಾಥ್, ಈ ಗೀತೆಗೆ ಸಂಗೀತ ರಘು ದೀಕ್ಷಿತ್, ಸಾಹಿತ್ಯ ಎ ಟಿ ರವೀಶ್.

ಸಂದೇಶಗಳತ್ತ ಗಮನ ಹರಿಸೋದಾದ್ರೆ ಕೇಳಿದ್ರೆ, ಸಂಜೀವ್ ರೆಡ್ಡಿ ಬಿ ಸಿ ಭೀಮನೆರೆ ಇವರು ಸಂದೇಶ ಕಳಿಸಿದ್ದಾರೆ. ಜೈಲು ಹಕ್ಕಿ ಅವರ ನಿರೂಪಣೆ ತುಂಬ ಚೆನ್ನಾಗಿತ್ತು, ಗಾಡ್ ಬ್ಲೆಸ್ ಯು ಸರ್ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೇನೆ, ಶುಭ ಸಂಜೆ ಮೇಡಮ್, ಕಾಫಿ ಆಯ್ತಾ? ಸಂಜೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿತ್ತು ಮತ್ತು ಕನ್ನಡ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ ಮೇಲ್ಕೋಟೆ ಜನಪುರದಿಂದ. ಹಾಗೇನೆ ಶಾಂತಾಚಾರ್ ಬಡ್ಗೇರ ಕುಕ್ಕನೂರು ಅವರು ತುಂಬ ದೊಡ್ಡ ಸಂದೇಶನ ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಬಂಧುಗಳು ತಮ್ಮ ಸುಮಧುರ ಗಾಯನದ ಮೂಲಕ ಶ್ರೋತೃಗಳ ಮನಗೆದ್ದರು. ಅವರ ಪ್ರತಿಭೆಗೆ ಸೂಕ್ತ ಅವಕಾಶ ದೊರೆತಿರುವುದು ಸಂತಸದ ಸಂಗತಿ. ಇಂತಹ ಕಾರ್ಯಕ್ರಮಗಳು ಬಂಧುಗಳಲ್ಲಿ ಹೊಸ ಭರವಸೆ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಸುವುದರ ಜೊತೆಗೆ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯವನ್ನು ನಿರ್ಮಿಸಲು ಸಹಕಾರಿಯಾಗುತ್ತದೆ ಅಂತ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿರೋ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಕೇಳಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಗೀತೆ. ಗೀತೆಗೆ ಸಂಗೀತ ಚರಣ್ ರಾಜ್, ಸಾಹಿತ್ಯ ಡಿ ಸಿ ಸುದರ್ಶನ್.

0: ಕುಂತ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಹಿಂಗ ಕರೆಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದೆ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದೆ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದೆ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ ನವೋದಯ ವಿದ್ಯಾಲಯದ 2026 ಮತ್ತು 2027 ಸಾಲಿಗೆ 11ನೇ ತರಗತಿಗೆ ವಾಣಿಜ್ಯ ವಿಭಾಗಕ್ಕೆ ಖಾಲಿ ಇರುವ ಸೀಟುಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2025 ಹಾಗೂ 2026 ಸಾಲಿನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ಅಭ್ಯರ್ಥಿಯು 1/6/2009 31/7/2021 ದಿನಾಂಕದೊಳಗೆ ಜನಿಸಿರಬೇಕು. ಅರ್ಹ ಆಸಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾಲಯದ ಕಾರ್ಯಾಲಯ

ಆಕಾಶವಾಣಿ ಭದ್ರಾವತಿ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಇದ್ದಾರೆ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:51 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ ಲಂಡನ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡದ ನಡುವಿನ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ನೇರ ಪ್ರಸಾರ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ. ಹಾಗೆಯೇ ಅಮೆಜಾನ್ ಏರ್ ಆಪ್ನಲ್ಲಿ ನಿಮ್ಮ ಕಾರ್ಯಕ್ರಮಗಳು ಮುಂದುವರೆಯುವುದು. ಈ ಸಂಜೆ 6:51 ನಿಮ್ಮ ಅಮೆಜಾನ್ ಏರ್ ಆಪ್ನಲ್ಲಿ ಕೃಷಿ ರಂಗ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ ವಿಎಸ್ ಅವರೊಡನೆ ನಡೆಸಿದ ಸಂದರ್ಶನ. ಈ ಕಾರ್ಯಕ್ರಮದ ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರದಲ್ಲಿ ಕೃಷಿ ಉಳಿಸಿ ಅಭಿಯಾನ ಹಾಗೂ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯ ಶ್ರೀಮತಿ ಚಂದ್ರಮಂತು ತಂಡದವರಿಂದ ಕೋಲುಪದ. ಈ ರಾತ್ರಿ 7:46 ಕನ್ನಡ ಟಾಕ್. ಈ ಕಾರ್ಯಕ್ರಮದಲ್ಲಿ ನೈತಿಕ ಶಿಕ್ಷಣ ಕುರಿತು ಚಳ್ಳಕೆರೆ ವಿಜಯಮ್ಮ ಅವರಿಂದ ಭಾಷಣ. ಹಾಗೆ ಈ ರಾತ್ರಿ 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಮನ್ ಕಿ ಬಾತ್ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ.

ಇಡೀ ರಾತ್ರಿ 8:31 ಚಿತ್ರಗೀತೆಗಳ ಕಾರ್ಯಕ್ರಮ, ಹಾಗೆ ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತ್ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಶನಿವಾರ ಬೆಳಗ್ಗೆ 6:10 ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ. ಈ ಕಾರ್ಯಕ್ರಮದಲ್ಲಿ ದೊಡ್ಡ ಬಣಗೆರೆ ಪ್ರಕಾಶ್ ಮೂರ್ತಿ ಅವರಿಂದ ಮಾಹಿತಿ ಕೇಳುವಿರಿ. 6:40 ನೇಗಿಲ ಮಿಡಿತ. ಈ ಕಾರ್ಯಕ್ರಮದಲ್ಲಿ ತಜ್ಞರಾದ ಡಾಕ್ಟರ್ ರಘುಪತಿ ಎಂ ಕೆಂಚರೆಡ್ಡಿ ಪ್ರಾಧ್ಯಾಪಕರು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇವರಿಂದ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಈ ಕುರಿತು ಮಾಹಿತಿ ಕೇಳುವಿರಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರತ್ನ ಅವರಿಂದ ಕೈ ತೊಳೆಯುವ ಮಹತ್ವ ಈ ಕುರಿತು ಮಾಹಿತಿ. ಹಾಗೆ ನಾಳೆ ಬೆಳಗ್ಗೆ 6:50 ಸುದ್ದಿ ಮಿಂಚು, 7:15 ಲಘು ಸಂಗೀತ, 7:45 ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಹಾಗೆ 8:45 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಕಾರ್ತಿಕ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು IMA ಶಿವಮೊಗ್ಗ. 9:05 ಮಿಕ್ಸ್ ಮೆಲೋಡಿ, ಹಿಂದಿ ಮತ್ತು ಇಂಗ್ಲಿಷ್ ಚಿತ್ರಗೀತೆಗಳ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ 9:30 ಪಕ್ಷಿ ಪ್ರಪಂಚ. ಈ ಕಾರ್ಯಕ್ರಮದಲ್ಲಿ ಬಾವಲಿ ಈ ಪಕ್ಷಿಯ ಕುರಿತು ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಶ್ರೀನಿಧಿ KRK. ಹಾಗೆ ನಾಳೆ ಬೆಳಗ್ಗೆ 10:00 ಹಾಡು ಮಾತಾಡು, 11:00 ಲಘು ಸಂಗೀತ.

ಮರುದಿನ ಬೆಳಗ್ಗೆ 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ. ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೋನಬೇವಿನ ರಾಜನ ಮತ್ತು ತಂಡದವರಿಂದ ನಂದಿಕೋಲು, ಹಾಗೆ 11:55 ಆರೋಗ್ಯ ಅಡುಗೆ, ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮ ಹಾಗೂ ಅಡುಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ ಆರೋಗ್ಯ ಅಡುಗೆ. ಈ ಕಾರ್ಯಕ್ರಮದಲ್ಲಿ ಬ್ರೋಕಲಿ ಚಾಟ್ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ.

ಮಂಗಳವಾರ ಮಧ್ಯಾಹ್ನ 12:05 ವನಿತಾ ವಿಹಾರ. ಈ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ. ದಾನೇಶ್ವರಿ ಸಾರಂಗ ಮಠ ಮತ್ತು ರೇಣುಕಾ ರಮಾನಂದ ಅವರಿಂದ ಸ್ವರಚಿತ ಕವನ ವಾಚನ. ಹಾಗೆ 12:35 ಆರೋಗ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾ ಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಎಂ ಕೇಶವಮೂರ್ತಿ.

ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಈ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 2:40 ಹಿಂದಿ ಪಾಠ. ಹಾಗೆ ನಾಳೆ ಮಧ್ಯಾಹ್ನ 3 ಗಂಟೆಗೆ 101.4 FM ಕಾರ್ಯಕ್ರಮಗಳು ಮುಂದುವರೆಯುವುದು. ಹಾಗೆ 4 ಗಂಟೆಗೆ ಮಿಕ್ಸ್ ಮೆಲೋಡಿ, 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಸಂಜೆ 6 ಗಂಟೆಗೆ ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ. ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ. ಈ ಕುರಿತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಂಕರಘಟ್ಟದ ಹಿರಿಯ ಪ್ರಗತಿಪರ ರೈತರಾದ ಎಸ್ ಪಾಲಾಕ್ಷಪ್ಪ ಅವರೊಡನೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರದಲ್ಲಿ ಕೃಷಿ ಉಳಿಸಿ ಅಭಿಯಾನ ಹಾಗೂ ಮ್ಯಾಕ್ಡೊಮಿಯ ಎಂಬ ಬೆಳೆ ಕುರಿತು ಶಿವಮೊಗ್ಗ ಜಿಲ್ಲೆ ಅಬ್ಬಲಗೆರೆ ಗ್ರಾಮದ ರೈತರಾದ ಡಾ ರಾಜೇಂದ್ರ ಕುಮಾರ್ ಅವರಿಂದ ಮಾಹಿತಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಅದುವರೆಗೂ ನಿಲಯದ ಈ ಸಂಜೆಯ ಹಾಗೂ ನಿಲಯದ ಕಾರ್ಯಕ್ರಮ ಪ್ರಸಾರವನ್ನು ವಿವರವನ್ನು ಕೇಳಿದ್ದೀರಿ. ಆಕಾಶ ಈ ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ನೋಡಬಹುದು.

ಆಕಾಶವಾಣಿ ಭದ್ರಾವತಿ, ಈಗ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಪ್ರಕೃತಿಯಲ್ಲಿ ಸಂಭವಿಸಬಹುದಾದ ಅಪಾಯಗಳನ್ನು ಭೂವಿಜ್ಞಾನಿಗಳು ಮುಂಚಿತವಾಗಿ ತಿಳಿಯುವುದಾದರೂ ಹೇಗೆ? ಸಕಲ ಜೀವರಾಶಿಯನ್ನ ಪೊರೆಯುತ್ತಿರುವಂತಹ ಸುಂದರ ಗ್ರಹ ನಮ್ಮ ಭೂಮಿ. ಇದರ ಮೇಲ್ಮೈ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ. ಪರ್ವತಗಳು ರೂಪುಗೊಳ್ಳುವುದಿರಬಹುದು, ನದಿಗಳು ಹರಿಯುವುದಿರಬಹುದು, ಜ್ವಾಲಾಮುಖಿಗಳು ಸ್ಫೋಟಿಸುವುದಿರಬಹುದು, ಭೂಕಂಪನಗಳು ಸಂಭವಿಸದಿರುವುದು, ಎಲ್ಲವೂ ಕೂಡ ಸ್ವಾಭಾವಿಕ ಪ್ರಕ್ರಿಯೆಗಳೇ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ರಕೃತಿ ವಿಕೋಪಗಳು ಅನೇಕ ಜೀವಹಾನಿ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಿ ಮಾನವನಿಗೆ ಅಪಾಯಕಾರಿಯಾಗುತ್ತವೆ. ಇಂತಹ ಅಪಾಯಗಳನ್ನ ವಿಜ್ಞಾನಿಗಳೇನಾದರೂ ಮುಂಚಿತವಾಗಿ ಅಂದಾಜು ಮಾಡಿದ್ರೆ ಸಾಧ್ಯವಾದಷ್ಟು ಅನಾಹುತವನ್ನ ತಪ್ಪಿಸಬಹುದಲ್ವಾ? ಹೌದು, ಭೂವಿಜ್ಞಾನಿಗಳು ಆಯಾ ಪ್ರದೇಶದ ಶಿಲೆಗಳ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಮುನ್ನೆಚ್ಚರಿಕೆ ನೀಡಿ ಸಹಾಯಕವಾಗಬಲ್ಲರು. ಶಿಲೆಗಳು ಭೂಮಿಯ ಇತಿಹಾಸವನ್ನ ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವ ಪ್ರಕೃತಿಯ ದಾಖಲೆಗಳು.

0: ಕಥೆಗಳಂತೆ. ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಘಟನೆಗಳ ಬಗ್ಗೆ ಅವು ಮಾಹಿತಿಯನ್ನ ನೀಡುತ್ತವೆ. ಭೂವಿಜ್ಞಾನಿಗಳು ಶಿಲೆಗಳ ಬಣ್ಣ, ರಚನೆ, ಖನಿಜಗಳ ಸ್ವರೂಪ, ಪದರಗಳ ವಿನ್ಯಾಸ ಮತ್ತು ಅವುಗಳಲ್ಲಿರುವ ಬಿರುಕುಗಳನ್ನ ಅಧ್ಯಯನ ಮಾಡಿ ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಈ ಭೂಕಂಪನಗಳನ್ನ ಅಧ್ಯಯನ ಮಾಡುವಲ್ಲಿ ಶಿಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭೂಮಿಯ ಮೇಲ್ಮೈ ದೊಡ್ಡ ದೊಡ್ಡ ಟೆಕ್ಟೋನಿಕ್ ಫಲಕಗಳಿಂದ ನಿರ್ಮಿತವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಈ ಫಲಕಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಕೆಲವೊಮ್ಮೆ ಅವು ಪರಸ್ಪರ ಡಿಕ್ಕಿ ಒಡೆಯುತ್ತವೆ ಅಥವಾ ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ. ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ. ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷ ರೇಖೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನ ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ ಮಾಹಿತಿಯನ್ನ ಒದಗಿಸುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ತಣ್ಣಗಾದಾಗ ಅಗ್ನಿಶಿಲೆಗಳು ರೂಪುಗೊಳ್ಳುತ್ತವೆ. ಈ ಶಿಲೆಗಳ ರಾಸಾಯನಿಕ ಸಂಯೋಜನೆಯನ್ನ ಅಧ್ಯಯನ ಮಾಡುವ ಮೂಲಕ ಜ್ವಾಲಾಮುಖಿಯ ಒಳಭಾಗದಲ್ಲಿ ಯಾವ ರೀತಿಯ ಮ್ಯಾಗ್ಮಾ ಇದೆ ಎಂಬುದನ್ನು ತಿಳಿಯಬಹುದು. ಕೆಲವು ಮ್ಯಾಗ್ಮಾಗಳು ಹೆಚ್ಚು ಸ್ಫೋಟಕ ಸ್ವಭಾವ ಹೊಂದಿರುತ್ತವೆ. ಹೀಗಾಗಿ ಶಿಲೆಗಳ ಅಧ್ಯಯನದಿಂದ ಭವಿಷ್ಯದ ಜ್ವಾಲಾಮುಖಿ ಸ್ಫೋಟದ ತೀವ್ರತೆಯನ್ನ ಊಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನ ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನ ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನ ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನ ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನ ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನ ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮಶ್ರೋತೃಗಳ ಗಮನಿಸಿ, ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಅಧ್ಯಕ್ಷರಾದ ಶ್ರೀರಾಮಚಂದ್ರ ಭಟ್ ವಿಎಸ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್.

ಹಾಗೆಯೇ ನಂತರದಲ್ಲಿ ಕೃಷಿ ಉಳಿಸಿ ಅಭಿಯಾನ ಮತ್ತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯ ಶ್ರೀಮತಿ ಚಂದ್ರಮ್ಮ ಮತ್ತು ತಂಡದವರಿಂದ ಕೋಲುಪದ ಪ್ರಸಾರವಾಗುವುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 6:30.

8:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಹಾಗೂ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಅಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾಲ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಕನ್ನಡದ ಅಕ್ಷರ ಮಾಲೆ,
9: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
10: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
9: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
10: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
9: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
8: ದೇಶದ ಸೇವೆಗೆ ನಿಲ್ಲಬೇಕು.

ಬೆರೆಸಿದರೆ ಎಲ್ಲಾ ರೀತಿಯ ಪಾನ್ ಮಸಾಲಾ ಗುಟ್ಕಾ ನಿಷೇಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಟೋಲ್ ಮುಕ್ತ ಹೆಬ್ಬಾಳ, ಮೂರು ಪಥ ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯವನ್ನು ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಹಾಗೂ ರಾಜ್ಯದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಮಾದಕ ಪದಾರ್ಥಗಳನ್ನು ಬೆರಕೆ ಮಾಡಿದರೆ ಎಲ್ಲ ರೀತಿಯ ಪಾನ್ ಮಸಾಲಾ ಗುಟ್ಕಾ ಮಾರಾಟವನ್ನು ನಿಷೇಧ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿಂದು ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಪಾನ್ ಮಸಾಲಾ ಗುಟ್ಕಾ ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ. ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲಾ ಗುಟ್ಕಾ ಪದಾರ್ಥಗಳ ಮಾರಾಟವನ್ನು ರಾಜ್ಯದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿ. ಅದಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಮಾದಕ ವ್ಯಸನ ತಡೆಯುವಿಕೆ

0: ದೊಡ್ಡ ಸವಾಲಾಗಿದ್ದು, ಎಲ್ಲರೂ ಒಂದಾಗಿ ಸೇರಿ ಯುವಜನರು ಈ ವ್ಯಸನದ ಸುಳಿಗೆ ಸಿಲುಕದಂತೆ ತಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು.
1: 5 ವರ್ಷ ಒಳಗಡೆ ಇರುವಂತಹ ಪ್ರತಿಯೊಂದು ಮಗು ಕೂಡ ಇವತ್ತು ನಾವು ಈ ಲಸಿಕೆಯನ್ನು ಹಾಕಿ ಅವರ ಭವಿಷ್ಯದಲ್ಲಿ ಯಾವ ಅಂಗವಿಕಲಿತ ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು

0: ಇಲಾಖೆಯ ಅಧಿಕಾರಿಗಳು, ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಬಹಳ ಉತ್ತಮವಾಗಿ ಸಹಕಾರ ಕೊಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ನಾನು ಅಭಿನಂದಿಸುತ್ತೇನೆ.
1: ಹೆಬ್ಬಾಳ ಭಾಗದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವುದು ಹಾಗೂ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸುವುದೇ ಸರ್ಕಾರದ ಉದ್ದೇಶ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2.5 ಕಿಲೋಮೀಟರ್ ಉದ್ದದ ಕಟ್ ಅಂಡ್ ಕವರ್ ಟನಲ್ ಇದಾಗಿದ್ದು ಇದು ಟೋಲ್ ಮುಕ್ತವಾಗಿರಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವೇ ಈ ಯೋಜನೆಗೆ ಹಣ ಭರಿಸಲಿದೆ. ಮುಂದಿನ 50 ವರ್ಷಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೇಕೆದಾಟು ಯೋಜನೆ ಸಂಬಂಧ ಸುಪ್ರೀಂಕೋರ್ಟ್ ತೀರ್ಪು ರಾಜ್ಯದ ಪರವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ ಕೈಗೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೂಚಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 28ರಂದು ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದಿನಿಂದ 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಮೊದಲ ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತಿದ್ದು ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಲಾಗಿದೆ. ರಾಜ್ಯದ ಎಲ್ಲ ಆಸ್ಪತ್ರೆ ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ವಿಧಾನಸಭೆ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ನಡೆದ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳು, ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪೋಲಿಯೋ ಹಾಕಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ ಚಾಲನೆ ನೀಡಿ ಮಾತನಾಡಿ, ಪೋಲಿಯೋ ಮುಕ್ತ ಭಾರತ ಕನಸು ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಆಡಳಿತ ಪೋಲಿಯೋ ಮುಕ್ತ ಯೋಜನೆಗೆ ನೆರವಾಗಿದೆ ಎಂದು ಹೇಳಿದರು. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಮೇಯರ್ ಪಿ ಗಾದೆಪ್ಪ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಆರೋಗ್ಯವಂತ ಮಕ್ಕಳಿಗಾಗಿ ಅಂಗವಿಕಲತೆ ಬಾರದಿರಲು ಪೋಷಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಮನವಿ ಮಾಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿಂದು ವಿಧಾನ ಪರಿಷತ್ ಶಾಸಕ ಕೆಎಸ್ ನವೀನ್ ದೇಶದಲ್ಲಿ ಪೋಲಿಯೋ ಮುಕ್ತ ವಾತಾವರಣ ನಿರ್ಮಿಸುವ ನಿಟ್ಟನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಹಮ್ಮಿಕೊಳ್ಳುತ್ತಿರುವ ಪಲ್ಸ್ ಪೋಲಿಯೋ ಅಭಿಯಾನವು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ರೋಗವಾಗಿದ್ದು ಇದನ್ನು ತಡೆಗಟ್ಟುವ ಅತ್ಯಂತ ಪರಿಣಾಮಕಾರಿ ಮಾರ್ಗ ಪೋಲಿಯೋ ಲಸಿಕೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ 4 ದಿನಗಳ ಕಾಲ ಪಲ್ಸ್ ಪೋಲಿಯೋ ಅಭಿಯಾನ

ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಲಸಿಕೆ ತಲುಪುವಂತೆ ಕ್ರಮ ಕೈಗೊಂಡು 100% ಗುರಿ ಸಾಧಿಸಬೇಕು ಎಂದು ಆರೋಗ್ಯ ಇಲಾಖೆ

ಕ್ರಿಯಾಶೀಲ ವ್ಯಕ್ತಿ ಎನ್ಎಸ್ ಶಂಕರ್ ಅವರ ನಿಧನದ ಬಗ್ಗೆ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳಿ ಕೃಷಿರಂಗ ಕಾರ್ಯಕ್ರಮ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
2: ಆತ್ಮೀಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ

0: ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
2: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗ ಕೇಳಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಭಟ್ ವಿಎಸ್ ಅವರೊಡನೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಾನು ಸಾಗರದಲ್ಲಿದ್ದೇನೆ. ಇವತ್ತು ನಮ್ಮ ಜೊತೆ ಸಾಗರ ಸೊರಬ ಹೊಸನಗರ ಏನು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಇದೆ, ಎಪಿಎಂಸಿ ಒಂದು ಆವರಣದಲ್ಲಿ. ಇಲ್ಲಿನ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಇವರು ಈಗ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದಿಂದ ಯಾವ ರೀತಿಯಿಂದ ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಇದು ರೈತರ ಒಂದು ಸೇವೆಯಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ, ಏನು ಈ ಒಂದು ಸಂಘದಿಂದ ಪ್ರಯೋಜನಕಾರಿ ಅಂದ್ರೆ ರೈತರ ಒಂದು ಕಲ್ಯಾಣಕ್ಕಾಗಿ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಂತ ಅನ್ನೋದನ್ನ ನಾವು ಮಾಹಿತಿ ಮಾಡ್ಕೊಳ್ಳೋಣ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಎಫ್ಎಂ ಕೇಂದ್ರ ಮಾಧ್ಯಮದ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
4: ನಮಸ್ಕಾರ.
3: ಹೇಳಿ, ಈ ಒಂದು ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಉದಯ, ಇದರ ಒಂದು ಚರಿತ್ರೆ ಹಿನ್ನೆಲೆ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ.
4: 1969 ಸಾಗರದ ಆಗಿನ ಶಾಸಕರಾಗಿರತಕ್ಕಂತಹ ಎಲ್ ಟಿ ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘ ಪ್ರಾರಂಭವಾಯಿತು. ಆಗ ಸಾಗರದಲ್ಲಿ ಅಡಿಕೆಯ ಧಾರಣೆ ತುಂಬಾ ಕುಸಿತಕ್ಕೆ ಒಳಪಟ್ಟಿತ್ತು. ಅದರ ಪರಿಣಾಮವಾಗಿ ಅಡಿಕೆ ಬೆಳೆಗಾರನ ಒಂದುಗೂಡಿಸಬೇಕು ಎಂಬ ದೃಷ್ಟಿಯಲ್ಲಿ ಅಡಿಕೆ ಬೆಳೆಗಾರ ಸಂಘವನ್ನು ಸ್ಥಾಪನೆ ಮಾಡಿದರು.
3: ಎಷ್ಟು ಸದಸ್ಯರಿದ್ರಿ ಮೊದಲು?
4: ಆವಾಗ ಬಹಳ ಕಡಿಮೆ ಇತ್ತು.
3: ಆರಂಭ ಮಾಡಿದ್ದು ಹೇಗೆ? ಅದು ಅಂದ್ರೆ ಎಷ್ಟು ಸದಸ್ಯರಿಂದ
4: ಆರಂಭ ಆಗಿರೋದು? ಸುಮಾರು 200 ಜನರಿಂದ ಪ್ರಾರಂಭ ಆಗಿದ್ದು ಇವತ್ತು ಹತ್ತತ್ರ ಒಂದು 2,000 ಜನರ ಇದೆ. ಈಗ ನಾವು ಸುಮಾರು ಒಂದು 5,000 ಹತ್ರ ಅಡಿಕೆ ಬೆಳೆಗಾರರ ಸದಸ್ಯತ್ವ.
3: ಮಧ್ಯದಲ್ಲಿ ಯಾವ ರೀತಿಯಿಂದ ಇತ್ತು ಅಂದ್ರೆ, ಈಗ ಆರಂಭದ ಒಂದು ನೀವು 60 ಹೇಳಿದ್ರಿ, 66 ಒಂದು 20 ವರ್ಷ ಆದ್ಮೇಲೆ ಯಾವ ರೀತಿಯಿಂದ ಇತ್ತು, ಈಗ ಸದ್ಯದ ಒಂದು ಪರಿಸ್ಥಿತಿ?
4: ಈಗ 15 ವರ್ಷದ ಈ ಕಡೆ, 10-15 ವರ್ಷದ ಈ ಕಡೆ ಮಲೆನಾಡಿನ ಭಾಗದ ಎಲ್ಲಾ ಗದ್ದೆಗಳು ತೋಟ ಆಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಅಡಿಕೆ ಬೆಳೆಗಾರರು ಕಡಿಮೆ ಇದ್ರು. ಸಾಗರ ಸೊರಬ ಹೊಸನಗರದಲ್ಲಿ ಅಂದ್ರೆ ಸಾಗರ ಪ್ರಾಂತ್ಯದಲ್ಲಿ ಹತ್ತತ್ರ ಸುಮಾರು ಒಂದು 5-6,000 ಹೆಕ್ಟೇರ್ ಅಷ್ಟೇ ಅಡಿಕೆ ತೋಟಗಳಿತ್ತು. ಅಂದ್ರೆ 15,000 ಎಕರೆ ಇತ್ತು. ಈಗ ಸಾಗರ ಸೊರಬ ಹೊಸನಗರ ಭಾಗಗಳಲ್ಲಿ ಹತ್ತತ್ರ 30,000 ಹೆಕ್ಟೇರ್ ಕ್ಕಿಂತನೂ ಜಾಸ್ತಿ ಅಡಿಕೆ ತೋಟಗಳಿದ್ದಾವೆ. ಅಂದ್ರೆ ಅಡಿಕೆಯ ಬೆಲೆಯ ಪರಿಣಾಮ ಜೊತೆಗೆ ಬೇರೆ ಬೆಳೆಗೆ ಹೋಲಿಸಿದಾಗ ಅಡಿಕೆ ಒಳ್ಳೆ ಉತ್ತಮವಾದ ರೇಟ್ ಇದ್ದಿದ್ದಕ್ಕಾಗಿ ಅಡಿಕೆ ತೋಟಗಳು ಜಾಸ್ತಿ ಆಗ್ತಾ ಇದಾವೆ. ಹಾಗಾಗಿ ಅಡಿಕೆ ಬೆಳೆಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹಿಂದೆ ಕಡಿಮೆ ಇತ್ತು.
3: ಈಗ ಪ್ರಾಂತ್ಯ ಅಂತ ಯಾಕೆ ಇಟ್ಕೊಂಡ್ರಿ? ಶಿವಮೊಗ್ಗ ಅಂತ ಇಟ್ಕೋಬಹುದಾಗಿತ್ತು, ಇಲ್ಲ ನಮ್ಮ ಮಧ್ಯ ಕರ್ನಾಟಕ, ಇಲ್ಲ ಮಲೆನಾಡು ಅಂತ ಇಟ್ಕೋಬಹುದಾಗಿತ್ತಲ್ಲ, ಪ್ರಾಂತ್ಯ ಅಂತಾನೆ ಯಾಕೆ?
4: ಇದೊಂಥರ ಈ ಸಿಸ್ಟರ್ ಕನ್ಸರ್ನ್ ಇದ್ದಂಗೆ ಹೊಸನಗರ ಸಾಗರ ಸೊರಬ ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ಒಂದಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಒಂದೇ ಮನೋಭಾವನೆ ಇರತಕ್ಕಂತ ಒಂದು ವ್ಯವಸ್ಥೆ ಉಳ್ತಕ್ಕಂಥ ಜನರು ಇಲ್ಲಿ. ಹಾಗಾಗಿ ಏನೇ ಕೆಲಸ ಮಾಡೋದಿದ್ರು ಸಾಗರ ಸೊರಬ ಹೊಸನಗರ ಸೇರಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತದೆ. 1972 ಒಂದು ದೊಡ್ಡ ಸಮಾವೇಶವನ್ನು ಅವತ್ತು ಎಲ್ ಟಿ ಹೆಗಡೆ ಮಾಡಿದ್ರು. ಅವತ್ತು ಅಡಿಕೆಯ ರೇಟ್ 300 ಕಡಿಮೆ ಬಂದ್ಬಿಟ್ಟಿತ್ತು. ಆಗ ಜನರು ಬದುಕೋದೆ ಕಷ್ಟ ಇತ್ತು. ಅಂತ ಸ್ಥಿತಿಯಲ್ಲಿ ಒಂದು ಸಮಾವೇಶವನ್ನು ಮಾಡಿ ಸಾಗರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಅದು ತಾವು ತಿಳಿದಿದ್ರೆ ಆಫ್ಕೋರ್ಸ್ ಅಂತ. ಆಫ್ಕೋರ್ಸ್ಗೆ ಒಟ್ಟಿಗೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘ, ನಾಂದಿ ಹಾಡಿರೋದು ಅಡಿಕೆ ಬೆಳೆಗಾರ ಸಂಘ. ಅಂದ್ರೆ ಈ ತರದ ಅನೇಕ ಕೆಲಸಗಳನ್ನ 3 ತಾಲೂಕುಗಳನ್ನ ಒಳಗೊಂಡಂತೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಹಿಂದೂ ಮಾಡಿತ್ತು ಈ 55 ವರ್ಷದ ಇತಿಹಾಸದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘ 3 ತಾಲೂಕಿನ ಎಲ್ಲ ಬೆಳೆಗಾರರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ತನ್ನ ವ್ಯವಹಾರ ಮಾಡ್ಕೊತ ಬರ್ತಾ ಇದೆ. ಬರೀ ಅಡಿಕೆ ಬೆಳೆಗಾರ ಸಂಘ ಒಂದೇ ಅಲ್ಲ, ಸಾಗರದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಈ 2 ತಾಲೂಕಿನವರ ಜೊತೆಗೆ ತುಂಬಾ ಉತ್ತಮ ಬಾಂಧವ್ಯ ಹೊಂದಿದೆ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ 3 ತಾಲೂಕನ್ನು ಶೇರ್ ಮಾಡ್ತೀವಿ.
3: ಉದ್ದೇಶ ಏನು ಇಟ್ಕೊಂಡಿದ್ರಿ ಆರಂಭ ಮಾಡಬೇಕಾದ್ರೆ?
4: ರೈತರಿಗೆ ಸಂಕಷ್ಟ ಬಂದಾಗ, ಅಡಿಕೆ ಬೆಳೆಗಾರರಿಗೆ ತೊಂದರೆಗಳು ಬಂದಾಗ ಅವ್ರ ಜೊತೆಗೆ ನಿಲ್ಲೋದು ಅಡಿಕೆ ಬೆಳೆಗಾರ ಸಂಘದ ಮುಖ್ಯ ಉದ್ದೇಶ. ಅವತ್ತು 76 ಮತ್ತೆ ಸಮಸ್ಯೆ ಬಂದಾಗ ಸಾಗರದಲ್ಲಿ ತೋಟಗಾರ ಸಂಘ ಹುಟ್ಟಾಗಿರ್ತಕ್ಕಂಥದ್ದು ಅಡಿಕೆ ಬೆಳೆಗಾರ ಸಂಘ. ಅದರ ಮಧ್ಯದಲ್ಲಿ ಕ್ಯಾಂಕೋ ಉದ್ಯಕ್ಕೆ ಎಲ್ ಟಿ ಗಡ ನೇತೃತ್ವದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘ ಅದರ ನಾಂದಿಗೆ ಪ್ರಥಮವಾಗಿ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಅಡಿಕೆ ಬೆಳೆಗಾರರಿಗೆ ಯಾವತ್ತು ಸಂಕಷ್ಟ ಇದೆ ಅವತ್ತು ಅದ್ರ ಜೊತೆಗೆ ಹೋರಾಟಕ್ಕೆ ಅಡಿಕೆ ಬೆಳೆಗಾರ ಸಂಘ ನಿಂತಿದೆ. ಹಿಂದೆ

0: ನದಿ ನೀರೇನು ಹರಿತಿತ್ತು ಅದಕ್ಕೆ ಕರವನ್ನು ಹಾಕಿದ್ರು 85-86 ಇಸ್ವಿಯಲ್ಲಿ. ಅವತ್ತು ಬಹಳ ದೊಡ್ಡದಾದ ಪ್ರತಿಭಟನೆ ಮಾಡಿದ್ರ ಪರಿಣಾಮವಾಗಿ ನೀರಿನ ಕರವನ್ನ ಸರ್ಕಾರ ವಾಪಸ್ ತಗೊಳ್ತು. ಬಹುಶಃ ಸಾಗರ ಸೊರಬ ಹೊಸನಗರಗಳಲ್ಲಿ ಏನಾದ್ರು ಇವತ್ತು ಕಾಡು ಉಳಿದಿದೆ ಅಂತಾದ್ರೆ ಅದು ಅಡಿಕೆ ಬೆಳೆಗಾರರಿಂದಾನೆ. ಸೊಪ್ಪಿನ ಬೆಟ್ಟ ಅಂತ ಹೇಳಿ ಉಳಿಸ್ಕೊಂಡಿದ್ದಾರೆ. ಆ ಸೊಪ್ಪಿನ ಬೆಟ್ಟಕ್ಕಾಗಿ ಉಳಿಸ್ಕೊಳ್ಬೇಕು ಅಂತ 80ನೇ ಇಸ್ವಿಯಿಂದ ತುಂಬಾ ಹೋರಾಟವನ್ನು ಮಾಡ್ತಾ ಬಂದಿದೆ. ಅದರ ಪರಿಣಾಮವಾಗಿ ಅಲ್ಲಲ್ಲಿ ಸ್ವಲ್ಪ ನಾವು ಸೊಪ್ಪಿನ ಬೆಟ್ಟಗಳನ್ನ ಕಾಣಬಹುದಾಗಿದೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಈ ತಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನ ಮಾಡ್ಕೊತ ಬಂದಿದೆ. 2007ರಲ್ಲಿ ಚಾಲಿ ರೇಟು 3000ಕ್ಕೂ ಇಂತ ಕಡಿಮೆ ಬಂದ್ಬಿಡ್ತು. ಅವಾಗ ಮತ್ತೆ ಅಡಿಕೆ ಬೆಳೆಗಾರ ಸಂಘ ಗಟ್ಟಿಯಾಗಿ ನಿಂತು ಒಂದು ಧಾರಣೆಯನ್ನು ತರಲಿಕ್ಕೆ ಸರ್ಕಾರವೇ 7000ಕ್ಕೆ ಖರೀದಿ ಮಾಡುವಂತ ಪರಿಸ್ಥಿತಿಯನ್ನ ಅಡಿಕೆ ಬೆಳೆಗಾರ ಸಂಘ ಮಾಡ್ತು. 2012ರಲ್ಲಿ ಬದುಕೋದೇ ಕಷ್ಟ ಹೇಳುವ ರೀತಿಯಲ್ಲಿ ಇಡೀ ಪ್ರಾಂತ್ಯದಲ್ಲಿ ಕೊಳೆ ಬಂದು ಇಡೀ ಅಡಿಕೆ ನೆಲ ಕುದುರಿ ಹೋಗಿತ್ತು. 1 ಎಕರೆಗೆ 1 ಕ್ವಿಂಟಲ್ಕ್ಕಿಂತಲೂ ಕಡಿಮೆ ಅಡಿಕೆ ಬೆಳೆಯನ್ನ ಬೆಳೆದಿರತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರ ಸಂಘ ತುಂಬಾ ಹೋರಾಟವನ್ನ ಮಾಡಿ ಆಗಿನ ಇಲ್ಲಿಯ ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರ ಶ್ರಮದಿಂದ ಮೊಟ್ಟ ಮೊದಲನೇ ಬಾರಿಗೆ ಅಡಿಕೆ ಬೆಳೆಗಾರರಿಗೆ ಹೆಕ್ಟರ್ಗೆ 12,500 ನಮಗೆ ಪರಿಹಾರವನ್ನು ಕೊಟ್ಟಿದ್ರು. ಇದೊಂದು ಇತಿಹಾಸ. ಇದನ್ನು ಅಡಿಕೆ ಬೆಳೆಗಾರ ಸಂಘ ಮಾಡಿದೆ. ಹೀಗೆ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಕಾಟವನ್ನ ಸಿಕ್ಕಾಪಟ್ಟೆ ಆಗಿದೆ. ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಸಮಸ್ಯೆಗಳು ತುಂಬಾ ಇದೆ. ಕಾಡು ಪ್ರಾಣಿಗಳಿಂದ ಮಂಗನ್ ಕಾಟ, ಕಾಡ್ಕೋಣನ್ ಕಾಟ, ಹೊಂದಿ ಕಾಟ, ಇನ್ನೊಂದ್ ಕಡೆ ಕಾಡಾನೆ ಕಾಟ. ಅಂದ್ರೆ ಅಡಿಕೆ ಬೆಳೆ ಏನು ರೇಟ್ ಇದೆ ಅಂತ ಹೇಳ್ತೀವಿ ಬಿಟ್ರೆ ಅಡಿಕೆ ಸಸಿಗಳನ್ನೇ ತೆಗೆಯುವಂತ ಸಮಸ್ಯೆಗೆ ನಾವು ಬಂದಿದೀವಿ. ಅಡಿಕೆ ತೋಟದಲ್ಲಿ ಅಡಿಕೆಯನ್ನು ಉದುರಿಸುವಂತ ಸಮಸ್ಯೆಗಳು ಬಂದಿದ್ವಿ. ಈ ಬಗ್ಗೆ ಹೋರಾಟವನ್ನು ಈಗಾಗಲೇ ನಾವು ಮಾಡಿದೀವಿ. ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ. ಹೀಗೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಹೋರಾಟಗಳು ರೈತರ ಜೊತೆಗಿದ್ದೀವಿ. ಇದೆಲ್ಲದರ ಪರಿಣಾಮವನ್ನ ನಾವು ಮೊನ್ನೆ ಸಮಾವೇಶದ ಮುಖಾಂತರ ಬರ್ತಿದ್ದೀವಿ.
1: ಈಗ ಈ ರೈತರ ಬೆನ್ನೆಲುಬಾಗಿ ತಾವು ಅಂದ್ರೆ ವಿಶೇಷವಾಗಿ ಇದರಲ್ಲಿ ಅಡಿಕೆ ಬೆಳೆಗಾರರ ಒಂದು ಬೆನ್ನೆಲುಬಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಅವರಿಗೆ ಒಂದು ದೊರೆಯುವ ಸೌಲಭ್ಯದ ಬಗ್ಗೆ ಆಗಿರ್ಲಿ, ಇಲ್ಲ ಅವರಿಗೆ ಒಂದು ಅರಿವು ಮೂಡಿಸ್ತಾ ಆಗಿರ್ಲಿ ಅಂತಂದ್ರೆ ನಾವು ಈಗ ಮಣ್ಣಿನ ಪರೀಕ್ಷೆ ಆಗಿರ್ಬಹುದು, ಇಲ್ಲ ಅದಕ್ಕೆ ಬರ್ತಕ್ಕಂತ ರೋಗ ರುಜಿನಗಳ ಬಗ್ಗೆ ಮಾಹಿತಿ ಕೊಡೋದು, ಆಮೇಲೆ ಯಾವ ರೀತಿಯಿಂದ ನಾವು ಅದನ್ನ ನಿರ್ವಹಣೆ ಮಾಡಬಹುದು, ಮುಂದೆ ಬರ್ತಕ್ಕಂತ ಈಗ ಹವಾಮಾನದಲ್ಲಿ ಈಗ ತಾವು ಹೇಳಿದ್ರಿ ಈ ವರ್ಷ ಭಯಂಕರ ಮಳೆ ಆಯ್ತು, ಅಂದ್ರೆ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿ ಕೊಳೆ ಕೂಡ ಜಾಸ್ತಿ ಆಯ್ತು, ರೈತ ಸ್ವಲ್ಪ ನಷ್ಟದಲ್ಲಿದ್ದಾನೆ. ಕೆಲವೊಂದು ನಾನು ನೋಡುದು ಹಾಗೆ ಕೆಲವೊಂದು ತೋಟಗಳಲ್ಲಿ ಅಡಿಕೆನೆ ಇಲ್ಲ, ಆ ಗೊಂಚಲಿಗೆ ಏನು ಇಲ್ಲ, ಒಂಥರ ರೋಗ ಬಂದಿದ್ದು ಆಗಿರ್ತದೆ ನೋಡಿ, ಒಣ ರೋಗ ಆತರ ಗೋಚರಿಸುವ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ

0: ಸರ್.
1: ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯ ಶ್ರೀಮತಿ ಚಂದ್ರಮ್ಮ ಮತ್ತು ತಂಡದವರಿಂದ ಕೋಲುಪದ ಕೇಳಿದಿರಿ. ಇನ್ನು ಮುಂದೆ ಕೃಷಿ ಉಳಿಸಿ ಅಭಿಯಾನ.
2: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
3: ಡಾಕ್ಟರ್ ಉಮೇಶ್ ಸಿಂಗ್ ದುಬೆ, ಪ್ರಧಾನ ವೈಜ್ಞಾನಿಕ ಕೇಂದ್ರೀಯ ಕೃಷಿ ಯಾಂತ್ರಿಕ ಸಂಸ್ಥಾನ. ಹಮಾರೆ ಸಂಸ್ಥಾನ ಕೆ ದ್ವಾರಾ ಹರಿ ಖಾದ ಜೈವಿಕ ಖೇತಿ ಕೆ ಲಿಯೆ ಔರ್ ಉರ್ವರಕ ಸಂತುಲಿತ ಉಪಯೋಗ ಕೆ ಲಿಯೆ ಬಹುತ್ ವಿಭಿನ್ನ ಪ್ರಕಾರ ಕಿ ಮಷಿನರಿ ಕಾ ಜಿಸ್ಸೆ ಕಿ ಹಮ್ ಖೇತ್ ಉರ್ವರಕ ಕೈಸೆ ಉಪಯೋಗ ಕರೆ ಉಚಿತ ಸಂಸಾಧನ ಕೆ ದ್ವಾರಾ ಉಚಿತ ಮಷಿನ್ ಕೆ ದ್ವಾರಾ ಯೇ ಹಮಾರೆ ಸಂಸ್ಥಾನ ಕೆ ದ್ವಾರಾ ಜಿಸ್ಸೆ ರೋಟಾಮೀಟರ್ ಹೈ ಹರಿ ಖಾದ ಅಗರ ಮಿಕ್ಸ್ ಕರ್ನಾ ಹೈ ಖೇತ್ ಮೇ ರೋಟಾಮೀಟರ್ ಕೆ ಮಾಧ್ಯಮ ಸೆ ಉಸ್ಕೋ ಹಮ್ ಮಿಕ್ಸ್ ಕರ್ ಸಕ್ತೆ ಹೈ ಔರ್ ವೋ ಖಾದ ಏಕ ತರಿಕೆ ಸೆ ಆರ್ಗಾನಿಕ್ ಖಾದ ಕಾ ಕಾಮ ಕರ್ತಾ ಹೈ ಔರ್ ಮಿಟ್ಟಿ ಮೇ ಬಿಲ್ಕುಲ್ ಮಿಲ್ ಕರ್ ಕರ್ಕೆ ಪ್ರಾಕೃತಿಕ ಖೇತಿ ಕೆ ತರಿಕೆ ವೋ ಹಮಾರಾ ಫಸಲ್ ಉಗತಾ ಹೈ. ದೂಸರಾ ಹೋತಾ ಅಗರ ಹಮ್ ಬುವಾಯಿ ಕರ್ನಾ ಚಾಹತೆ ಹೈ ತೋ ಹಮಾರೆ ಸಂಸ್ಥಾನ ಕೆ ದ್ವಾರಾ ಜೀರೋ ಟ್ರಿಲ್ ಡ್ರಿಲ್ ಮಷೀನ್ ಕಾ ವಿಕಾಸ್ ಕಿಯಾ ಗಯಾ ಹೈ. ಬಿನಾ ಜೋತೆ ಹುಏ ಹಮ್ ಅಗರ್ ಎಕ್ಸ್ಟ್ರಾ ಮಲ್ಚ್ ಕೋ ಅಗರ್ ಖೇತ್ ಮೇ ಛೋಡ್ ದೇತೆ ಹೈ ತೋ ಹಮ್ ಬಿನಾ ಜೋತೆ ಹುಏ ಉಸ್ ಮಷೀನ್ ಬುವಾಯಿ ಕರ್ ಸಕ್ತೆ ಹೈ. ತೀಸರಾ ಯೋ ಹೋತಾ ಹೈ ಕಿ ಹ್ಯಾಪಿ ಸೀಡರ್. ಹ್ಯಾಪಿ ಸೀಡರ್ ಕಾ ಜೋ ಹೈ ಹ್ಯಾಪಿ ಸೀಡರ್ ಸೆ ಹಮ್ ಎಕ್ಸ್ಟ್ರಾ ಮಲ್ಚಿಂಗ್ ಕೆ ಸಾಥ್ ಸಾಥ್ ಹಮ್ ಎಕ್ಸ್ಟ್ರಾ ಮಲ್ಚಿಂಗ್ ಕೆ ಸಾಥ್ ಸಾಥ್ ಹಮ್ ಬುವಾಯಿ ಕರ್ತೆ ಹೈ. ಬುವಾಯಿ ಕೆ ಸಾಥ್ ಸಾಥ್ ಮೇ ಹಮಾರಾ ಜೋ ಹೈ ಜೊ 50-60% ಕೆ ಹಮಾರೆ ಜೊ ಊರ್ಜಾ ಹೋತಿ ಹೈ ಉಸ್ಕಿ ಹಮಾರಿ ಬಚತ್ ಹೋ ಜಾತಿ ಹೈ. ಇಸ್ ತರಿಕೆ ಸೆ ಹಮ್ ಯೇ ಕಹನಾ ಚಾಹತೆ ಹೈ ಕಿ ಉಚಿತ ಮಷೀನ್ ಕೆ ದ್ವಾರಾ ಸಂಸ್ಥಾನ ಕೆ ಮಷೀನೋ ಕಾ ಉಪಯೋಗ ಕರ್ತೆ ಹುವೆ ಪ್ರಾಕೃತಿಕ ಖೇತಿ ಉಪಯೋಗ ಕರ್ನಾ ಚಾಹತೆ ಹೈ. ಪ್ರಾಕೃತಿಕ ಖೇತಿ ಉಪಯೋಗ ಕಿಯಾ ಜಾ ಸಕ್ತಾ ಹೈ. ಇಸ್ ತರಿಕೆ ಸೆ ಹಮಾರಿ ಖೇತ್ ಬನಾಯೆ ರಖೇಗಿ ಔರ್ ಭವಿಷ್ಯ ಮೇ ಖೇತ್ ಕೋ ಲಾಭ.
2: ಇದುವರೆಗೆ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್.
1: ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವಜನತೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ದ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಸಮ್ಮುಖದಲ್ಲಿ ಇಂದು ಕೃಷಿ, ಹಣಕಾಸು, ಬಾಹ್ಯಾಕಾಶ ಹಾಗೂ ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಸೆಷಲ್ ಭೇಟಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಅವರೊಂದಿಗೆ ವಿಕ್ಟೋರಿಯಾದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿಚಾರ ಹಾಗೂ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಇದೇ ಸಂದರ್ಭದಲ್ಲಿ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪುರಸ್ಕಾರ ನೀಡಿ ಸನ್ಮಾನಿಸಿದರು. ಪರಿಸರ ನಾಯಕತ್ವಕ್ಕಾಗಿ ನೀಡಲಾಗುವ ಅತ್ಯುನ್ನತ ಗೌರವ ಇದಾಗಿದೆ. ಸುಸ್ಥಿರ ಅಭಿವೃದ್ದಿ ಹಾಗೂ ಹಸಿರು ಬೆಳವಣಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಬದ್ದತೆ ಗುರುತಿಸಿ ಈ ಮನ್ನಣೆ ನೀಡಲಾಗಿದೆ. ನಂತರ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಮನ್ನಣೆ ಭಾರತದ ನಾಗರಿಕರಿಗೆ ಸಂದ ಗೌರವವಾಗಿದೆ ಎಂದರು. ಭವಿಷ್ಯ ಸಿದ್ಧ ಸದೃಢ ಆರ್ಥಿಕ ಸಹಕಾರದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ದೇಶಗಳು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರಕ್ಕಾಗಿ ಪರಿಶೋಧನೆ ನಡೆಸಲಿವೆ. ಭಾರತ ಸೆಷಲ್ ನಡುವಿನ ಸಂಪರ್ಕ ಹೆಚ್ಚಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಮೇರಿ ಯಾತ್ರಾ ಐಸೆ ಐತಿಹಾಸಿಕ ಅವಸರ ಪರ ಹೋ ರಹಿ ಹೈ ಜಬ್ ಸೆಷಲ್ ಅಪ್ನಿ ಸ್ವತಂತ್ರತಾಕ್ಕೆ 50 ವರ್ಷ ಪೂರೆ ಕರ್ ರಹಾ ಹೈ ಔರ್ ಹಮ್ ಭಾರತ ಸೆಷಲ್ ರಾಜನೈತಿಕ ಸಂಬಂಧೋ ಕಿ ಭಿ 50ವೀ ವರ್ಷಗಾಂಠ ಮನಾ

0: इन 50 वर्षों की यात्रा में हमने मित्रता को विश्वास में, विश्वास को सहयोग में और सहयोग को जन कल्याण में बदला है। हिंद महासागर ने भारत और सेशेल के संबंधों को सींचा है।
1: ಉಭಯ ದೇಶಗಳ ನಡುವಿನ ಸಂಪರ್ಕವನ್ನು ಉತ್ತಮಪಡಿಸಲು ಡಿಜಿಟಲ್ ತಂತ್ರಜ್ಞಾನ ಪರಿಣಾಮಕಾರಿಯಾಗಿದೆ. ಡಿಜಿಟಲ್ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವ ಭಾರತದ ಯಶಸ್ವಿ ಅನುಭವವನ್ನು ಸೆಷಲ್ನೊಂದಿಗೆ ಹಂಚಿಕೊಳ್ಳಲಾಗುವುದು ಎಂದರು. ಸೆಷಲ್ನಲ್ಲಿ ಯುಪಿಐ ಅನುಷ್ಠಾನಗೊಳಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿರುವ ಬಗ್ಗೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಲಸಿಕೆಯನ್ನು ಪೂರೈಸುವ ಮೂಲಕ ಭಾರತ ತನ್ನ ಸ್ನೇಹ ಪ್ರದರ್ಶಿಸಿದೆ. ಜನೌಷಧಿಗೆ ಸಂಬಂಧಿಸಿದಂತೆ ಮಾಡಿಕೊಂಡ ಒಪ್ಪಂದ ಸೆಷಲ್ ಜನತೆಗೆ ಗುಣಮಟ್ಟದ ಹಾಗೂ ಕೈಗೆಟಕುವ ದರದಲ್ಲಿ ಔಷಧಿ ದೊರಕಲು ನೆರವಾಗಲಿದೆ ಎಂದರು. ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾರತದೊಂದಿಗೆ ಪರಸ್ಪರ ನಂಬಿಕೆಯ ಹಾಗೂ ಗಹನವಾದ ಸ್ನೇಹ ಸಂಬಂಧ ಹೊಂದಿರುವುದನ್ನು ಸೆಷಲ್ ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ರಾಜತಾಂತ್ರಿಕ ಸಂಬಂಧದ 50ನೇ ವರ್ಷದ ಈ ಸಂದರ್ಭದಲ್ಲಿ ಉಭಯ ದೇಶಗಳು ಭೌಗೋಳಿಕ, ಐತಿಹಾಸಿಕ ಹಾಗೂ ಹಿಂದೂ ಮಹಾಸಾಗರ ವಲಯದಲ್ಲಿ ಸಮೃದ್ದಿ ಮತ್ತು ಸ್ಥಿರತೆಯ ದೃಷ್ಟಿಯನ್ನು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿರುವುದಾಗಿ ಪ್ಯಾಟ್ರಿಕ್ ಹರ್ಮಿನ್ ಹೇಳಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ನ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಮಾತನಾಡಿ, ಹವಾಮಾನ ಹಾಗೂ ಪರಿಸರ ಸಂರಕ್ಷಣೆಯ ಉಪಕ್ರಮಗಳು ನ್ಯಾಯಯುತ, ಜವಾಬ್ದಾರಿಯುತ ಹಾಗೂ ಪಾಲುದಾರಿಕೆಯ ಅಂಶಗಳಿಂದ ನಿರ್ದೇಶಿತವಾಗಿರಬೇಕು. ಇದು ಹವಾಮಾನ ನ್ಯಾಯದ ಸಾರವಾಗಿದೆ ಎಂದರು. ಅಭಿವೃದ್ದಿ ಎಲ್ಲರನ್ನೂ ಒಳಗೊಂಡಿರಬೇಕು ಎನ್ನುವುದು ಭಾರತ ಮತ್ತು ಸೆಷಲ್ನ ಆಶಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ದಿ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಗೌರವ ದೊರೆತ ಹಿನ್ನೆಲೆಯಲ್ಲಿ ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವವಿದ್ಯಾಲಯಗಳಿಗೆ ಮನವಿ ಮಾಡಿದ್ದಾರೆ. ತಂತ್ರಜ್ಞಾನದ ಈ ಯುಗದಲ್ಲಿ ಪ್ರತಿದಿನ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ದಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮುತ್ತಿವೆ. ಈ ಸಂದರ್ಭದಲ್ಲಿ ಜನರ ಸೃಜನಾತ್ಮಕತೆಯನ್ನು ರಕ್ಷಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಿಟ್ಟನಲ್ಲಿ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ ಎಂದು ಪ್ರಧಾನಿ ಇಂದು ಪ್ರಸಾರವಾದ ಮನ್ ಕಿ ಬಾತ್ನಲ್ಲಿ ತಿಳಿಸಿದ್ದಾರೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮ ಆರಂಭಿಸಿದ್ದು, ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ವಿಮಾನಯಾನ ಕ್ಷೇತ್ರ ಈ ತಿಂಗಳು ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇಂತಹ 40 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಅತಿ ಸಣ್ಣ, ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಉತ್ತೇಜನ ದೊರೆಯುತ್ತಿದೆ, ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಸಂಶೋಧನಾ ಅಭಿವೃದ್ದಿ ಸಂಸ್ಥೆ DRDO ಭಾರತೀಯ ಕೈಗಾರಿಕಾ ಪಾಲುದಾರರೊಂದಿಗೆ ಜಂಟಿಯಾಗಿ ಅಭಿವೃದ್ದಿಪಡಿಸಿರುವ ದೀರ್ಘ ವ್ಯಾಪ್ತಿಯ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಇಂದು ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ಭಾರತ ಅಧಿಕ ಸುರಕ್ಷಿತ ಹಾಗೂ ಆತ್ಮನಿರ್ಭರವಾಗುತ್ತಿದೆ ಎಂದು ಪ್ರಧಾನಿಯವರು ತನ್ನ 135ನೇ ಮನದ ಮಾತಿನ ಸಂಚಿಕೆಯಲ್ಲಿ ತಿಳಿಸಿದ್ದಾರೆ. ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಕಾರ್ಯಪ್ರವೃತ್ತವಾಗಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶೆ ಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು.

ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳೊಂದಿಗೆ ಸಂಪರ್ಕ

ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿಂದು ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳು 2047ರ ವೇಳೆಗೆ ದೇಶವನ್ನು ಅಭಿವೃದ್ದಿ ಹೊಂದಿದ ರಾಷ್ಟವನ್ನಾಗಿಸಲು ಶ್ರಮಿಸಬೇಕು ಎಂದು ಕರೆ ನೀಡಿದರು. ವಿಕಸಿತ ಭಾರತ ಗ್ರಾಮೀಣ ಯೋಜನೆಯಡಿ ರಾಜ್ಯಗಳ ಕೊಡುಗೆ ಸೇರಿದಂತೆ 1,51,000 ಕೋಟಿ ರೂಪಾಯಿಗೂ ಅಧಿಕ ಹಣ ನೀಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರೀಯ ಮಂಡಳಿಯ 16ನೇ ಸಭೆಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನದ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಮಾರ್ಗಸೂಚಿ ಹಿಮೋಗ್ಲೋಬಿನ್ ಪರೀಕ್ಷೆ, ಕಬ್ಬಿಣಾಂಶ ಕೊರತೆಯಿಂದ ಉಂಟಾಗುವ ರಕ್ತಹೀನತೆಗೆ ಉಪಚಾರ, ವ್ಯವಸ್ಥಿತ ಆರೈಕೆ, ಆರೋಗ್ಯಕರ ಆಹಾರ ಅಭ್ಯಾಸ ಮೊದಲಾದವುಗಳಿಗೆ ಒತ್ತು ನೀಡಲಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದಿರುವ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 9 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 63 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವಜನತೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ದ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕನ್ನಡ ಭಾಷಣ
1: ಆಕಾಶವಾಣಿ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳುವಿರಿ.
2: ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ನೈತಿಕ ಶಿಕ್ಷಣದ ಕೊರತೆಯು ಕಂಡುಬರುತ್ತಿದೆ. ಇಂತಹ ನೈತಿಕ ಶಿಕ್ಷಣದ ಬೆಳವಣಿಗೆಯು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಸಹ ಆಗಿದೆ. ನೈತಿಕ ಶಿಕ್ಷಣವನ್ನು ಕುರಿತಾಗಿ ಸರ್ವಜ್ಞ ಅವರು ಈ ರೀತಿಯಾಗಿ ಹೇಳಿದ್ದಾರೆ: ವಿದ್ಯೆಯುಳ್ಳನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯವಿಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಎಂದಿದ್ದಾರೆ. ಈ ಸರ್ವಜ್ಞನ ವಾಣಿಯಲ್ಲಿ ವಿದ್ಯೆಯು ವ್ಯಕ್ತಿಯ ಸಾಮಾಜಿಕ ಅಗತ್ಯಗಳಲ್ಲಿ ಒಂದು. ವಿದ್ಯೆಯಲ್ಲಿ ಸೂಕ್ತವಾಗಿ ಹುದುಗಿರುವಂತಹ ವಿಶಿಷ್ಟ ಶಕ್ತಿಯನ್ನು ಆವಿಷ್ಕಾರಗೊಳಿಸಿ ವ್ಯಕ್ತಿಯನ್ನು ಸುಸಂಸ್ಕೃತ ನಾಗರಿಕನನ್ನಾಗಿ ಪರಿವರ್ತಿಸುವ ಒಂದು ಪ್ರಧಾನ ಸಾಧನವೇ ಶಿಕ್ಷಣ. ಇಂದು ಶಿಕ್ಷಣ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತಗೊಳ್ಳುವ ವಿಷಯ, ಸಾಮಗ್ರಿಗಳ ಬೋಧನೆಯಷ್ಟೇ ಅಲ್ಲ, ಕೇವಲ ವಿಷಯ ಅಥವಾ ಜ್ಞಾನಾರ್ಜನೆಯೇ ಶಿಕ್ಷಣದ ಗುರಿಯಲ್ಲ. ಅದು ಶಿಕ್ಷಣದ ಮುಖ್ಯ ಗುರಿಗಳಲ್ಲಿ ಒಂದು ಮಾತ್ರ. ವ್ಯಕ್ತಿಯ ದೈಹಿಕ ಬೌದ್ಧಿಕ ಶಕ್ತಿಗಳ ವಿಕಾಸದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸ ಮತ್ತು ಆತ್ಮವಿಕಾಸವನ್ನು ಸಾಧಿಸುವುದೇ ಶಿಕ್ಷಣದ ಮೂಲ ಉದ್ದೇಶವಾಗಿದೆ. ಈ ಪ್ರಮುಖ ಗುರಿಗಳ ಸಾಧನೆ ಸಾಧ್ಯವಾದರೆ ಮಾತ್ರ ಶಿಕ್ಷಣಕ್ಕೆ ಒಂದು ಪರಿಪೂರ್ಣತೆ ಮತ್ತು ಸಾರ್ಥಕತೆಯು ಸಾಧಿಸಲು ಸಾಧ್ಯವಾಗುತ್ತದೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದರ ಮೂಲಕ ಒಂದು ಸಾಮಾಜಿಕ ಜೀವನವನ್ನು ಸೃಷ್ಟಿ ಮಾಡುವ ಶಕ್ತಿಯುಳ್ಳುವಂತಹ ಪ್ರಭಾವಶಾಲಿ ಪೂರ್ಣವಾದಂತಹ ಸಾಧನೆಯಾಗಿದೆ ಎಂದು ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಗುರಿ ಕೇವಲ ಉದರ ಪೋಷಣೆಯಷ್ಟೇ ಅಲ್ಲ, ಬಹುಮುಖವಾಗಿ ವ್ಯಕ್ತಿಯ ಬದುಕಿನ ಬೆಳವಣಿಗೆ ಮತ್ತು ವಿಕಾಸ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಒಳಿತು, ಯಾವುದು ಕೆಡಕು ಎನ್ನುವುದನ್ನು ಪ್ರಶ್ನಿಸುತ್ತಾರೆ. ಪರಿಜ್ಞಾನವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುವುದರ ಮೂಲಕ ವ್ಯಕ್ತಿಯನ್ನು ಸತ್ಯಾನ್ವೇಷಕನಾಗಿ ಪರಿವರ್ತನೆಗೊಳಿಸುವುದೇ ಶಿಕ್ಷಣದ ಮಹೋನ್ನತವಾದಂತಹ ಗುರಿ. ವ್ಯಕ್ತಿಯ ಸತ್ಯ, ಪ್ರೇಮ, ಅಹಿಂಸೆಗಳ ಮೂಲಕ ತನ್ನ ಚಾರಿತ್ರ್ಯವನ್ನು ವರ್ಧಿಸಿಕೊಳ್ಳಲು ಮತ್ತು ಸಮಾಜಕ್ಕೆ ಹೊರೆಯಾಗದಂತೆ ಆತನನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣದ ಪರಮಧ್ಯ.

ಅನಿವಾರ್ಯವಾಗಿದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಎನ್ನುವ ಶ್ರೀ ವಿವೇಕಾನಂದರ ವಾಣಿಯಂತೆ ಶಿಕ್ಷಣದ ಗುರಿ ಪರಿಪೂರ್ಣತೆಯ ಆವಿಷ್ಕಾರ. ಎಂತಹ ಶಿಕ್ಷಣ ಬೇಕು ಎನ್ನುವ ಪ್ರಶ್ನೆಗೆ ಶ್ರೀ ವಿವೇಕಾನಂದರು ನೀಡುವ ಉತ್ತರ ತಾತ್ವಿಕವಾಗಿ ಅತ್ಯಂತ ಸಮರ್ಪಕವಾಗಿದೆ. ಯಾವ ಶಿಕ್ಷಣ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಶಕ್ತಿ ರೂಪುಗೊಳ್ಳಲು ಸಹಾಯಕವಾಗುವುದೋ, ಬೌದ್ಧಿಕ ಶಕ್ತಿ ವಿಕಾಸಗೊಳ್ಳಲು ಪೂರಕವಾಗುವುದೋ ಮತ್ತು ಸ್ವಾವಲಂಬನೆಯ ಜೀವನ ಸೃಷ್ಟಿಗೆ ಕಾರಣವಾಗುವುದೋ ಅಂತಹ ಶಿಕ್ಷಣ ಬೇಕು ಎನ್ನುತ್ತಾರೆ. ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಮತ್ತು ಶ್ರೀ ವಿವೇಕಾನಂದರ ದೃಷ್ಟಿಯಲ್ಲಿ ಶೀಲರಹಿತವಾದಂತಹ ಶಿಕ್ಷಣ ಮಹಾ ಅಪರಾಧ, ಸಪ್ತ ಮಹಾಪಾತಕಗಳಲ್ಲಿ ಒಂದು ಎಂದು ಅಭಿಪ್ರಾಯ ಪಡುತ್ತಾರೆ. ಯಾವ ಶಿಕ್ಷಣ ವ್ಯಕ್ತಿಯನ್ನು ಶೀಲವಂತನನ್ನಾಗಿಯೂ ಸಮಾಜದ ಬಗ್ಗೆ ಕಳಕಳಿಯುಳ್ಳ ವ್ಯಕ್ತಿಯನ್ನಾಗಿಯೂ ರೂಪಿಸುವುದಿಲ್ಲವೋ ಅಂತಹ ಶಿಕ್ಷಣವು ಸಮಾಜಕ್ಕೆ ಒಂದು ಮಾರಕ ಅಸ್ತ್ರವಿದ್ದಂತೆ. ಇಂದು ನಾವು ಪಡೆಯುತ್ತಿರುವ ಶಿಕ್ಷಣ ಆದರ್ಶ ಶಿಕ್ಷಣದ ಕಲ್ಪನೆಗೆ ತೀರ ಭಿನ್ನವಾಗಿದೆ. ಪರಿಪೂರ್ಣ ವ್ಯಕ್ತಿಗಳನ್ನು ಸಮರ್ಪಕ ಜವಾಬ್ದಾರಿ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕಾಗಿದ್ದ ಶಿಕ್ಷಣ ವ್ಯವಸ್ಥೆ ಸಮಾಜಕ್ಕೆ ಪರಾವಲಂಬಿಗಳನ್ನು ಬಳುವಳಿಯಾಗಿ ನೀಡುವ ಒಂದು ಕಾರ್ಯಾಗಾರವಾಗಿದೆ. ವಿದ್ಯಾರ್ಥಿಯಲ್ಲಿ ವಾಸ್ತವ ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಸ್ಥೈರ್ಯ, ಆತ್ಮವಿಶ್ವಾಸಗಳನ್ನು ಮೂಡಿಸುವ ಬದಲು ಬದುಕಿನ ಸಮಸ್ಯೆಗಳಿಗೆ ಹೆದರಿ ತನ್ನಲ್ಲಿಯ ಸ್ವಸಾಮರ್ಥ್ಯದ ಬಗ್ಗೆ ನಂಬಿಕೆಯನ್ನು ಕಳೆದುಕೊಂಡು ಸಮಾಜಕ್ಕೆ ಹೊರೆಯಾಗುವಂತೆ ಆತನನ್ನು ಬಲಹೀನನನ್ನಾಗಿ ಮಾಡುತ್ತಿರುವ ಇಂದಿನ ಶಿಕ್ಷಣ ಪದ್ಧತಿ ಮೂಲಭೂತವಾಗಿ ದೋಷಪೂರಿತವಾಗಿದೆ. ಬ್ರಿಟಿಷರ ಆಡಳಿತದ ಅಗತ್ಯಗಳನ್ನು ಪೂರೈಸುವ ದೃಷ್ಟಿಯಿಂದ ರೂಪಿತವಾದಂತಹ ಶಿಕ್ಷಣ ವ್ಯವಸ್ಥೆ ಯಾವುದೇ ಪ್ರಮುಖ ಸುಧಾರಣೆ ಇಲ್ಲದೆ ಇಂದಿಗೂ ಮುಂದುವರಿದುಕೊಂಡೇ ಬಂದಿರುವುದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಬಹುಮುಖ್ಯವಾದ ಕಾರಣವಾಗಿದೆ. ಸ್ವಾತಂತ್ರ್ಯದ ನಂತರದ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಪರಿಸರಗಳಿಗೆ ಹೊಂದಿಕೊಳ್ಳುವ ಸ್ವಂತಿಕೆಯುಳ್ಳ ಶಿಕ್ಷಣ ವ್ಯವಸ್ಥೆಯ ಕೊರತೆ ನವರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ದೊಡ್ಡ ತೊಡಕುಂಟಾಗಿದೆ. ಪಾಶ್ಚಾತ್ಯ ರೀತಿಯ ವಿದ್ಯಾಭ್ಯಾಸ ನಮ್ಮ ಬದುಕಿನ ನೋವು ನಲಿವುಗಳನ್ನು, ಸಮಸ್ಯೆ ಸಂಕಷ್ಟಗಳನ್ನು, ಏರುಪೇರುಗಳನ್ನು ಪ್ರತಿನಿಧಿಸದೆ ಸ್ಪಂದಿಸದೆ ಸೋತಿದೆ. ವಿದೇಶಿ ಭಾಷೆಯೊಂದರ ಶಿಕ್ಷಣ ಭಾಷಾ ಮಾಧ್ಯಮ ಗಾಂಧೀಜಿಯವರೇ ಹೀಗೆ ಹೇಳುತ್ತಾರೆ, ವಿದ್ಯಾರ್ಥಿಗಳ ಮೆದುಳನ್ನು ದುರ್ಬಲಗೊಳಿಸಿ ನರಗಳನ್ನು ಬೆಂಡು ಮಾಡಿ ಒಪ್ಪಿಸುವ ಗಿಳಿಗಳನ್ನಾಗಿ ಮಾಡಿದೆ. ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಬದುಕಿನಲ್ಲಿ ಭದ್ರತೆಯನ್ನು ತಂದುಕೊಡುವುದರಲ್ಲಿ ವಿಫಲವಾಗಿದೆ. ಎಲ್ಲಿಯವರೆಗೆ ನಮಗೆ ದೊರಕುವ ಶಿಕ್ಷಣ ಸಮಾಜದ ಅಗತ್ಯಗಳಿಗೆ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಥಿಯ ಬದುಕು ಅನಿಶ್ಚಿತ, ಅಪೂರ್ಣ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳ ಆಸಕ್ತಿ, ಅವಿಧೇಯತೆ ಎಲ್ಲವನ್ನೂ ಸಹ ಕಂಡಾಗ ಸಮಾಜದ ಭವಿಷ್ಯದ ಬಗ್ಗೆ ಭೀತಿಯುಂಟಾಗುತ್ತದೆ. ಸರಸ್ವತಿಯ ದೇಗುಲವಾಗಬೇಕಾಗಿದ್ದ ಶಿಕ್ಷಣ ಕೇಂದ್ರ ವಿದ್ಯಾರ್ಥಿಗಳು ಅಧ್ಯಾಪಕರುಗಳ ನಡುವಣ ಸುಮಧುರ ಸೌಹಾರ್ದಯುತ ಸಂಬಂಧದ ಕೊರತೆಯಿಂದ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳಾಗುವ ಬದಲು ಗಲಭೆಗಳ ಕೇಂದ್ರಗಳಾಗುತ್ತಿವೆ. ಶಿಕ್ಷಣದ ಮೂಲಕ ಬದುಕಿನ ಸ್ವಾನುಭಾವದ ಅನುಭವವನ್ನು ವಿದ್ಯಾರ್ಥಿಗೆ ಧಾರೆ ಎರೆಯುವಲ್ಲಿ ಬೋಧಕರ ಪ್ರಾಮಾಣಿಕತೆ ಹೇಗೆ ಪ್ರಶ್ನಾರ್ಹವೋ ಹಾಗೆಯೇ ಅದನ್ನು ಸ್ವೀಕರಿಸುವಲ್ಲಿಯೂ ಸಹ ವಿದ್ಯಾರ್ಥಿಗಳು ತೋರುವ ನಿಷ್ಠೆ ಶ್ರದ್ಧೆಗಳು ಪ್ರಶ್ನಾರ್ಹ. ಬೋಧಕರ ಬಗ್ಗೆ ವಿದ್ಯಾರ್ಥಿಗಳು ತೋರುವ ತಾತ್ಸಾರ ಮನೋಭಾವನೆ, ಅವಿಧೇಯತೆ ಸಹಜವಾಗಿ ಬೋಧಕರ ಪರಿಶ್ರಮದ ಮೇಲೆ ಪರಿಣಾಮ ಬೀರುತ್ತದೆ. ಶಿಕ್ಷಣ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಬೋಧಕರ ಮತ್ತು ವಿದ್ಯಾರ್ಥಿ ವರ್ಗದ ನಡುವೆ ಸುಮಧುರವಾದಂತಹ ಸ್ನೇಹ ಸೇತುವೆಯ ನಿರ್ಮಾಣ ಅನಿವಾರ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಗುರಿ ಯೋಜನೆಗಳಲ್ಲಿ ಇಲ್ಲದೇ ಇರುವುದರ ಜೊತೆಗೆ ಅವರು ಶೈಕ್ಷಣಿಕ ವಿಷಯಗಳಿಗೆ ಸೀಮಿತವಾಗಿ ಅತೀತವಾದ ಚಟುವಟಿಕೆಗಳಲ್ಲಿಯೇ ಹೆಚ್ಚು ಕ್ರಿಯಾಶೀಲರಾಗಿರುವುದು ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯತೆಗೆ ಮತ್ತೊಂದು ಕಾರಣವಾಗಿದೆ. ಹಿಂದೆ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರುವೂ ಸಹ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಇಂತಹ ನಿಶ್ಚಿತ ಗುರಿ ಉದ್ದೇಶಗಳಿಲ್ಲದೆ ದಿಕ್ಕುಗೆಟ್ಟ ನೌಕೆಯಂತೆ ಸಾಗುತ್ತಿರುವ ಯುವಜನಾಂಗವನ್ನು ಕುರಿತು ಮಾಡಿರುವ ಕವಿಯ ಈ ವರ್ಣನೆ ಎಷ್ಟು ಮಾರ್ಮಿಕವಾಗಿದೆಯಲ್ಲವೇ. ನಮ್ಮ ಶಿಕ್ಷಣದ ವೈಫಲ್ಯತೆಗೆ ಮೇಲ್ಕಂಡ ಕಾರಣಗಳೇ ಅಲ್ಲದೆ ಇನ್ನು

ಕಾರಣಗಳಿವೆ. ಕವಿ ಶ್ರೀ ಡಿ ವಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ: ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆತಮಣಿ, ಚಿತ್ತದೋಳ್ ಬೆಳೆದರಿವು ತರುತಳೆದ ಪುಷ್ಪವಸ್ತು, ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಕೇವಲ ಪುಸ್ತಕದಿಂದ ದೊರೆತ ವಿದ್ಯೆಯೇ ಜೀವನದ ಶಿಕ್ಷಣವಲ್ಲ, ಆತ್ಮಶಕ್ತಿಯನ್ನು ವಿಕಾಸಗೊಳಿಸುವ ಚಿತ್ತದ ಅರಿವು ಶ್ರೇಷ್ಠವಾದ ವಿದ್ಯೆ. ವಿದ್ಯೆಯನ್ನು ಎಲ್ಲಾ ದೃಷ್ಟಿಯಿಂದಲೂ ಸಮರ್ಥವನ್ನಾಗಿ ಮಾಡಿ ವ್ಯಕ್ತಿಯ ಪರಿಪೂರ್ಣತೆಯನ್ನು ಗಳಿಸುವುದರ ಜೊತೆಗೆ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ದಾರಿ ತೋರುವ ವಿದ್ಯೆಯೇ ನಿಜವಾದಂತಹ ವಿದ್ಯೆ. ಆದರ್ಶ ಶಿಕ್ಷಣದ ತಾತ್ವಿಕ ಕಲ್ಪನೆಗಳು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೇವಲ ಸೈದ್ಧಾಂತಿಕ ಕಲ್ಪನೆಯಾಗಿಯೇ ಉಳಿಯದೆ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರಬೇಕಾದುದು ಅತ್ಯಗತ್ಯ, ಅನಿವಾರ್ಯ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರವಾದ ಸುಧಾರಣೆ ಆಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳು ನಿವಾರಣೆಯನ್ನಾಗಿಸಿ ಆ ಬಗ್ಗೆ ಕಟ್ಟುನಿಟ್ಟಾದ ಬೋಧನಾ ಕ್ರಮವನ್ನು ರೂಪಿಸಬೇಕಾದುದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ತರಬೇಕಾದಂತಹ ಪ್ರಮುಖ ಸುಧಾರಣೆಗಳಲ್ಲಿ ಒಂದು. ವಿಶ್ವದ ವಿವಿಧ ಧರ್ಮಗಳ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಶ್ವದ ಮಹಾವಿಭೂತಿ ಪುರುಷರ ಜೀವನ ಸಿದ್ಧಿ ಸಾಧನೆಗಳನ್ನು ಒಳಗೊಂಡಂತೆ ನೈತಿಕ ಶಿಕ್ಷಣದ ಪಠ್ಯಕ್ರಮ ರೂಪುಗೊಳ್ಳಬೇಕು. ಪ್ರಾಥಮಿಕ ಶಾಲೆಯ ಮಟ್ಟದಿಂದಲೇ ಮಕ್ಕಳಲ್ಲಿ ಒಳಿತು ಕೆಡಕುಗಳನ್ನು ಅರಿಯುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ಮನೋಧಾಢ್ಯತೆಯನ್ನು ಆತ್ಮವಿಶ್ವಾಸವನ್ನು ಬೆಳೆಸುವ ರೀತಿಯಲ್ಲಿ ಶಿಕ್ಷಣ ರೂಪಾಂತರಗೊಳ್ಳಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಜ್ಞಾನ ಅಪರಿಮಿತವಾದದ್ದು. ಆತನ ವೈಯಕ್ತಿಕ ಜೀವನ ಅನೀತಿಯುತವಾಗಿದ್ದಲ್ಲಿ ಅಂತಹ ವ್ಯಕ್ತಿಯಿಂದ ಸಮಾಜದ ಕಲ್ಯಾಣ ಹೇಗೆ ತಾನೇ ಸಾಧ್ಯ? ವಿದ್ಯಾರ್ಥಿಯ ವೈಯಕ್ತಿಕ ಜೀವನ, ನಡೆ ನುಡಿಗಳು ಆತನ ವೈಜ್ಞಾನಿಕ ಅರ್ಹತೆಯನ್ನು ನಿರ್ಧರಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳುವಂತಿರಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ಅವನ ಶೀಲ ಸಂಪನ್ನತೆಯೂ ಸಹ ಆತನ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವಲ್ಲಿ ಮಾನದಂಡವಾಗಬೇಕು. ಆಗ ಮಾತ್ರ ಶಿಕ್ಷಣ ಅರ್ಥಪೂರ್ಣವಾಗುತ್ತದೆ, ಪರಿಪೂರ್ಣವಾಗುತ್ತದೆ. ನಿಮಗೆ ತಿಳಿದಿರಬೇಕು, ಮೆಕಾಲೆಯು ಭಾರತಕ್ಕೆ ಆಗಮಿಸಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸರ್ಕಾರ ಮನವಿ ಮಾಡಿದಾಗ ಸುಮಾರು 1,00,000 ಅಧಿಕ ಜನರು ಭಾರತದ ಶಿಕ್ಷಣದ ವ್ಯವಸ್ಥೆಯ ವರದಿಯನ್ನು ತಯಾರಿಸುತ್ತಾರೆ. ಆಗ ಅವನ ವರದಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ: ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯೇ ಗುರುಕುಲದ ಮೇಲೆ ನಿಂತಿದೆ. ಗುರುಕುಲವು ಇಡೀ ಭಾರತದ ಶಿಕ್ಷಣದ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಹೇಳಿದಾಗ, ಈಗ ಮತ್ತೊಂದು ಭಾಗವಾದಂತಹ ಮದ್ರಾಸ್ ಪ್ರಾಂತ್ಯವೊಂದರಲ್ಲಿ ಒಂದು ವರದಿಯನ್ನ ಹೀಗೆ ಮಾಡುತ್ತಾನೆ: 1835 1,500,000 ಕಾಲೇಜುಗಳಿದ್ದವು, 150,000 ಹಳ್ಳಿಗಳಿದ್ದವು. ಅಂದರೆ ಪ್ರತಿ ಹಳ್ಳಿಗೂ ಒಂದೊಂದು ಕಾಲೇಜು, ಎರಡೆರಡು ಸ್ಕೂಲುಗಳು. ಇವುಗಳನ್ನ ಸರ್ಕಾರಿ ಹೈಯರ್ ಎಜುಕೇಶನ್ ಆಫೀಸರ್ಗಳು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಎಂದೇಳಿ ಅವರೇ ಸಂಬೋಧಿಸಿದ್ದಾರೆ. ಒಂದೊಂದು ಹಳ್ಳಿಗೂ ಎರಡೆರಡು ಸ್ಕೂಲುಗಳಿದ್ದವು, 1,500 ಸರ್ಜರಿ ಕಾಲೇಜುಗಳಿದ್ದವು. ಹಾಗಾಗಿ ಇದರ ನಾಶವನ್ನ ಮಾಡಬೇಕು. ಹಾಗೂ ಮಿಷನರಿಗಳು ಇಲ್ಲಿ ತಮ್ಮ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬಿತ್ತಬೇಕು ಎಂದು ಇಲ್ಲಿ ತರುವಂತಹ ಎರಡು ರೀತಿಯ ಭದ್ರ ಬುನಾದಿಗಳನ್ನ ಬದಲಾಯಿಸಬೇಕು ಎಂದು ನಿರ್ಧರಿಸಿದಾಗ ಕಂಡು ಬಂದಂತಹ ಎರಡು ವ್ಯವಸ್ಥೆಗಳೇ ನ್ಯಾಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ. ಇವುಗಳನ್ನ ತಿರುಚಿದರೆ ಭಾರತವು ಇಂಗ್ಲೆಂಡ್ ಜನತೆಯಂತೆ ಮಾಡಬೇಕೆಂಬ ಉದ್ದೇಶ ನಂತರ ಭಾರತ ದೇಶದಿಂದ ಇವರು 1910-1911 ಇಂಗ್ಲೆಂಡಿನಿಂದ ಸರ್ಜರಿ ಎನ್ನುವಂತಹ ಪದವನ್ನ ಕಲಿತು ಇಂಗ್ಲೆಂಡಿನ ಮೂಲಕ ಸರ್ಜರಿಯನ್ನ ಮಾಡಲು ಕಲಿತರು ಎಂದು ಪಾಶ್ಚಾತ್ಯನಾದಂತಹ ಕರ್ನಾಡ್ ಕೂಟ್ ಹೇಳುತ್ತಾನೆ. ನಂತರ ಇಂಡಿಯನ್ ಎಜುಕೇಶನ್ ಆಕ್ಟ್ ಎನ್ನುವ ಆಕ್ಟ್ ಪ್ರಕಾರ ಮೆಕಾಲೆಯು ಗುರುಕುಲಗಳನ್ನ ಕಾನೂನು ಬಾಹಿರ ಎಂದು ಘೋಷಿಸುತ್ತಾನೆ. ಅಂತಹ ಗುರುಕುಲಗಳಿಗೆ ಕಾಣಿಕೆಯಾಗಿ ನೀಡುವಂತಹ ಜನತೆಯು ಇಲ್ಲೀಗಲ್ ಪೀಪಲ್ ಎಂದು ಘೋಷಿಸುತ್ತಾನೆ. ಹೀಗೆ ಅವರೆಲ್ಲರೂ ಸಹ ಭಾರತದ ಸಂಸ್ಕೃತಿಯನ್ನ ಒಡೆದಾಳುವ ನೀತಿಯಿಂದ ಘರ್ಷಿಸಿ ಮಿಷನರಿಗಳನ್ನ ಪ್ರಾರಂಭಿಸಿ ಅಂದಿನಿಂದ ಇಂದಿನವರೆಗೂ ಸಹ ನಾವು ಮಿಷನರಿಗಳ ಕೈಯಾಳಾಗಿ ದುಡಿಯುವುದರಲ್ಲಿ ಸಂಶಯವಿಲ್ಲ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ, ಕನ್ನಡ ಮಾಧ್ಯಮದಲ್ಲಿ ಓದಿಸದೆ, ಕೇವಲ ಇಂಗ್ಲಿಶು ಎಂದು ನಾವು ಬೀಳಿ ಬೀಳುವುದರಿಂದ ನಮ್ಮ ಕನ್ನಡಕ್ಕೆ, ನಮ್ಮ ಭಾರತಾಂಬೆಗೆ ನಾವೇ ಅವಮಾನವನ್ನು ಮಾಡುವುದರ ಮೂಲಕ ಯುವ ಪೀಳಿಗೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ನೈತಿಕತೆಯನ್ನು ಮೂಡಿಸುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ನಾವು

0: ಮುಂದೇಟು ಹಾಕಿದ್ದೇವೆ ಎಂದು ಹೇಳುವುದಕ್ಕೆ ಇಷ್ಟಪಡುತ್ತಿದ್ದೇನೆ.
1: ಇದುವರೆಗೂ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಬೆಂಗಳೂರು ಸಮಯ 8:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಮೂಲಕ ನಿಮ್ಮೆಲ್ಲರೊಂದಿಗೆ ಮತ್ತೆ ಮಾತನಾಡಲು ಅವಕಾಶ ಸಿಕ್ಕಿರುವುದರಿಂದ ನನಗೆ ಅಪಾರ ಸಂತೋಷವಾಗುತ್ತಿದೆ. 2026ನೇ ವರ್ಷದ ಅರ್ಧ ಭಾಗ ಮುಗಿಯಲಿದೆ. ಈ 6 ತಿಂಗಳುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನಾಗರಿಕರ ಹಲವಾರು ಸಾಧನೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಜೂನ್ನಲ್ಲಿಯೂ ಸಹ ಪ್ರತಿಯೊಬ್ಬ ನಾಗರಿಕನೂ ಹೆಮ್ಮೆ ಪಡುವಂತಹ ಸಾಧನೆಗಳನ್ನು ರಾಷ್ಟ್ರ ಸಾಧಿಸಿದೆ. ಈ ಯಶಸ್ಸು ದೇಶದ ಭದ್ರತೆ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದ್ದಾಗಿದೆ. ಇತ್ತೀಚೆಗೆ ನನಗೆ ಕೋಲ್ಕತ್ತಾದಲ್ಲಿ ನೌಕಾಪಡೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತು. ಅಲ್ಲಿ ಐಎನ್ಎಸ್ ದೂನಿಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲೇ ಸಿದ್ದಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಈ ಕ್ಷಿಪಣಿಯನ್ನು DRDO ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು.

ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳು ಕೇಳಿಬರುತ್ತಿವೆ. ಸ್ನೇಹಿತರೆ, ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವೂ ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತ್ತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2,00,000 ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು

ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11 ಲಕ್ಷ ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು. ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ 1,000+ ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ, ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ, ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲಾ. ಹರ್ಗಿಲಾ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲಾ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲಾ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲಾ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲಾ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲಾ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು. ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ,
ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು

ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. 1000 ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ. ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ ಸುಮಾರು 1/2 ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್
ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ.

ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿದ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲಾ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ, ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ.

ಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಚಿತ್ರ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕೆಂದು, ನಮ್ಮ ನಗರ ಸುಂದರವಾಗಿ ಕಾಣಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಸಂಗ್ರಹವಾಗುವ ತ್ಯಾಜ್ಯವನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದರ ಬಗ್ಗೆ ನಾವು ನಿಜವಾಗಿಯೂ ಯೋಚಿಸುತ್ತೇವೆಯೇ? ಹೆಚ್ಚಿನ ಜನರು ಅದು ಬೇರೆಯವರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಮತ್ತು ಅವರು ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ತಮ್ಮ ಆಲೋಚನೆಗಳಿಂದ ನಮಗೆ ಬಹಳ ಪ್ರೇರಣೆ ನೀಡುವ ಬಹಳಷ್ಟು ಜನರು ನಮ್ಮ ನಡುವೆಯೇ ಇದ್ದಾರೆ. ಮಧ್ಯಪ್ರದೇಶದ ರಾಜಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ ಅನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ, ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲಾ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೆ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲಾ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ.
ನಿಮ್ಮ ಚಿಂತನೆಗಳು ಮತ್ತು

0: ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ, ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 8:30:02.
3: ಮೂರು ಕಾಲೇಜ್ನಲ್ಲಿ
4: ಚಿಂತಿಸ್ಬೇಡಿ,
3: ಫೀಸ್ ನೋಡು.
5: ಏನ್ ಸಮಾಚಾರ?
3: ಏನಿತ್ತು
4: ಫೀಸ್ ನ ಟೆನ್ಷನ್?
5: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
2: ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದಿಗ್ವಿಜಯ ಚಿತ್ರದ ಗೀತೆ ಹಾಡಿದ್ದಾರೆ ದಾಮೋದರ್ ನಾಯಕ್. ಈ ಗೀತೆಗೆ ಸಂಗೀತ ಹರ್ಷ ಕಾಗೋಡ್, ಸಾಹಿತ್ಯ ದುರ್ಗಾ ಪಿಎಸ್.

ಪ್ರಸಾರವಾದ ಗೀತೆ ಟಿಆರ್ಪಿ ರಾಮ ಚಿತ್ರದಿಂದ ಆರಿಸಿರುವಂಥದ್ದು. ಈ ಗೀತೆಗೆ ಧ್ವನಿಯಾಗಿದ್ದವರು ಸಾಧು ಕೋಕಿಲ, ಸಂಗೀತ ರಾಜ್ಗುರು ಹೊಸಕೋಟೆ ಮತ್ತು ಸಾಹಿತ್ಯ ಲಿಂಗರಾಜ್ ರವಿಪ್ರಸಾದ್ ಮತ್ತು ಪ್ರವೀಣ್ ಸೂಡ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಕೇಳಿ ಅರ್ಧಂಬರ್ಧ ಪ್ರೇಮಕತೆ ಚಿತ್ರದ

ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಕೇಳಿ, ಅರಗಣಿ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ. ಗೀತೆಗೆ ಸಂಗೀತ SP ವೆಂಕಟೇಶ್, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 8:45 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಸಮಯ 9:15:08. ಈಗ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಆಟದ ಕೊನೆಯವರೆಗೂ ಪ್ರಸಾರವಾಗಲಿದೆ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಭಾವಗೀತೆಗಳನ್ನು ಕೇಳುವಿರಿ ಅಂಕಿತಾ ಅಮರ್ ಅವರಿಂದ.

ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಂಡಿತ್ ಸುಧೀರ್ ಪಾಂಡೆ ಅವರ ತಬಲಾವಾದನ, ವಿದ್ವಾನ್ ಎಸ್ ಕಲ್ಯಾಣರಾಮ ಅವರಿಂದ ಮೃದಂಗಂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗುವುದು.

Take it down.

ಹಣನ ಕಟ್ಟೆ ಧಾಳೆ ಕಟ್ಟೆ ಗದಿನ ಜೆಲ್ಲಾಗಿನ ತಟ್ಟೆ ತಗಿನ ಕಟ್ಟೆ ತಗಿನ ತಟ್ಟೆ ತಗಿನ ತಟ್ಟೆ ತಾಳೆ ತ ಜೆಲ್ಲ ಘಜ ಜೆಲ್ಲ ಧಾತು ಧಾ ಕೃಧಾತಿ ಧಾ ಕೃಧಾ ಜೆಲ್ಲ ಘಜ ಜೆಲ್ಲ ಧಾತು ಧಾ ಕೃಧಾತಿ ಧಾ ಕೃಧಾ ಜೆಲ್ಲ ಘಜ ಜೆಲ್ಲ

ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ, 7:15 ವಿನಯ್ ಕುಮಾರ್ ಅವರಿಂದ ಭಾವಗೀತೆಗಳನ್ನ ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ.

ಐದು ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ. ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ಸಮಯ 11:10:11. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಧ್ಯಾಕೆ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.